ಮಾರ್ತಾಂಡ ವೈರವ ರೂಪದಲ್ಲಿ ಮಣಿಕಮಲ್ಲರನ್ನು ಕೊಂದ ನಮ್ಮ ಶಿವಪರಮಾತ್ಮನು ಮಲ್ಲಾಸುರನ ಹಿರಿದಾದ ಆಸೆಯಂತೆ ಅಸುರ ಮಲ್ಲಾಸುರನಿಗೆ ಮುಕ್ತಿಯನ್ನು ಕರುಣಿಸಿ ದೇವಮಲ್ಹಾರಿಯನ್ನಾಗಿ ಮಾಡಿರಲು ಮಲ್ಹಾರಿ ನಾಮಾಂಕಿತನಾದ ಮಲ್ಲಾಸುರನ ತಾಣವೇ ಮಣ್ಣ ಮೈಲಾರವಾಯಿತು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಆಗಸ್ಟ್ 16 ಭಾನುವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಶ್ರಾವಣ ಮಾಸ, ಚೌತಿ ತಿಥಿ, ಉತ್ತರ ನಕ್ಷತ್ರ, ಸಿದ್ಧಯೋಗ, ವಣಿಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ KHB ಕಾಲೋನಿ ಗೋಪಾಲ ಶಾಲೆಯ ಮಕ್ಕಳಿಂದ ಕತೆ, ಕವನ, ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರ ಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಭಾನು

0: ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ಗಂಟೆಗೆ ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15ಕ್ಕೆ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಪ್ರೊಫೆಸರ್ ಶ್ರೀಪತಿ ಅವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಗಂಟೆಗೆ ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ನಾಗರ ಪಂಚಮಿಯ ವಿಶೇಷ ಕಾರ್ಯಕ್ರಮ ಇರಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 8:20ಕ್ಕೆ ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ನಾಳೆ ಬೆಳಗ್ಗೆ 5:30ರವರೆಗೆ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಸುಬ್ರಹ್ಮಣ್ಯ ಐತಾಳ್ ಅವರಿಂದ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕಥೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಬೆಳಗ್ಗೆ 5 ಗಂಟೆಯಿಂದ ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರೇಡಿಯೋ ಸ್ಟೇಷನ್ ಅಲ್ಲಿ ಒಂಥರ ಹಬ್ಬದ ವಾತಾವರಣ. ಯಾಕೆ ಗೊತ್ತಾ? ಇವತ್ತು ನಾವು ಮಾತಾಡ್ತಾ ಇರೋದು ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಒಂದು ಶಕ್ತಿಯ ಬಗ್ಗೆ ಅಂತಾನೆ ಹೇಳಬಹುದು. 8 ಕೋಟಿಯ ಕನ್ನಡಿಗರ ಆಸ್ತಿ, ಅಭಿಮಾನದ ಚಕ್ರವರ್ತಿ, ನಮ್ಮೆಲ್ಲರ ಪ್ರೀತಿಯ ಬಂಗಾರದ ಮನುಷ್ಯ, ಅಣ್ಣವರ ಬಗ್ಗೆ. ಎಸ್, ಹೌದು ಸ್ನೇಹಿತರೆ, ಅವರು ತೆರೆ ಮೇಲೆ ಬಂದ್ರೆ ಸಾಕು, ಆ ಕಳೆ, ಆ ನಗು, ಆ ಗಾಂಭೀರ್ಯ, ಇವೆಲ್ಲವನ್ನು ನೋಡಿದ್ರೆ ಮನಸ್ಸಿಗೆ ಸಿಗ್ತಾ ಇದ್ದಂತಹ ಖುಷಿ ಇದೆಯಲ್ಲ, ಅದು ಹೇಳೋದಕ್ಕೂ ಸಾಧ್ಯವಿಲ್ಲ. ಗಂಧದ ಗುಡಿಯಿಂದ ಹಿಡಿದು ಶಬ್ದ ವೇದಿಯವರೆಗೂ ಅವರು ನಟಿಸಿದ ಪ್ರತಿ ಪಾತ್ರವು ನಮ್ಮ ಬದುಕಿಗೆ ಒಂದೊಂದು ಪಾಠ ಅಂತಾನೆ ಹೇಳಬಹುದು. ಕೇವಲ ನಟನೆಯಷ್ಟೇ ಅಲ್ಲ, ಅವರ ಸರಳತೆ ಇದೆಯಲ್ಲ, ಅದು ಅವರಿಗೆ ಸಿಕ್ಕ ದೊಡ್ಡ ಆಭರಣ ಅಂತಾನೆ ಹೇಳಬಹುದು. ಕೋಟಿ ಕೋಟಿ ಅಭಿಮಾನಿಗಳಿದ್ದರೂ ನಾನು ನಿಮ್ಮವ, ನಿಮ್ಮನೆಯ ಮಗ ಅಂತ ವಿನಯದಿಂದ ಬಾಗುತ್ತಿದ್ದ ಆ ರಾಜಕುಮಾರನಿಗೆ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮ ಅರ್ಪಣೆ. ಬನ್ನಿ ಸ್ನೇಹಿತರೆ, ಇವತ್ತು ಅಣ್ಣವರ ನೆನಪಿನ ಅಂಗಳದಲ್ಲಿ ಸುಮ್ಮನೆ ಒಂದು ರೌಂಡ್ ಹಾಕೋಣ. ಅವರ ಮಧುರ ಗೀತೆಗಳು, ಅವರ ಸಿನಿಮಾದ ಡೈಲಾಗ್ಗಳು ಮತ್ತು ಅವರ ಜೀವನದ ಅಪರೂಪದ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈಗ ಅಣ್ಣವರ ಚಿತ್ರದಿಂದ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, ಕನ್ನಡದ ವರನಟ ರಾಜ್ಕುಮಾರ್ ಅವರು ಭಾರತದ ಒಬ್ಬ ಅನುಪಮ ಕಲಾವಿದ ಅಂತಾನೆ ಹೇಳಬಹುದು. ತನ್ನ ಅಭಿಮಾನಿಗಳನ್ನು ದೇವರು ಅಂತ ಹೇಳಿಕೊಂಡ ವಿನಯವಂತರು. ಸಭೆಗಳಲ್ಲಿ ಮಾತನಾಡಲು ಎದ್ದು ನಿಂತಾಗ ಅಭಿಮಾನಿ ದೇವರುಗಳೇ ಎಂದು ಸಂಬೋಧಿಸಿ ಮಾತನಾಡ್ತಾ ಇದ್ರು. ಕನ್ನಡ ಜನತೆ ಅವರನ್ನು ಪ್ರೀತಿಯಿಂದ ಅಣ್ಣವರು ಎಂದು ಕರೀತಾ ಇದ್ರು. ಡಾಕ್ಟರ್ ರಾಜ್ ನಟರಾಗಿದ್ದರ ಜೊತೆಗೆ ಶ್ರೇಷ್ಠ ಗಾಯಕರೂ ಆಗಿದ್ದರು. ರಾಜಕೀಯ ಕ್ಷೇತ್ರ ಅವರನ್ನು ಕೈ ಬೀಸಿ ಕರೆದರು. ನಾನೊಬ್ಬ ಸಾಮಾನ್ಯ ನಟ ಅಷ್ಟೇ, ನನಗೂ ರಾಜಕಾರಣಕ್ಕೂ ದೂರ ಎಂದು ವಿನೀತರಾಗಿ ಹೇಳಿಕೊಂಡರು. ಒಟ್ಟು 206 ಕನ್ನಡ ಚಿತ್ರಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲದರಲ್ಲೂ ನಾಯಕ ನಟನಾಗಿ ಅಭಿನಯಿಸಿದರೂ ಕೂಡ ನಾನಿನ್ನು ಕಲಿಯುವುದು ಸಾಕಷ್ಟಿದೆ ಎಂದು ಹೇಳುತ್ತಿದ್ದರು. ಮೇರು ಪರ್ವತದೆತ್ತರಕ್ಕೆ ಬೆಳೆದರು. ವಿನಯದ ಸಾಕಾರ ಮೂರ್ತಿಯೇ ಆಗಿದ್ದರು. ರಾಜ್ ಇವತ್ತಿಗೂ ಭೌತಿಕವಾಗಿ ನಮ್ ಜೊತೆಲೇ ಇದ್ದಾರೆ, ಆದರೆ ಅವರು ಸದಾ ಕನ್ನಡಿಗರ ಮನದಲ್ಲಿ ಉಳಿದಿರುತ್ತಾರೆ. ಅವರು ಅಮರ ಅಂತಾನೆ ಹೇಳಬಹುದು. 1928 ಏಪ್ರಿಲ್ 24 ರಾಜ್ಕುಮಾರ್ ರಂಗಭೂಮಿಯ ಖ್ಯಾತ ನಟ ಸಿಂಗನೆಲ್ಲೂರು ಪುಟ್ಟಸ್ವಾಮಯ್ಯನವರಿಗೆ ಹಿರಿಯ ಮಗನಾಗಿ ಜನಿಸಿದರು. ಇವರ ತಮ್ಮ ವರದರಾಜ್. ರಾಜ್ ಅವರ ಬಾಲ್ಯದ ಹೆಸರು ಮುತ್ತುರಾಜ್ ಆಗಿತ್ತು. ಹುಟ್ಟಿದ ಊರು ಗಾಜನೂರು, ತಾಯಿ ಲಕ್ಷ್ಮಮ್ಮ. ರಾಜ್ ಅವರು ಹೆಚ್ಚೇನು ಓದಿರ್ಲಿಲ್ಲ. ಬಾಲೇಗೌಡ ಅವರ ತಾತ ಅಕ್ಷರ ಕಲಿಸಿದ ಗುರು. ಕನ್ನಡ 4ನೇ ತರಗತಿಯವರೆಗಷ್ಟೇ ಓದಿದರು. ರಾಜ್ ಓದಿದ್ದೆಲ್ಲ ಜೀವನವೆಂಬ ವಿಶ್ವವಿದ್ಯಾಲಯದಲ್ಲಿ. ರಂಗಭೂಮಿ ಹಾಗೂ ಚಿತ್ರರಂಗದಲ್ಲಿ ಪುಟ್ಟ ಸ್ವಾಮಯ್ಯನವರಿಗೆ ಮುತ್ತುರಾಜ್ ಎಂದರೆ ಪ್ರೀತಿ. ಮಗನಲ್ಲಿದ್ದ ಸಂಗೀತದ ಪ್ರೀತಿ, ನಟನ ಚಾತುರ್ಯ ಕಂಡು ನೀನೊಬ್ಬ ದೊಡ್ಡ ನಟನಾಗುವೆ ಎಂದು ಹರಿಸಿದರು. ಅಪ್ಪಾಜಿ ಗೌಡ ಹಾಗೂ ಸಣ್ಣೇಗೌಡ ಎಂಬುವರಲ್ಲಿ ಸಂಗೀತ ಶಿಕ್ಷಣ ಕೊಡಿಸಿದರು. ಇವರಿಬ್ಬರು ಮಾವಂದಿರೆ ಅಂತಾನೆ ಹೇಳಬಹುದು. ಮುತ್ತುರಾಜ್ 8ನೆಯ ವಯಸ್ಸಿಗೆ ಬಣ್ಣ ಹಚ್ಚಿದರು, ರಂಗದ ಮೇಲೆ ಮಿಂಚಿದರು. ಎಂವಿ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಯಲ್ಲಿನ ನಾಟಕಗಳಲ್ಲಿ ಪಾತ್ರ ವಹಿಸಿದರು. ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ತಂದೆಯೊಂದಿಗೆ ಅಭಿನಯಿಸಿದ್ದರು. 1954 ರಾಜ್ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಚಿತ್ರ ಬೇಡರ ಕಣ್ಣಪ್ಪ. ನಿರ್ದೇಶಕ HLN ಸಿಂಹ ಅವರು ರಾಜ್ಕುಮಾರ್ ಎಂದು ನಾಮಕರಣ ಮಾಡಿದರು. ಈ ಹೆಸರು ಮುಂದೆ ಕನ್ನಡ ನಾಡಿನಲ್ಲಿ ಒಂದು ಪ್ರಚಂಡ ಶಕ್ತಿಯಾಯಿತು. ಸ್ನೇಹಿತರೆ, ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ರಾಜ್ರದ್ದು ಮನೋಜ್ಞ ಅಭಿನಯ. ಶಿವನಿಗೆ ತನ್ನೆರಡು ಕಣ್ಣುಗಳನ್ನ ಅರ್ಪಿಸುವ ದೃಶ್ಯ ಪ್ರೇಕ್ಷಕರ ಮನ ಗೆದ್ದಿತು. ಚಿತ್ರ ರಾಷ್ಟ್ರ ಪ್ರಶಸ್ತಿ ಪಡೆಯಿತು. ಪ್ರಥಮ ಚಿತ್ರದಲ್ಲೇ ತಾನೊಬ್ಬ ಉತ್ತಮ ನಟ ಎಂಬುದನ್ನ ರಾಜ್ ಸಾಬೀತುಪಡಿಸಿದರು. ಆ ನಂತರ ಅವರು ಪ್ರತಿ ವರ್ಷ ಚಿತ್ರಗಳಲ್ಲಿ ಅಭಿನಯಿಸುತ್ತಾ ಬಂದರು. ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯ ಚಿತ್ರಗಳಲ್ಲೂ ಅಭಿನಯಿಸದಿದ್ದದ್ದು ಅವರ ಕನ್ನಡ ಅಭಿಮಾನದ ಕುರುಹು ಅಂತಾನೆ ಹೇಳಬಹುದು. ಅವರಂತೆ ನಟಿಸಿದ ನಟ ಇನ್ನೊಬ್ಬ ಇಲ್ಲ. ರಾಜ್ಕುಮಾರ್ ಅವರಿಗೆ ಸರಿಸಾಟಿ ರಾಜ್ಕುಮಾರ್ ಅವರೇ ಅಂತಾನೆ ಹೇಳಬಹುದು. ಸೋ ಸ್ನೇಹಿತರೆ, ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಅಭಿನಯಿಸುವ ಹೊತ್ತಿಗೆ ಅವರಿಗೆ ಪಾರ್ವತಮ್ಮ ಎಂಬುವರ ಜೊತೆಗೆ ವಿವಾಹವಾಗಿತ್ತು. ಇಬ್ಬರದು ಅನುಕೂಲ ದಾಂಪತ್ಯವಾಗಿತ್ತು. ಪತ್ನಿ ಪಾರ್ವತಮ್ಮ ಗಂಡನಿಗೆ ಸ್ಫೂರ್ತಿ ದೇವತೆಯಾದರು, ಗಂಡನಿಗೆ ಸಂಪೂರ್ಣ ಸಹಕಾರ ನೀಡಿದರು. ಸೋ ಸ್ನೇಹಿತರೆ, ಈಗ ಬೇಡರ ಕಣ್ಣಪ್ಪ ಚಿತ್ರದಿಂದ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಅಭಿನಯಿಸುವ ಹೊತ್ತಿಗೆ ಅವರಿಗೆ ಪಾರ್ವತಮ್ಮ ಎಂಬುವರ ಜೊತೆಗೆ ವಿವಾಹವಾಯಿತು ಅಂತ ಹೇಳ್ತಾ ಇದ್ದೆ. ಒಂದು ಪಾತ್ರದಲ್ಲಿ ರಾಜ್ಕುಮಾರ್ ಅವರು ಎಷ್ಟು ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ರು ಅಂತಂದ್ರೆ ತಾವೇ ಆ ಪಾತ್ರವಾಗಿ ಬಿಡ್ತಾ ಇದ್ರು. ಅಂತಹ ಅದ್ಭುತ ಶಕ್ತಿ ಅವರಲ್ಲಿತ್ತು. ನೂರಾರು ಪಾತ್ರಗಳಲ್ಲಿ ಅವರು ಅಭಿನಯಿಸಿದ್ರು. ಪೌರಾಣಿಕವಿರಬಹುದು, ಭಕ್ತಿ ಪಾತ್ರವಿರಬಹುದು, ಐತಿಹಾಸಿಕ, ಜಾನಪದ, ಸಾಮಾಜಿಕ, ಬಾಂಡ್ ಶೈಲಿಯಲ್ಲಿ ಯಾವುದೇ ಇರಲಿ ಶ್ರೇಷ್ಠ ಅಭಿನಯ ನೀಡಿದರು. 1954 2000 ಸತತವಾಗಿ ಬಿಡುವಿಲ್ಲದಂತೆ 207 ಚಿತ್ರಗಳಲ್ಲಿ ಅಭಿನಯಿಸಿದರು. ನಾಡಿನ ಭಾಗ್ಯ, ಭಾಗ್ಯವಂತ, ಶಿವ ಮೆಚ್ಚಿದ ಕಣ್ಣಪ್ಪ ಹಾಗೂ ಗಂಧದ ಗುಡಿ ಭಾಗ 2 ಈ ಚಿತ್ರಗಳಲ್ಲಿ ಗೌರವ ನಟರಾಗಿ ಅಭಿನಯಿಸಿದ್ದು ಬಿಟ್ಟರೆ ಉಳಿದೆಲ್ಲವೂ ಕೂಡ ನಾಯಕನಾಗಿಯೇ ಅಭಿನಯಿಸಿದ್ರು. ಪ್ರಥಮ ಬಾರಿಗೆ ಸತಿಶಕ್ತಿ ಚಿತ್ರದಲ್ಲಿ ದ್ವಿಪಾತ್ರ ಮಾಡಿದ್ರು. ಸಂಪತ್ತಿಗೆ ಸವಾಲ್ ಚಿತ್ರದಿಂದ ಪೂರ್ಣ ಮಟ್ಟದ ಹಿನ್ನೆಲೆ ಗಾಯನ ಆರಂಭಿಸಿದರು. ಜೀವನ ಚೈತ್ರ ಚಿತ್ರಕ್ಕಾಗಿ ಹಾಡಿದ ನಾದಮಯ ಗೀತೆ ಮೊದಲ ರಾಷ್ಟ್ರ ಪ್ರಶಸ್ತಿಗೆ ಪಾತ್ರವಾಯಿತು. ಸ್ನೇಹಿತರೆ, ಬಂಗಾರದ ಮನುಷ್ಯ ರಾಜ್ ಅವರ ಅಭಿನಯದ ಸೂಪರ್ ಹಿಟ್ ಚಿತ್ರ ಆಯಿತು. ಅದು 104 ಪ್ರದರ್ಶನಗೊಂಡಿತ್ತು ಅಂತಾನೆ ಹೇಳಬಹುದು. ಈಗ ಮತ್ತೊಂದು ರಾಜ್ ರವರ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ಟೇ ಟ್ಯೂನ್ಡ್.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, ಡಾಕ್ಟರ್ ರಾಜ್ ಅವರು ಕನಕದಾಸ, ಕಂಠೀರವ, ತುಕಾರಾಮ್, ಪುರಂದರದಾಸ, ಕುಂಬಾರ, ರಾಮ, ಕೃಷ್ಣ, ನಾರದ, ಕೈವಾರ ನಾರಾಯಣಪ್ಪ, ಅರ್ಜುನ, ಕೃಷ್ಣದೇವರಾಯ, ಮಯೂರ, ಹರಿಶ್ಚಂದ್ರ, ಶ್ರೀನಿವಾಸ, ವಾಲ್ಮೀಕಿ, ಸರ್ವಜ್ಞ, ಚಂದ್ರಹಾಸ, ಗುರು ರಾಘವೇಂದ್ರರು, ಭಸ್ಮಾಸುರ, ಶಿವ, ಸತ್ಯವಾನ್, ಪುಲಿಕೇಶಿ, ಬಭ್ರುವಾಹನ, ಕಾಳಿದಾಸ, ಹಿರಣ್ಯಕಶಿಪು, ಬಿಜ್ಜಳ ಮೊದಲಾದ ಹಲವು ಪುರಾಣ ಹಾಗೂ ಇತಿಹಾಸ ವ್ಯಕ್ತಿಗಳ ಪಾತ್ರಗಳಲ್ಲಿ ಅಭಿನಯಿಸಿದ್ರು. ಸನಾದಿ ಅಪ್ಪಣ್ಣ ಸಂಗೀತಗಾರನ ಜೀವನವಿರುವ ಪಾತ್ರಗಳಲ್ಲಿಯೂ ಕೂಡ ನಟನೆ ಮಾಡಿದ್ರು. ಹಲವು ಸಾಮಾಜಿಕ ಪಾತ್ರಗಳು ಎಲ್ಲವನ್ನು ಅತ್ಯುತ್ತಮವಾಗಿ ಅಭಿನಯಿಸಿ 5 ಕೋಟಿ ಕನ್ನಡಿಗರ ಆರಾಧ್ಯ ದೈವವೇ ಆಗಿ ಹೋಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು. ಭಾರತದಲ್ಲಿ ಬೇರೆ ಯಾವ ಇಷ್ಟೊಂದು ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸಿದ ನಿದರ್ಶನ ಇನ್ನೊಂದಿಲ್ಲ ಅಂತಾನೆ ಹೇಳಬಹುದು. ಗಾಯಕ ಪಿಬಿ ಶ್ರೀನಿವಾಸ್ ಅವರು ತಮ್ಮ ನುಡಿ ನಮನಗಳಲ್ಲಿ ಹೇಳಿದಂತೆ, ಅಭಿನಯ ಸೀಮೆಯ ರಾಜಾದಿರಾಜ, ಗಾಯನ ಗಂಧರ್ವ ಡಾಕ್ಟರ್ ರಾಜ್ ಅಂತ. ರಾಜ್ಕುಮಾರ್ ಅವರು ಇಡೀ ಚಲನಚಿತ್ರ ರಂಗದ ಒಂದು ಶಕ್ತಿಯಾಗಿದ್ರು. ಸ್ನೇಹಿತರೆ, ತಾವು ಬೆಳೆಯುವುದರ ಜೊತೆಗೆ ತಮ್ಮ ಸುತ್ತಮುತ್ತಲಿನವರನ್ನೂ ಬೆಳೆಸಿದರು. ಚಿತ್ರರಂಗದ ಬೆಳವಣಿಗೆಗೂ ಕಾರಣರಾದರು. ರಾಜ್ ಅವರನ್ನು ಅವರ ಇಳಿ ವಯಸ್ಸಿನಲ್ಲಿ ವೀರಪ್ಪನ್ ಎಂಬ ನರಹಂತಕ ದಂತಚೋರ ಅಪಹರಿಸಿ 108 ದಿನಗಳ ಕಾಲ ಕಾಡಿನಲ್ಲಿ ಇರಿಸಿದ್ದು ಇಡೀ ನಾಡಿನ ಜನತೆಯನ್ನು ದುಃಖಕ್ಕೀಡು ಮಾಡಿತು ಅಂತಲೇ ಹೇಳಬಹುದು. ಆ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಸೋತೇ ಹೋಗಿತ್ತು. ಕಡೆಗೆ ರಾಜ್ ವೀರಪ್ಪನಿಂದ ಬಿಡುಗಡೆಯಾಗಿ ಬಂದದ್ದು ಸುದೈವ ಅಂತಲೇ ಹೇಳಬಹುದು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಯಾವುದೇ ಸಮಸ್ಯೆಗೆ ಸ್ಪಂದಿಸುತ್ತಿದ್ದರು. ಅವರು ಮುಂದೆ ಬಂದು ನಿಂತರೆ ಸಾಕು, ಸಮಸ್ಯೆಗೆ ಪರಿಹಾರ ಸಿಗ್ತಾ ಇತ್ತು. ಕನ್ನಡ ಭಾಷಾ ಸಮಸ್ಯೆ ಉದ್ಭವಿಸಿದಾಗ ಅವರು ಗೋಕಾಕ್ ವರದಿ ಕುರಿತಾದ ಚಳುವಳಿಯ ನೇತಾರರೇ ಆದರು. ಸಾಹಿತಿಗಳು ರಾಜಕಾರಣಿಗಳಿಂದಾಗದ ಕೆಲಸ ಅವರ ಪ್ರವೇಶದಿಂದಾಗಿ ಸುಲಭ ಸಾಧ್ಯವಾಯಿತು ಅಂತಲೇ ಹೇಳಬಹುದು. ಹಾಗೆಯೇ ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರು ನಟರು ಹೇಗೋ ಹಾಗೆ ಗಾಯಕರೂ ಆಗಿದ್ದರು. ಚಲನಚಿತ್ರಗಳಿಗಾಗಿ ಹಾಡಿದ್ದಷ್ಟೇ ಅಲ್ಲದೆ 100 ಭಕ್ತಿ ಭಾವ ಗೀತೆಗಳನ್ನು ಕೂಡ ಹಾಡಿದ್ರು. ಗುರು ರಾಘವೇಂದ್ರ, ರಾಮ, ಹನುಮಂತ ಈ ದೇವರುಗಳ ಕುರಿತಾದ ಅವರ ಹಾಡುಗಳು ಲಕ್ಷಾಂತರ ಜನರ ಮನಸ್ಸನ್ನು ಸೋರೆಗೊಂಡಿದೆ ಅಂತಲೇ ಹೇಳಬಹುದು. ಸೋ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ.

0: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, ಕನ್ನಡ ಭಾಷೆಯನ್ನು ಹೇಗೆ ಉಚ್ಚಾರಿಸಬೇಕೆಂಬುದಕ್ಕೆ ರಾಜ್ ಅವರು ಒಂದು ನಿದರ್ಶನವಾಗಿದ್ರು. ಅವರ ಭಾಷಾ ಉಚ್ಚಾರಣೆ ಅದ್ಭುತ ಅಂತಾನೆ ಹೇಳಬಹುದು. ಕನ್ನಡ, ಸಂಸ್ಕೃತ, ಯಾವ ಭಾಷೆಯೇ ಇರಲಿ, ಸಹಜವಾಗಿ ಮಾತನಾಡ್ತಾ ಇದ್ರು. ಅವರ ಕಣ್ಣುಗಳೂ ಮಾತನಾಡುತ್ತಿದ್ದವು. ಅಂತಹ ಅಭಿನಯ ಅವರದ್ದಾಗಿತ್ತು. ಸ್ನೇಹಿತರೆ, ಎಷ್ಟೋ ಸಿರಿವಂತಿಕೆಯ ಪಾತ್ರಗಳನ್ನ ಮಾಡಿದ್ದರೂ ಕೂಡ ಕೆಳಸ್ತರದ ಪಾತ್ರಗಳನ್ನೂ ಅವರು ಇಷ್ಟಪಟ್ಟು ಮಾಡುತ್ತಿದ್ದರು. ಡಾಕ್ಟರ್ ರಾಜ್ ಅವರ ಅಭಿನಯ ಕುರಿತು ಬರೆಯೋದಕ್ಕೆ ಪದಗಳೇ ಸಾಲದು ಅಂತಾನೆ ಹೇಳಬಹುದು. ಹಾಗೆಯೇ ಸ್ನೇಹಿತರೆ, ಡಾಕ್ಟರ್ ರಾಜ್ ಅವರಿಗೆ ಬಂದ ಪ್ರಶಸ್ತಿಗಳು ಅಸಂಖ್ಯ. ಬಹು ಹಿಂದೆಯೇ ಮೈಸೂರು ವಿಶ್ವವಿದ್ಯಾನಿಲಯ 1975 ಅವರಿಗೆ ಗೌರವ ಡಾಕ್ಟರೇಟ್ ನೀಡಿತು. ಒಂದು ಉದ್ಯಮವನ್ನು ಬೆಳೆಸಿದ ಕುರುಹಾಗಿ ಈ ಗೌರವ ಅವರ ಪಾಲಿಗೆ ಬಂದಿತು. ಪದ್ಮಭೂಷಣರೂ ಆದರು. ಕನ್ನಡ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ನೀಡಿತು. ಅವರು ಅಭಿನಯಿಸಿದ ಕೆಲವು ಚಿತ್ರಗಳಿಗೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳು, 10 ಫಿಲಂ ಫೇರ್ ಪ್ರಶಸ್ತಿಗಳು ಕೂಡ ಬಂದವು. ಕಲಾ ಕೌಸ್ತುಭ, ಗುಬ್ಬಿ ವೀರಣ್ಣ, ನಾಡೋಜ ಪ್ರಶಸ್ತಿಗಳು ಅವರನ್ನ ಅಲಂಕರಿಸಿದೆ ಅಂತಾನೆ ಹೇಳಬಹುದು. ಸಾರ್ಥಕ ಸುವರ್ಣ ರಾಜ್ಯ ಸರ್ಕಾರ ನೀಡಿದ ಗೌರವವಾಗಿತ್ತು. ಇಟಿವಿ ಚಾನೆಲ್ ವರ್ಷದ ಕನ್ನಡಿಗ ಎಂದು ಗೌರವಿಸಿತು. ರಸಿಕರ ರಾಜ, ಕನ್ನಡ ಕಂಠೀರವ, ನಟ ಸಾರ್ವಭೌಮ, ಗಾನ ಗಂಧರ್ವ ಅವರಿಗೆ ಸಂದ ಬಿರುದುಗಳು. ಅಮೆರಿಕದ ಕೆಂಟಕಿ ಕರ್ನಲ್ ಒಂದು ವಿದೇಶ ಪ್ರಶಸ್ತಿ ಕೂಡ ಅವರನ್ನರಿಸಿ ಬಂದಿತು. ಅವರು ತೀರಿಕೊಂಡ ಬಳಿಕ ಮರಣೋತ್ತರ ಪ್ರಶಸ್ತಿಯೊಂದನ್ನು 2007 ಮಂತ್ರಾಲಯದ ಶ್ರೀ ಗುರುಗಳು ನೀಡಿದರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 1995 ರಾಜ್ ಅವರಿಗೆ ಬಂದು ಕನ್ನಡಕ್ಕೆ ರಾಷ್ಟ್ರಮನ್ನಣೆ ದೊರಕುವಂತಾಯಿತು. ಸೊ ಸ್ನೇಹಿತರೆ, ಈಗ ಮತ್ತೊಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ಟೇ ಟ್ಯೂನ್ಡ್.
1: ರಾಗ ಅನುರಾಗ

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗಾಸನ ಪಟುಗಳಾಗಿದ್ರು. ಕಡೆಯವರೆಗೂ ಕೂಡ ಅವರು ಆರೋಗ್ಯವಾಗಿಯೇ ಇದ್ದರು. ಅಂತಿಮ ದಿನಗಳಲ್ಲಿ ಸ್ವಲ್ಪ ಹೃದಯ ಬಾಧೆ ಇದ್ದಿದ್ದಷ್ಟೇ. ತೀರಿಕೊಂಡಾಗ ಅವರ ಎರಡೂ ಕಣ್ಣುಗಳನ್ನು ದಾನ ಮಾಡಲು ಹೇಳಿದರು. ಆ ಕಣ್ಣುಗಳನ್ನು ದಾನ ಮಾಡಲಾಯಿತು. ಶಿವನಿಗೆ ಕಣ್ಣಪ್ಪ ಕಣ್ಣುಗಳನ್ನು ಅರ್ಪಿಸುವಂತೆ ಡಾಕ್ಟರ್ ರಾಜ್ರವರ ಕಣ್ಣುಗಳು ಅಂಧರ ಪಾಲಿಗೆ ಬೆಳಕಾದವು. ಸ್ನೇಹಿತರೆ, April 12, 2006 ಡಾಕ್ಟರ್ ರಾಜ್ ಅವರು ಬೆಂಗಳೂರಿನಲ್ಲಿ ನಿಧನರಾದರು. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಆವರಣದಲ್ಲಿ ಅವರ ಸಮಾಧಿ ಇದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಪುಣ್ಯಭೂಮಿ ಎಂದು ಅದನ್ನು ಕರೆಯಲಾಗಿದೆ. ನೂರಾರು ಜನ ಸಮಾಧಿಗೆ ಪ್ರತಿನಿತ್ಯ ಎನ್ನುವಂತೆ ಭೇಟಿ ನೀಡುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೀರಿಕೊಂಡ ಬಳಿಕ ಅವರ ಪುತ್ಥಳಿಯನ್ನು ರಾಜ್ಯದಲ್ಲಿ ಅಲ್ಲಲ್ಲಿ ಪ್ರತಿಷ್ಠಿಸಲಾಗಿದೆ. ಬೆಂಗಳೂರಿನಲ್ಲೇ 10 ಪ್ರತಿಮೆಗಳನ್ನ ನೀವು ನೋಡಬಹುದು. ಇಂತಹ ಗೌರವ ಬೇರಾವ ನಟರಿಗೂ ಸಿಕ್ಕಿದ್ದಿಲ್ಲ ಅಂತಾನೆ ಹೇಳಬಹುದು. ರಾಜ್ಕುಮಾರ್ ಅವರು ನಟರ ವಂಶದಲ್ಲಿ ಹುಟ್ಟಿದಂತೆ ತಮ್ಮ ಮಕ್ಕಳು ಕೂಡ ನಟರಾಗುವಲ್ಲಿ ಉತ್ತೇಜಿಸಿದ್ದಾರೆ. ಪೃಥ್ವಿರಾಜ್ ಕಪೂರ್ ಕುಟುಂಬದಂತೆ ಡಾಕ್ಟರ್ ರಾಜ್ ಕುಟುಂಬವು ನಟನೆಗೆ ಮೀಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೂವರು ಗಂಡು ಮಕ್ಕಳು ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಉತ್ತಮ ನಟರಾದರು. ಶಿವರಾಜ್ಕುಮಾರ್ ನಡು ವಯಸ್ಸಿಗೆ 150 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ರಾಜ್ರ ಅಳಿಯ ರಾಮ್ಕುಮಾರ್ ಅವರು ಸಹ ನಟರೇ ಅಂತಾನೆ ಹೇಳಬಹುದು. ಶಿವರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಗಾಯಕರು ಕೂಡ. ಸೊ ಸ್ನೇಹಿತರೆ, ಈಗ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಒಂದು ಚಿತ್ರಗೀತೆಯ ಹಾಡನ್ನ ಕೇಳಿ ವಾಪಸ್ ಬರೋಣ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, 1961 ರಾಜ್ಕುಮಾರ್ ಅವರು ಅಭಿನಯದ ಕೈವಾರ ಮಹಾತ್ಮೆ ಎಂಬ ಸಿನಿಮಾ ಬಿಡುಗಡೆಯಾಗಿ 6 ತಿಂಗಳ ನಂತರ ಅಣ್ಣವರು ತಾತಯ್ಯನ ದರ್ಶನಕ್ಕೆಂದು ಕೈವಾರಕ್ಕೆ ಹೊರಟರು. ಯಾರಿಗೂ ಹೇಳದೆ ಗುಟ್ಟಾಗಿಯೇ ದರ್ಶನ ಮಾಡಿಕೊಂಡು ಬರೋಣ, ಜನರ ಗದ್ದಲ ಬೇಡ ಎಂದು ಹೇಳಿಕೊಂಡರು. ಆದರೆ ಹೇಗೋ ಏನೋ ರಾಜ್ಕುಮಾರ್ ಅವರು ಬರುವ ಸುದ್ದಿ ತಿಳಿದು ಕೈವಾರ ಆಶ್ರಮದ ಸುತ್ತಲೂ ಪಕ್ಕದ ಊರುಗಳಿಂದ ಎಲ್ಲಾ ಜನ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಕುಮಾರ್ ಅವರು ಬರುವಿಕೆಗಾಗಿ ಕಾದು ಕುಳಿತಿದ್ದರು. ಆಶ್ರಮದೊಳಗೆ ಪ್ರವೇಶಿಸಲು ಸ್ಥಳವಿಲ್ಲದಷ್ಟು ಗದ್ದಲವಾಯಿತು. ರಾಜ್ರವರು ಅಲ್ಲಿಗೆ ಬಂದು ಕಾರ್ನಲ್ಲಿ ಇಳಿಯುತ್ತಿದ್ದಂತೆ ಕೈವಾರದ ನಾರಾಯಣಪ್ಪನವರಿಗೆ ಜೈ, ಕನ್ನಡದ ರಾಜ್ಕುಮಾರ್ ಅವರಿಗೆ ಜೈ ಎಂಬ ಜಯಘೋಷಗಳನ್ನು ಕೇಳಿ ಅಣ್ಣವರು ಆಶ್ಚರ್ಯಗೊಂಡರು. ತಕ್ಷಣವೇ ಜನತೆಗೆ ಕೈ ಮುಗಿದು, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ನಾನು ನಾರಾಯಣ ತಾತಯ್ಯನವರನ್ನ ದರ್ಶನ ಪಡೆದುಕೊಂಡು ಬರುತ್ತೇನೆ, ದಯವಿಟ್ಟು ಅವಕಾಶ ಮಾಡಿಕೊಡಿ ಎಂದು ಜನತೆಯರನ್ನ ಕೇಳ್ತಾರೆ. ಎಲ್ಲಾ ಜನರು ತಾವಾಗಿ ಪಕ್ಕಕ್ಕೆ ಸರಿದು ರಾಜ್ಕುಮಾರ್ ಅವರಿಗೆ ಮತ್ತು ತಂಡದವರಿಗೆ ಒಳಗೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆಶ್ರಮದ ಮುಖ್ಯಸ್ಥರು ರಾಜ್ಕುಮಾರ್ ಅವರನ್ನ ನೇರವಾಗಿ ನಾರಾಯಣಪ್ಪನವರ ಗದ್ದುಗೆ ಮುಂದೆ ಕರೆದುಕೊಂಡು ಬಂದು ನಿಲ್ಲಿಸುತ್ತಾರೆ. ಅಲ್ಲಿ ಅವರು ಏಕಾಂತವಾಗಿ ದೇವರನ್ನು ಧ್ಯಾನಿಸಲಿ ಎಂದು ದೂರ ಸರಿದು ನಿಲ್ಲುತ್ತಾರೆ. ಕೈವಾರ ತಾತಯ್ಯನವರ ಗದ್ದುಗೆಯ ಮುಂದೆ ರಾಜ್ರವರು ಕೈ ಮುಗಿದು ನಿಲ್ಲುತ್ತಾರೆ. ಮೈಯಲ್ಲಿ ಅದೆಂತಹದ್ದೋ ಶಕ್ತಿ ಹರಿದಂತೆ ಅವರಿಗೆ ಅನುಭವವಾಯಿತು. ಕಣ್ಣಿಂದ ಅಶ್ರುಧಾರೆ ತಾನಾಗಿಯೇ ಸುರಿಯಿತು. ಮನಸ್ಸು ಮತ್ತು ದೇಹಕ್ಕೆ ಏನೋ ವಿಶೇಷವಾದ ಭಕ್ತಿರಸ ತುಂಬಿ ಬಂದಂತೆ ಅನುಭವವಾಯಿತು. ಇಂತಹ ಅನುಭವವನ್ನು ರಾಜ್ರವರು ಎಂದೂ ಕಂಡಿರಲಿಲ್ಲ. ತಾತಯ್ಯನವರು ಬದುಕಿದ್ದಾಗ ಮಾಡುತ್ತಿದ್ದ ಅವರ ಕುಲಕಸುಬು ಬಳೆಗಳನ್ನು ಮಾರುತ್ತಿರುವುದು, ಅವರು ಮಾರಾಟ ಮಾಡುವಾಗ ಉಳಿದ ಬಳೆಗಳನ್ನು ಗದ್ದುಗೆ ಪಕ್ಕದಲ್ಲಿ ಇಟ್ಟಿದ್ದರು. ರಾಜ್ರವರು ಒಂದು ಬಾರಿ ಆ ಬಳೆಯ ಉಳಿದ ಚೂರುಗಳನ್ನು ಮುಟ್ಟಿ ನಮಸ್ಕರಿಸಿದ್ದರು. ಅವರಿಗೆ ತುಂಬಾ ಆನಂದ ಮತ್ತು ರೋಮಾಂಚಕ ಎನಿಸಿತು. ಹೊರಗಡೆ ಅವರ ಅಭಿಮಾನಿಗಳ ಜಯಘೋಷ ಹಾಗೇ ಕೇಳ್ತಲೇ ಇತ್ತು. ಹೌದು, ಆ ಅಭಿಮಾನಿ ಜನರ ಮನಸ್ಸಿನಲ್ಲಿಯೂ ಕೂಡ ನಾರಾಯಣಪ್ಪನವರು ಇದ್ದಾರೆ. ಅವರನ್ನು ಭೇಟಿ ಮಾಡಬೇಕು ಎಂದು ರಾಜ್ ಎದ್ದು ಹೊರಗೆ ಬಂದು ಎಲ್ಲ ಜನರನ್ನ ಉದ್ದೇಶಿಸಿ ಮಾತನಾಡಿದರು. ಅಲ್ಲಿ ಸೇರಿದ ಸಾವಿರಾರು ಜನತೆಯ ಮನಸ್ಸಿನಲ್ಲಿ ಸಾಕ್ಷಾತ್ ಕೈವಾರದ ತಾತಯ್ಯನವರನ್ನೇ ನೋಡಿದಷ್ಟು ಸಂತೋಷ ಪಟ್ಟದ್ದನ್ನ ಕಂಡು ಬಂದಿತು. ಸ್ನೇಹಿತರೆ, ಡಾಕ್ಟರ್ ರಾಜ್ ಅವರು ಅಲ್ಲಿಂದ ಹೊರಟು ಬಂದರು. ಆದರೆ ಅಲ್ಲಿಯ ನೆನಪುಗಳು ರಾಜ್ರವರ ಮನಸ್ಸಿನಲ್ಲಿ ತುಂಬಾ ವರ್ಷಗಳ ಕಾಲ ಮನೆ ಮಾಡಿದ್ದು ಗಮನಾರ್ಹವಾದ ವಿಷಯ ಅಂತಾನೆ ಹೇಳಬಹುದು. ರಾಜ್ಕುಮಾರ್ ಅಭಿನಯದ ಕೈವಾರ ಮಹಾತ್ಮೆ 1961 ನಾರಾಯಣ ಸಿಂಗ್ ಎಂಬುವರು ಕೈವಾರ ಕ್ಷೇತ್ರದವರು. ತಮ್ಮ ಊರಿನ ಆ ಸ್ಥಳದ ಕ್ಷೇತ್ರ ಮಹಿಮೆಯನ್ನು ಸಿನಿಮಾ ಮಾಡಿ ಜನರಿಗೆ ತಿಳಿಸಬೇಕೆಂದು ಬಹಳ ದಿನದ ಆಸೆಯಾಗಿತ್ತು. ನಾರಾಯಣ ಸಿಂಗ್ ಅವರು ಚಿತ್ರದ ಆರಂಭದಲ್ಲಿ 1-2 ನಿಮಿಷ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರು ಆ ಚಿತ್ರ ನಿರ್ಮಿಸಿ ಆ ಚಿತ್ರದಿಂದ ಬಂದ ಲಾಭದ ಹಣವನ್ನೆಲ್ಲ ಆ ಕ್ಷೇತ್ರದಲ್ಲಿ ಶಾಲೆ ಕಟ್ಟಲು ಕ್ಷೇತ್ರದ ಅಭಿವೃದ್ಧಿಗೆ ಬಳಸಿಕೊಂಡರು. ಈ ಚಿತ್ರ 1961 ಅಕ್ಟೋಬರ್ 5 ಬೆಂಗಳೂರಿನ ಸಾಗರ ಹಾಗೂ ಮಿನರ್ವ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದಾಗ 4 ವಾರಗಳ ಯಶಸ್ವಿ ಪ್ರದರ್ಶನ ಕಂಡಿತು. ಈ ಸಿನಿಮಾದಲ್ಲಿ ಜಿ ವಿ ಅಯ್ಯರವರು ಬರೆದ ಆನಂದ ಕಾರಣ ಭೂಲೋಕ ಮೋಹನ, ಪಿ ಕಾಳಿಂಗರಾವ್ ಅವರು ಹಾಡಿದ ಈ ಗೀತೆಯಾಗಿತ್ತು. ಹಾಗೂ ನಿಧಿರಾ ದೇವಿ ಕರೆಯೇ ಮಗನ ಎಂಬ ಗೀತೆಯನ್ನು ಎಸ್ ಜಾನಕಿಯವರು ಹಾಡಿದರು. ಈ ಎರಡೂ ಗೀತೆಗಳು ತುಂಬಾ ಜನಪ್ರಿಯತೆ ಪಡೆದವು. ನಾರಾಯಣ ಸಿಂಗ್ ಅವರು ತಮ್ಮ ಜೀವನದಲ್ಲಿ ಇದೊಂದೇ ಸಿನಿಮಾದ ನಿರ್ಮಾಣ ಮಾಡಿದರು. ಅದು ಅವರ ಆಸೆಯೂ ಆಗಿತ್ತು. ಮುಂದೆ ಮತ್ಯಾವ ಬೇರೆ ಚಿತ್ರವನ್ನು ಅವರು ನಿರ್ಮಿಸಿರಲಿಲ್ಲ. ಗುಬ್ಬಿ ಕಂಪನಿ ಚಿಂತಾಮಣಿಯಲ್ಲಿ ನಾಟಕದ ಕ್ಯಾಂಪ್ ಮಾಡಿದ ದಿನಗಳಲ್ಲಿ ಪುಟ್ಟಸ್ವಾಮಿ ಅವರು ಆಯಾ ಪ್ರದೇಶದಲ್ಲಿರುವ ಸನ್ಯಾಸಿಗಳನ್ನು ದೇವಸ್ಥಾನವನ್ನು ಭೇಟಿ ಮಾಡುವುದು ಅಭ್ಯಾಸ ಮಾಡಿಕೊಂಡಿದ್ರು. ತುಂಬಾ ಹತ್ತಿರದಲ್ಲೇ ಇದ್ದ ಕೈವಾರ ಕ್ಷೇತ್ರಕ್ಕೆ ರಾಜ್ಕುಮಾರ್ ಅವರನ್ನ ಕರೆದುಕೊಂಡು ಹೋದರು. ಪುರಾಣ ಪ್ರಸಿದ್ಧವಾದ ಆ ಸ್ಥಳ ರಾಜ್ಕುಮಾರ್ ಅವರಿಗೆ ತುಂಬಾ ಇಷ್ಟವಾಗಿತ್ತು. ಮುಂದೊಂದು ದಿನ ಆ ಸಿನಿಮಾ ಬರುತ್ತೆ,
ಅದರಲ್ಲಿ ನಾನೇ ಕೈವಾರ ತಾತಯ್ಯನ ಪಾತ್ರ ಮಾಡುತ್ತೇನೆ ಎಂಬ ಅರಿವು ರಾಜ್ಕುಮಾರ್ ಅವರಿಗೆ ಯಾವತ್ತಿಗೂ ಇರಲಿಲ್ಲ. ಎಂತಹ ದೈವ ಪ್ರೇರಣೆಯೋ ಏನು, ಅಂದು ತಂದೆಯೊಂದಿಗೆ ನೋಡಿದ ಆ ಕೈವಾರ ಕ್ಷೇತ್ರದ ತಾತಯ್ಯನ ಪಾತ್ರ ರಾಜ್ಕುಮಾರ್ ಅವರ ಪಾಲಿಗೆ ಒಲಿದು ಬಂತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ರಾಜ್ ತೀರಿಕೊಂಡ ಬಳಿಕ ಅವರನ್ನು ಸ್ಮರಿಸಿ ಹಲವು ಪುಸ್ತಕಗಳು ಹೊರಬಂದವು. ಕನ್ನಡ ಕಲಾ ಕಂಠೀರವ ಡಾಕ್ಟರ್ ರಾಜ್ಕುಮಾರ್, ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿಗಳ ದೇವರು, ಕನ್ನಡ ಮುತ್ತಿನ ಕಥೆ, ಅಣ್ಣ ಅಜರಾಮರ, ಇವು ಈ ಕೆಲವು ಪುಸ್ತಕಗಳು ಅಂತಾನೆ ಹೇಳಬಹುದು. ದ ಲೈಫ್ ಅಂಡ್ ದ ಟೈಮ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಎಂಬ ಒಂದು ಪುಸ್ತಕ ಇಂಗ್ಲಿಷ್ನಲ್ಲಿ ಪ್ರಕಟವಾಗಿದೆ. ರಾಜ್ರವರು ಬದುಕಿದ್ದಾಗ ಬಂಗಾರದ ಮನುಷ್ಯ ಎಂಬ ಕೃತಿಯನ್ನು ರಾಜ್ಯದ ವಾರ್ತಾ ಇಲಾಖೆಯು ಪ್ರಕಟಿಸಿತು. ರಾಜ್ಪುತ್ರ ಪುನೀತ್ ರಾಜ್ಕುಮಾರ್ ವರ್ಣರಂಜಿತ ಕನ್ನಡ ಹಾಗೂ ಇಂಗ್ಲಿಷ್ಗಳಲ್ಲಿ ಪುಸ್ತಕ ಹೊರತಂದಿದವರು ಅಂತಾನೆ ಹೇಳಬಹುದು. ಸ್ನೇಹಿತರೆ, ಅಣ್ಣವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು, ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ನೋಡಿ. ಅಣ್ಣವರ ಬಗ್ಗೆ ಮಾತನಾಡ್ತಾ ಕೂತ್ರೆ ಒಂದು ದಿನ ಸಾಲದು ಅಂತಾನೆ ಹೇಳಬಹುದು. ಅವರ ಹಾಡುಗಳು ನಮ್ಮ ಕಿವಿಯಲ್ಲಿ ಇನ್ನು ಗುನುಕ್ತಾ ಇದೆ. ಅವರ ಆ ಅದ್ಭುತ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಇನ್ನು ರಿಂಗಣಿಸ್ತಾ ಇದೆ ಅಂತಾನೆ ಹೇಳಬಹುದು. ಸೋ ಸ್ನೇಹಿತರೆ, ಡಾಕ್ಟರ್ ರಾಜ್ ಅಂದ್ರೆ ಕೇವಲ ಒಬ್ಬ ನಟನಲ್ಲ, ಅವರು ಪ್ರತಿ ಕನ್ನಡಿಗನ ಸ್ವಾಭಿಮಾನ. ಅವರು ನಮಗೆ ಕಲಿಸಿಕೊಟ್ಟ ಆ ವಿನಯ, ಆ ಭಾಷಾ ಪ್ರೇಮ, ಆ ಶಿಸ್ತು ನಮ್ಮ ಬದುಕಿನಲ್ಲಿ ಸದಾ ದಾರಿದೀಪವಾಗಲಿ. ನಾವು ಅವರಿಗೆ ಸಲ್ಲಿಸೋ ದೊಡ್ಡ ಗೌರವ ಅಂದ್ರೆ ಅವರು ಪ್ರೀತಿಸಿದ ಈ ಕನ್ನಡ ಭಾಷೆ ಮತ್ತು ಮಣ್ಣನ್ನು ನಾವು ಕೂಡ ಅಷ್ಟೇ ಗೌರವದಿಂದ ಕಾಣೋಣ. ಇವತ್ತಿನ ಈ ಅಣ್ಣವರ ವಿಶೇಷ ಸಂಚಿಕೆ ನಿಮಗೆ ಇಷ್ಟ ಆಯ್ತು ಅಂತ ನಂಬಿದ್ದೀನಿ. ಅಣ್ಣವರು ಹೇಳಿದ ಹಾಗೆ ಅಭಿಮಾನಿ ದೇವರುಗಳೇ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಈ ಸುಂದರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋ ಸಮಯ ಬಂದಿದೆ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ನಮ್ಮ ರೇಡಿಯೋ ಸ್ಟೇಷನ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನನ್ನ ಯಾವ ಹಾಲನ್ನು ಬಳಸಲಿ?
1: ಕೆಎಂಎಫ್ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
5: ಆರ್ಸೆನಿಕ್ ಎಂಬ ವಿಷವು ಪಳೆಯುಳಿಕೆ ಉರುವಲನ್ನು ಉಪಯೋಗಿಸುವುದರಿಂದ ಪರಿಸರಕ್ಕೆ ಬಿಡುಗಡೆಯಾಗ್ತದೆ. ಪಳೆಯುಳಿಕೆ ಅಂತೇಳಿದರೆ ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲ್ ಡೀಸೆಲ್ನ ಕಚ್ಚಾ ವಸ್ತುಗಳು

ಅಂದರೆ ಕಚ್ಚಾ ತೈಲ, ಇದರಲ್ಲೂ ಸಹ ಆರ್ಸೆನಿಕ್ ಇರುವ ಸಾಧ್ಯತೆ ಇದೆ. ರಸಗೊಬ್ಬರ ಕಾರ್ಖಾನೆಯ ಕಲುಷಿತ ನೀರಿನಲ್ಲಿ ಆರ್ಸೆನಿಕ್ 0.27 to 3.2 ಮಿಲಿಗ್ರಾಂ ಪರ್ ಲೀಟರ್ ಇರುತ್ತದೆ. ಇದರ ಸಂಯುಕ್ತ ವಸ್ತುಗಳನ್ನು ಕೀಟನಾಶಕಗಳಲ್ಲಿ ಬಳಸುತ್ತಾರೆ. ಲೆಡ್ ಆರ್ಸೆನೇಟ್, ಆರ್ಸೆನಿಕ್ ಟ್ರೈಆಕ್ಸೈಡ್, ಮಾನೋ ಅಂಡ್ ಡೈಸೋಡಿಯಂ ಮಿಥೇನ್, ಆರ್ಸೆನಿಕ್ ಸೋಡಿಯಂ ಮತ್ತು ಕ್ಯಾಲ್ಸಿಯಂ ಆರ್ಸೆನೇಟ್. ಇವುಗಳು ಆಕ್ಚುಲಿ ಕಳೆನಾಶಕ ಮತ್ತು ಕೀಟನಾಶಕಗಳಾಗಿರುತ್ತವೆ. ಆರ್ಸೆನಿಕ್ ಕಲುಷಿತ ನೀರು ಪರಿಸರವನ್ನು ಮಲಿನ ಮಾಡುತ್ತದೆ. ಆರ್ಸೆನಿಕ್ ಅತ್ಯಂತ ಹೆಚ್ಚು ವಿಷಯುಕ್ತ. 100 ಮಿಲಿಗ್ರಾಂ ಆರ್ಸೆನಿಕ್ಕನ್ನು ತಿಂದರೆ ದೇಹವು ವಿಷಯುಕ್ತವಾಗುತ್ತದೆ. ಆದರೆ 130 ಮಿಲಿಗ್ರಾಂ ಆರ್ಸೆನಿಕ್ ತಿಂದರೆ ಸಾವು ಖಚಿತ. ಆರ್ಸೆನಿಕ್ ಸಾಮಾನ್ಯವಾಗಿ ಮನುಷ್ಯನ ಲಿವರ್, ಶ್ವಾಸಕೋಶ, ಮೂತ್ರಪಿಂಡ, ರಕ್ತ, ಎಲುಬು, ಹಲ್ಲುಗಳು ಮತ್ತು ಕರುಳಿನ ಸುತ್ತ ಶೇಖರಣೆಯಾಗುತ್ತವೆ. ಆದರೆ ಹೆಂಗಸರ ಕೂದಲಿನಲ್ಲಿ ಹೆಚ್ಚು ಆರ್ಸೆನಿಕ್ ಸಂಗ್ರಹವಾಗುತ್ತದೆ ಗಂಡಸರ ಕೂದಲಿಗಿಂತ. ಕಿಣ್ವಗಳು ಅಂದರೆ ಎನ್ಝೈಮ್ಸ್ ಕ್ರಿಯೆಯಲ್ಲಿ ಆರ್ಸೆನಿಕ್ ಏರುಪೇರು ಮಾಡುತ್ತದೆ. ಅಲ್ಲದೆ ಜೀವರಾಸಾಯನಿಕ ಕ್ರಿಯೆಯಲ್ಲಿ ಫಾಸ್ಫರಸ್ ಎಲ್ಲೆಲ್ಲಿ ಭಾಗವಹಿಸುತ್ತದೆಯೋ ಅಲ್ಲೆಲ್ಲ ಆರ್ಸೆನಿಕ್ ಭಾಗವಹಿಸಿ ಕ್ರಿಯೆಯನ್ನು ಏರುಪೇರು ಮಾಡುತ್ತದೆ. ನೀರಿನ ಜೊತೆ ಆರ್ಸೆನಿಕ್ ದೇಹ ಸೇರಿದರೆ ದೇಹದ ಭಾಗಗಳಾದ ಚರ್ಮ ಮತ್ತು ಲಿವರ್ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಇಂತಹ ನೀರನ್ನು ಪ್ರಾಣಿಗಳು ಪ್ರತಿದಿನ ಕುಡಿದರೆ ಪ್ರಾಣಿಗಳಿಗೆ ಸಾವು ಸಂಭವಿಸಬಹುದು. ಹೆಚ್ಚಿನ ಸಾಂದ್ರತೆ ಇರುವ ನೀರನ್ನು ಕುಡಿದಾಗ ಕಪ್ಪು ಪಾದದ ಕಾಯಿಲೆ ಅಥವಾ ಬ್ಲಾಕ್ ಫುಟ್ ಡಿಸೀಸ್ ಸಂಭವಿಸಬಹುದು ಎಂದು ವರದಿ ತಿಳಿಸುತ್ತದೆ. ದೇಶದಲ್ಲಿ ಸ್ವಾಭಾವಿಕವಾಗಿ ಆರ್ಸೆನಿಕ್ನಿಂದ ನೀರು ಕಲುಷಿತವಾಗಿರುವ ಪ್ರದೇಶವೆಂದರೆ ಪಶ್ಚಿಮ ಬಂಗಾಳ, ಅಲ್ಲಿನ 6 ಜಿಲ್ಲೆಗಳು. ಇಲ್ಲಿ ಸುಮಾರು 7.5 ಲಕ್ಷ ಜನರಿಗೆ ಕುಡಿಯಲು ಯೋಗ್ಯವಾದ ನೀರಿಲ್ಲ. ಆದ ಕಾರಣ ಆರ್ಸೆನಿಕ್ನಿಂದ ಕಲುಷಿತವಾದ ಬಾವಿ, ಕೆರೆ, ಕೊಳವೆ ಬಾವಿ ನೀರನ್ನು ಕುಡಿಯುತ್ತಾರೆ. ಈಗಾಗಲೇ ಸುಮಾರು 1.65 ಲಕ್ಷ ಜನರು ಆರ್ಸೆನಿಕ್ ವಿಷದಿಂದ ದಿನಗಳನ್ನು ಎಣಿಸುತ್ತಿದ್ದಾರೆ ಎಂದು WHO ವರದಿಯು ಹೇಳುತ್ತದೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಈ ನೀರಿನ ಮಾದರಿಗಳನ್ನು ವಿಶ್ಲೇಷಣೆ ಮಾಡಿರುತ್ತದೆ. ಅದರ ವರದಿಯಂತೆ ಇಲ್ಲಿರುವ ನೀರಿನಲ್ಲಿ ಆರ್ಸೆನಿಕ್ ಸಾಂದ್ರತೆ ಕುಡಿಯುವ ನೀರಿಗಿಂತ 25-50 ಪಟ್ಟು ಹೆಚ್ಚಾಗಿರುತ್ತದೆ ಎಂದು ತಿಳಿಸಿರುತ್ತದೆ. ಆದರೆ ಸರ್ಕಾರ ಇಲ್ಲಿ ಬೇರೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೆಯೋ ಎಂದು ತಿಳಿಸಿಲ್ಲ. WHO ವರದಿಯಂತೆ ಈ ರಾಜ್ಯದಲ್ಲಿ 38 ದಶಲಕ್ಷ ಜನರಿಗೆ ಆರ್ಸೆನಿಕ್ನಿಂದ ಕಲುಷಿತವಾದ ನೀರಿನ ತೊಂದರೆ ಇದೆ. ಕಡಿಮೆ ಎಂದರೂ 2 ದಶಲಕ್ಷ ಜನರು ಇನ್ನೂ ಆರ್ಸೆನಿಕ್ ಮಿಶ್ರಿತ ನೀರನ್ನು ಉಪಯೋಗಿಸುತ್ತಾ ಇದ್ದಾರೆ. ಕುಡಿಯುವ ನೀರಿನಲ್ಲಿ ಆರ್ಸೆನಿಕ್ 10 micrograms, ನಾವು ಇದುವರೆಗೂ ಮಿಲಿಗ್ರಾಮ್ಸ್ನಲ್ಲಿ ಹೇಳ್ತಾ ಇದ್ವಿ, ಇಲ್ಲಿ 10 micrograms ಗ್ರಾಮ್ಗಳಲ್ಲಿ ಮೈಕ್ರೋಗ್ರಾಮ್ಸ್ ಪರ್ ಲೀಟರ್, ಇದನ್ನು ಮೀರಬಾರದು. ಇದು ಕುಡಿಯುವ ನೀರಿನ ಸ್ಟ್ಯಾಂಡರ್ಡ್ಸ್. IS 10500 ಪ್ರಕಾರ ಕುಡಿಯುವ ನೀರಿನಲ್ಲಿ ಆರ್ಸೆನಿಕ್ ಮಟ್ಟ 10 micrograms per liter ಮೀರಬಾರದು. ಆದರೆ ಈ ಪ್ರದೇಶದಲ್ಲಿ 300-400 micrograms per liter ಆರ್ಸೆನಿಕ್ ಕೂಡಿರುತ್ತದೆ. ಇಂತಹ ಆರ್ಸೆನಿಕ್ ಕಲುಷಿತ ನೀರನ್ನು ಕುಡಿದಾಗ ಮನುಷ್ಯರಿಗೆ ಬ್ಲಾಕ್ ಫುಟ್ ಡಿಸೀಸ್ ಎಂಬ ಕಾಯಿಲೆಯು ಬರುತ್ತದೆ. ಬ್ಲಾಕ್ ಫುಟ್ ಡಿಸೀಸ್ ಅಂದರೆ ಕಾಲಿನ ಅಂಗಾಲು ಹಾಗೂ ಕೈಯಿನ ಅಂಗೈಗಳು ಇಲ್ಲಿ ಇರತಕ್ಕಂತಹ ಬಿಳಿಯ ಚರ್ಮದ ಕಪ್ಪು ಚರ್ಮವಾಗಿ ಪರಿವರ್ತನೆ ಹೊಂದುತ್ತದೆ. ಇದರಿಂದಾಗಿ ಇಲ್ಲಿಯ ಜನರಿಗೆ ದೇಹದಲ್ಲಿ ವಿಷ ತುಂಬಿ ವಯಸ್ಸಿಗೂ ಮೊದಲೇ ಸಾಯುತ್ತಾರೆ ಎಂದು ವರದಿ ತಿಳಿಸುತ್ತದೆ. ಈ ಪ್ರದೇಶದಲ್ಲಿ

ಅಥವಾ ಓಪನ್ ಬಾವಿಗಳ ಮೂಲಕ ತೆಗೆದಾಗ ಮಣ್ಣು ಮತ್ತು ಕಲ್ಲಿನ ಪದರಿನಲ್ಲಿರುವ ಆರ್ಸೆನಿಕ್ ಎಂಬ ವಿಷವು ನೀರಿನಲ್ಲಿ ಸ್ವಾಭಾವಿಕವಾಗಿಯೇ ಸೇರಿಕೊಳ್ಳುತ್ತದೆ. ಇಂತಹ ನೀರನ್ನು ಕುಡಿದಾಗ ಆರ್ಸೆನಿಕ್ ಮಾನವನ ದೇಹವನ್ನು ಪ್ರವೇಶಿಸುತ್ತದೆ, ಅಲ್ಲಿ ಮಾನವನಿಗೆ ವಿಷವಾಗಿ ಪರಿಗಣಿಸುತ್ತದೆ. ಇದು ಕಬ್ಬಿಣದ ಜೊತೆ ಸೇರಿ ಹಾಗೂ ವಾತಾವರಣದ ಆಮ್ಲಜನಕದ ಜೊತೆ ಸೇರಿ ಆರ್ಸೆನಿಕ್ ನೀರಿನ ಸೆಲೆಯನ್ನು ಸೇರಿಸುತ್ತದೆ. ಸೊ ವಾತಾವರಣದಲ್ಲಿರುವ ಆಕ್ಸಿಜನ್ಗಳನ್ನು ಅದು ಹೀರಿಕೊಳ್ಳುತ್ತದೆ ಎಂದು ವರದಿ ತಿಳಿಸುತ್ತದೆ. ಇದನ್ನು ತಪ್ಪಿಸುವ ಒಂದು ಉಪಾಯವೆಂದರೆ ಮಳೆ ನೀರಿನ ಕೊಯ್ಲು ಮಾಡಬೇಕಾಗುತ್ತದೆ. ಮಳೆ ನೀರಿನ ಕೊಯ್ಲಿನಿಂದ ಅಂತರ್ಜಲದ ಮಟ್ಟ ಏರುತ್ತದೆ. ಆಗ ಆರ್ಸೆನಿಕ್ನಿಂದ ಕಲುಷಿತವಾಗುವ ನೀರನ್ನು ಇದು ಡೈಲ್ಯೂಷನ್ ಮಾಡುತ್ತದೆ. ಅಂದರೆ ಒಂದು ಲೀಟರ್ನಲ್ಲಿ 10 μg/L ಏನು ಸ್ಟ್ಯಾಂಡರ್ಡ್ ಇದೆ ಆ ಲೆವೆಲ್ಗೆ ನೀರು ಬರುತ್ತದೆ. ಇಲ್ಲಿ ಒಂದು ಸಂಗತಿಯನ್ನು ತಾವು ನೆನಪಿನಲ್ಲಿಡಬೇಕು. ನಾವು ಹೆಚ್ಚು ಹೆಚ್ಚು ಅಂತರ್ಜಲವನ್ನು ಹೊರತೆಗೆದಾಗ ಅಲ್ಲಿ ಹೆಚ್ಚು ಹೆಚ್ಚು ಆರ್ಸೆನಿಕ್ ಸೇರುವ ಸಾಧ್ಯತೆ ಇರುತ್ತದೆ. ಯಾಕೆಂದರೆ ಕಲ್ಲಿನ ಪದರಿನ ದಪ್ಪ ಹೆಚ್ಚಾದಂತೆ ಆರ್ಸೆನಿಕ್ ನೀರಿನ ಜೊತೆ ಅಂತರ್ಜಲದ ಜೊತೆ ಬಾವಿಗಳಲ್ಲಿ ಮತ್ತು ಬೋರ್ವೆಲ್ಗಳಲ್ಲಿ ಶೇಖರಣೆಯಾಗುತ್ತದೆ. ಅಂಥ ನೀರನ್ನು ಕುಡಿಯಲು ಅಥವಾ ಮಾನವನ ಉಪಯೋಗಗಳಿಗೆ ಉಪಯೋಗಿಸಿದಾಗ, ಅಡಿಗೆ ಮಾಡಲು ಉಪಯೋಗಿಸಿದಾಗ ಈ ಆರ್ಸೆನಿಕ್ ಮಾನವನ ದೇಹವನ್ನು ಸೇರುತ್ತದೆ. ಅದೇ ರೀತಿ ಇಂಥ ನೀರನ್ನು ಪ್ರಾಣಿಗಳು ಕುಡಿದಾಗಲೂ ಸಹ ಆರ್ಸೆನಿಕ್ ಪ್ರಾಣಿಗಳ ದೇಹವನ್ನು ಸೇರುತ್ತದೆ. ಬಿಹಾರ ಜಿಲ್ಲೆಯಲ್ಲಿರುವ ಕಲ್ಲಿದ್ದಲು ಗಣಿಗಳಿಂದ ದಾಮೋದರ್ ನದಿಗೆ ಆರ್ಸೆನಿಕ್, ನಿಕ್ಕಲ್, ಸ್ಟ್ರಾನ್ಸಿಯಂ, ಲೆಡ್, ಕ್ಯಾಡ್ಮಿಯಂ ಮತ್ತು ಬೇರಿಯಂನಂತಹ ಧಾತುಗಳು ಸೇರುತ್ತವೆ ಎಂದು ವರದಿ ಹೇಳುತ್ತದೆ. ಏಕೆಂದರೆ ಕಲ್ಲಿದ್ದಲಿನ ಗಣಿಗಳಲ್ಲಿ ಕಲ್ಲಿದ್ದಲಿನಲ್ಲಿ ಈ ಕಲುಷಿತವಾಗಿರ್ತಕ್ಕಂಥ ವಿಷವಸ್ತುಗಳು ಸ್ವಾಭಾವಿಕವಾಗಿಯೇ ಸೇರಿರುತ್ತವೆ. ಕಲ್ಲಿದ್ದಲಿನಲ್ಲಿ ಯಾವುದೇ ಕಾರ್ಖಾನೆಗಳಿಂದ ಈ ಧಾತುಗಳು ಬಿಡುಗಡೆಯಾಗಿರುವುದಿಲ್ಲ, ಇವು ಸ್ವಾಭಾವಿಕವಾಗಿಯೇ ಕಲ್ಲಿದ್ದಲಿನಲ್ಲಿ ಇರುತ್ತವೆ. ಅಲ್ಲದೆ ತಮಿಳುನಾಡಿನ ತಿರುಪುರದಲ್ಲಿ ಹೆಚ್ಚಿನ ಕೊಳವೆ ಬಾವಿಗಳ ನಿರ್ಮಾಣದಿಂದಾಗಿ ನೀರಿನಲ್ಲಿ ಆರ್ಸೆನಿಕ್ ಹೆಚ್ಚಾಗಿರುತ್ತದೆ. ನಾನು ತಮಗೆ ಮೊದಲೇ ಹೇಳಿದೆ, ನೀವು ಹೆಚ್ಚು ಹೆಚ್ಚು ಬೋರ್ವೆಲ್ಗಳನ್ನು ತೋಡಿ ನೀರನ್ನು ಹೊರತೆಗೆಯುವುದರಿಂದ ನೀರು ಕಲ್ಲಿನ ಪದರಗಳಲ್ಲಿ ಹರಿಯುವುದರಿಂದ ಅಲ್ಲಿರತಕ್ಕಂಥ ವಿಷವಸ್ತುಗಳು ಆರ್ಸೆನಿಕ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಸ್ಟ್ಯಾನ್ಸಿಯಂ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಕ್ಯಾಡ್ಮಿಯಂ ಆಗಿರ್ಬೋದು, ಬೇರಿಯಂ ಆಗಿರ್ಬೋದು, ಇವೆಲ್ಲವೂ ನೀರಿನಲ್ಲಿ ಕರಗಿ ಅಂತಹ ಬೋರ್ವೆಲ್ ನೀರು ಅಥವಾ ಅಂತಹ ಓಪನ್ ವೆಲ್ಗಳು ಬಾವಿಗಳನ್ನು ನೀರನ್ನು ಕುಡಿದಾಗ ಈ ಮೇಲೆ ತಿಳಿಸಿದ್ದ ಎಲ್ಲ ವಿಷವಸ್ತುಗಳು ಮಾನವನ ದೇಹ ಸೇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದು ವರದಿ ತಿಳಿಸುತ್ತದೆ. ಇಲ್ಲಿನ ಅಂದರೆ ತಮಿಳುನಾಡಿನಲ್ಲಿ 19 ಜಿಲ್ಲೆಗಳಲ್ಲಿ ಜನರು ಆರ್ಸೆನಿಕ್ ವಿಷಕ್ಕೆ ತುತ್ತಾಗಿದ್ದಾರೆ. ಅಂದರೆ ಹೆಚ್ಚಿನ ಬೋರ್ವೆಲ್ಗಳನ್ನು ತೆಗೆಯುವುದರಿಂದ ನೀರಿನ ಮಟ್ಟ ಕೆಳಗಿಳಿಯುತ್ತದೆ. ಮೇಲೆ ತಿಳಿಸಿದಂತೆ ನೀರಿನ ಮಟ್ಟ ಕೆಳಗಿಳಿಯದಂತೆ ಮಾಡಬೇಕಾದರೆ ತಿರುಪುರದಲ್ಲಿರ್ತಕ್ಕಂಥ ಈ 19 ಜಿಲ್ಲೆಗಳಲ್ಲಿ ನೀರಿನ ಕೊಯ್ಲು ಮಾಡಬೇಕಾಗುತ್ತದೆ. ನೀರಿನ ಕೊಯ್ಲಿನಿಂದ ಏನು ಆರ್ಸೆನಿಕ್ ವಿಷ ಇದೆಯೋ ಅದು ಡೈಲ್ಯೂಟ್ ಆಗುತ್ತದೆ, ಅಂದರೆ 10 μg/ml ಕಡಿಮೆಯಾಗುತ್ತದೆ. ಒಂದು ವರದಿಯ ಪ್ರಕಾರ ಬೆಂಗಳೂರಿನಲ್ಲಿ ಸುಮಾರು 5 ಲಕ್ಷ ಬೋರ್ವೆಲ್ಗಳಿದ್ದಾವೆ. ಈ 5 ಲಕ್ಷ ಬೋರ್ವೆಲ್ಗಳಲ್ಲಿ ನಾವು ಹೆಚ್ಚು ಆಳಕ್ಕೆ ಹೋದಾಗ ಅಂದರೆ 1500 2000 ಅಡಿಗಳ ಕೆಳಗೆ ಹೋದಾಗ ಈ ಮೇಲೆ ತಿಳಿಸಿದ ಆರ್ಸೆನಿಕ್, ನಿಕ್ಕಲ್, ಸ್ಟ್ರಾನ್ಸಿಯಂ, ಲೆಡ್, ಕ್ಯಾಡ್ಮಿಯಂ ಮತ್ತು ಬೇರಿಯಂನಂಥ ವಿಷವಸ್ತುಗಳು ಬೆಂಗಳೂರಿನ ಬೋರ್ವೆಲ್ಗಳಲ್ಲೂ ಬರುವ ಸಾಧ್ಯತೆ ಇದೆ ಎಂದು ನಾನು ತಮಗೆ ವರದಿ ಮಾಡ್ತಾ ಇದ್ದೀನಿ. ಆದರೆ ಕಲ್ಕಟ್ಟದಲ್ಲಿ ಮತ್ತು ತ್ರಿಪುರದಲ್ಲಿ ಈಗಾಗಲೇ ಅದು ಕಲುಷಿತವಾಗಿದೆ ಎಂದು ವರದಿ ಹೇಳುತ್ತದೆ. ತ್ರಿಪುರದ 21 ಹಳ್ಳಿಗಳಲ್ಲಿ ನೀರಿನ ಮಾದರಿಗಳನ್ನು ಪರೀಕ್ಷಿಸಲಾಗಿ 19 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ತೊಂದರೆ ಇದೆ ಎಂದು ಒಂದು ವರದಿ ತಿಳಿಸುತ್ತದೆ. ದಕ್ಷಿಣ ಕಲ್ಕತ್ತಾದಲ್ಲಿ ಸ್ಥಾಪಿತವಾಗಿ

0: ಇರುವ ಒಂದು ಕೀಟನಾಶಕ ಕಾರ್ಖಾನೆಯಿಂದ ಆರ್ಸೆನಿಕ್ ವಿಷಯುಕ್ತ ನೀರು ಹೊರಬಿಡಲಾಗುತ್ತದೆ ಎಂದು ವರದಿ ತಿಳಿಸುತ್ತದೆ. ಅಸಿಟೋ ಆರ್ಸೆನಿಕ್ ಎಂಬ ಇದು ವಿಷವಸ್ತುವಾಗಿದೆ. ಇದರಿಂದಾಗಿ ಅಂತರ್ಜಲದಲ್ಲಿ ಆರ್ಸೆನಿಕ್ ಸುಮಾರು 7.5 mg/L ಹೆಚ್ಚಾಗಿದೆ. ಕುಡಿಯುವ ನೀರಿನಲ್ಲಿ ಆರ್ಸೆನಿಕ್ ಪ್ರಮಾಣ 10 μg/L ಹೆಚ್ಚು ಆಗಬಾರದೆಂದು ವರದಿ ತಿಳಿಸುತ್ತದೆ. ಆದರೆ ಈ ಪ್ರದೇಶದಲ್ಲಿ ಸುಮಾರು 15,000 ಜನರಿಗೆ ಆರ್ಸೆನಿಕ್ ವಿಷಯುಕ್ತ ನೀರನ್ನು ಕುಡಿದಿರುವುದರಿಂದ ಅವರೆಲ್ಲರೂ ಆರ್ಸೆನಿಕ್ ರಿಂದ ರೋಗ ಪೀಡಿತರಾಗಿದ್ದಾರೆ ಎಂದು ವರದಿ ತಿಳಿಸುತ್ತದೆ. ಬೋರ್ವೆಲ್ಗಳ ನೀರಿನಲ್ಲಿ ಆರ್ಸೆನಿಕ್ ಸ್ವಾಭಾವಿಕವಾಗಿ ಸೇರಿದಾಗ ಅದನ್ನು ಹೊರತೆಗೆಯುವುದು ತುಂಬ ಕಷ್ಟವಾಗುತ್ತದೆ. ಅಂಥ ಸಂದರ್ಭದಲ್ಲಿ ಸರ್ಕಾರಗಳು ಅಲ್ಲಿರುವ ಜನಗಳಿಗೆ ಬೇರೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗಿರುತ್ತದೆ. ಇಲ್ಲಿಗೆ ಆರ್ಸೆನಿಕ್ ವಿಷದ ಬಗ್ಗೆ ನಾನು ತಮಗೆ ತಿಳಿಸಿರುತ್ತೇನೆ. ಎಪಿಸೋಡ್ 13 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ. ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.

ಬಹಳ ದಿನಗಳ ಹಿಂದೆ ಒಂದು ಊರಿನಲ್ಲಿ ಕಾಕರಾಜ ಅಂದರೆ ಕಾಗೆಗಳ ರಾಜ ವಾಸ ಮಾಡಿಕೊಂಡಿತ್ತು. ಅದಕ್ಕೆ ಕಾಕರಾಣಿಯೂ ಇತ್ತು. ಅವೆರಡೂ ತುಂಬ ಪ್ರೀತಿಯಿಂದ ಇದ್ವು. ಒಂದಿನ ಕಾಕರಾಜ ಪತ್ನಿಯೊಡನೆ ಹಾರಿ ಹೋಗ್ತಿದ್ದ. ಆಗ ಕಾಕರಾಣಿ ಮನುಷ್ಯನೊಬ್ಬನ ಕೈಚೀಲದಲ್ಲಿದ್ದ ಮೀನುಗಳನ್ನು ನೋಡ್ತು. ಆ ಮೀನು ಪದಾರ್ಥ ರುಚಿ ನನಗೆ ಸಿಕ್ಕರೆ ಎಂದೊಮ್ಮೆ ಬಾಯಿ ಚಪ್ಪರಿಸ್ತು. ಮಾರನೇ ದಿನ ಕಾಕರಾಜ ಕಾಕರಾಣಿಗೆ ಹೊರಗೆ ಹೋಗಿ ಸ್ವಲ್ಪ ಆಹಾರ ಹುಡುಕೊಂಡು ಬರೋಣ ಬಾ ಎಂದು ಕರೆಯಿತು. ಆಗ ಕಾಕರಾಣಿ, ನಮ್ಮ ಪ್ರತಿದಿನದ ಆಹಾರ ನನಗೆ ಬೇಡ, ನಿನ್ನೆ ನೋಡ್ದಂತಹ ಮೀನೇ ನನಗೆ ಬೇಕು, ಅದು ಸಿಗದಿದ್ರೆ ನಾನು ಉಪವಾಸ ಇರ್ತೇನೆ ಎಂದಿತು. ಕಾಕರಾಜನಿಗೆ ಏನ್ ಮಾಡುವುದೋ ತಿಳಿಯಲಿಲ್ಲ. ಅಷ್ಟರಲ್ಲಿ ಕಾಗೆಗಳ ಸೇನಾಪತಿ ಅಲ್ಲಿಗೆ ಬಂತು. ಪ್ರಭು, ಏಕೆ ಈ ರೀತಿ ಮಂಕಾಗಿದ್ದೀರಿ? ನಿಮ್ಮ ಚಿಂತೆಗೆ ಕಾರಣವೇನು ಎಂದು ಕೇಳ್ತು. ಕಾಕರಾಜ ವಿಷಯವನ್ನು ತಿಳಿಸಿದಾಗ, ಓ ಇಷ್ಟೇ ತಾನೇ, ಚಿಂತಿಸಬೇಡಿ, ನಿಮ್ಮ ಕಾಕರಾಣಿಗೆ ಬೇಕಾದ ಆಹಾರದ ವ್ಯವಸ್ಥೆ ನಾನು ಮಾಡ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟಿತು. ಕಾಕರಾಜನಿಂದ ಬೀಳ್ಕೊಂಡ ಕಾಕಸೇನಾಪತಿ ತನ್ನೊಡನೆ 8 ಸಮರ್ಥ ಕಾಕ ಸೈನಿಕರನ್ನ ಕರೆದುಕೊಂಡು ಮನುಷ್ಯ ಮಹಾರಾಜನ ಅರಮನೆಗೆ ಹಾರಿ ಹೋಯಿತು. ಹೋಗುವಾಗ ತನ್ನ ಸಂಗಡಿಗರಿಗೆ ಹೀಗೆ ಹೇಳ್ತು, ಎಚ್ಚರಿಕೆಯಿಂದ ಕೇಳಿ, ಮಹಾರಾಜರಿಗೆ ಊಟ ತೆಗೆದುಕೊಂಡು ಹೋಗುವಾಗ ಅಡುಗೆಯವನ ಕೈಯಲ್ಲಿದ್ದ ಪಾತ್ರೆ ಬೀಳುವಂತೆ ಮಾಡುತ್ತೇನೆ. ನಿಮ್ಮಲ್ಲಿ 4 ಅನ್ನವನ್ನು ನಿಮ್ಮ ಬಾಯಿ ತುಂಬ ತುಂಬಿಕೊಳ್ಳಿ, ಉಳಿದ 4 ಮೀನನ್ನು ತೆಗೆದುಕೊಂಡು ಕಾಕರಾಣಿಯವರಲ್ಲಿಗೆ ಹಾರಿ ಹೋಗಿ ಎಂದಿತು. ಅದರಂತೆ ಅರಮನೆಯ ಕೋಟೆಗೋಡೆಯ ಮೇಲೆ ಕುಳಿತುಕೊಂಡು ಕಾಕಸೇನಾಪತಿ, ಓ ಅಡುಗೆಯವನು ಬರ್ತಿದ್ದಾನೆ, ಅವನು

ಅಂಗಳಕ್ಕೆ ಬಂದಾಗ ನಾನು ಅವನ ಮೇಲೆ ನುಗ್ಗುತ್ತೇನೆ ಎಂದಿತು. ಅಡುಗೆಯವ ಅಂಗಳಕ್ಕೆ ಬರುತ್ತಿದ್ದಂತೆ ಕಾಕಸೇನಾಪತಿ ದಾಳಿ ಮಾಡ್ತು. ಮರುಕ್ಷಣದಲ್ಲಿ ಅಡುಗೆಯವನು ಕಾಕಸೇನೆಯ ದಾಳಿಯಿಂದ ಅಯ್ಯೋ ಅಯ್ಯಯ್ಯೋ ಎಂದು ಕೂಗಿದನು. ಆತನ ಕೈಯಲ್ಲಿದ್ದ ಪಾತ್ರೆ ಕೆಳಗೆ ಬಿದ್ದು ಊಟವೆಲ್ಲ ಚಲ್ತು. ಕಾಕಸೇನಾಪತಿಯ ಉಪಾಯ ಫಲಿಸ್ತು. ಕಾಕಸೇನಾಪತಿಯ ದಾಳಿ ನೋಡಿದ ಮನುಷ್ಯ ಮಹಾರಾಜ ಅಡುಗೆಯವನಿಗೆ ಆ ದುಷ್ಟ ಕಾಗೆಯನ್ನ ಹಿಡಿ ಎಂದನು. ಅಡುಗೆಯವ ಕಾಕಸೇನಾಪತಿಯನ್ನು ಹಿಡ್ಕೊಂಡನು. ಉಳಿದ ಕಾಗೆಗಳಿಗೆ ಕಾಕಸೇನಾಪತಿ, ಇವರು ನನಗೇನಾದರೂ ಮಾಡಲಿ ಪರವಾಗಿಲ್ಲ, ನೀವು ಹೋಗಿ ಕಾಕರಾಣಿಗೆ ಮೀನುಗಳನ್ನ ಕುಡಿ, ನಮ್ಮ ಕಾಕರಾಣಿಯ ಆಸೆ ಪೂರ್ಣಗೊಳಿಸಿ ಎಂದಿತು. ಉಳಿದ ಕಾಕ ಸೈನಿಕರು ಕಾಕಸೇನಾಪತಿಯ ಮಾತಿನಂತೆ ಹಾರಿ ಹೋದ್ವು. ಅಡುಗೆಯವ ಕಾಕಸೇನಾಪತಿಯನ್ನು ಮಹಾರಾಜನ ಬಳಿ ಹಿಡಿದು ತಂದ. ಮಹಾರಾಜ, ಎಲ್ಲವೋ ಕಾಗೆ, ನನ್ನನ್ನು ಅಸಂತಸಗೊಳಿಸಲು ಧೈರ್ಯ ಮಾಡಿದ್ದೀಯೇ? ಈ ಮೂರ್ಖ ಸಾಹಸದಲ್ಲಿ ನಿನ್ನ ಪ್ರಾಣವನ್ನು ಅಪಾಯಕ್ಕೆ ಒಡ್ಡಿದ್ದೀಯೇ? ಏಕೆ ಹೀಗೆ ಮಾಡಿದೆ ಎಂದು ಕೇಳ್ದ. ಕಾಕಸೇನಾಪತಿ, ನನ್ನ ಕಾಕರಾಜನಿಗಾಗಿ ನಿಮ್ಮ ರಾಜಭೋಜನದ ಮೀನಿನ ಮೇಲಿದ್ದ ನಮ್ಮ ಕಾಕರಾಣಿಯ ಆಸೆಯನ್ನು ಈಡೇರಿಸಲು ಈ ರೀತಿ ಮಾಡಿದೆ ಎಂದಿತು. ಬಲೆ ಬಲೆ, ಬೇಷ್ ಬೇಷ್, ನೀನು ಕಾಕರಾಜನಿಗಾಗಿ ನಿನ್ನ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧನಿದ್ದಿ. ಇಂತಹ ನಿನ್ನ ನಿಷ್ಠೆಗೆ ಬಹುಮಾನ ನೀಡಬೇಕು. ಇನ್ನು ಮುಂದೆ ನನಗಾಗಿ ತಯಾರಿಸಿದ ಅಡುಗೆಯ ಸ್ವಲ್ಪ ಭಾಗವನ್ನು ಪ್ರತಿದಿನವೂ ನಿನಗೂ ನಿನ್ನ ಕಾಕರಾಜ ರಾಣಿಯರಿಗೂ ನಿನ್ನ ರಾಜಪರಿವಾರಕ್ಕೂ ಕೊಡಲಾಗುವುದು ಎಂದು ಹೇಳುತ್ತಾ ಮನುಷ್ಯ ಮಹಾರಾಜನು ಕಾಕಸೇನಾಪತಿಯನ್ನ ಕಳುಹಿಸಿದನು. ಜೀವಸಹಿತ ಮರಳಿ ಬಂದ ಕಾಕಸೇನಾಪತಿಯನ್ನು ಕಂಡು ಕಾಕರಾಜನಿಗೂ ಅವನ ಪರಿವಾರಕ್ಕೂ ಅಪಾರ ಸಂತೋಷವಾಯಿತು. ಕಾಕಸೇನಾಪತಿ ನಡೆದ ಸಮಾಚಾರವನ್ನೆಲ್ಲ ಕಾಕರಾಜನಿಗೆ ತಿಳಿಸ್ತು. ಮನುಷ್ಯ ಮಹಾರಾಜ ಕಳುಹಿಸಿದ್ದ ಆಹಾರವನ್ನು ಅವುಗಳೆಲ್ಲ ಸಂತೋಷದಿಂದ ತಿಂದುವು.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
2: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449849467. ಸಂಖ್ಯೆ ಮತ್ತೊಮ್ಮೆ 9449849687.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
5: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಆತ್ಮೋನ್ನತಿ ದಾರಿ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದು ಜಗವೆಂದು ಭೇದವೆಣಿಸದಿರು. ಹೋರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ, ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಗೌರವಿಸು ಜೀವನವ, ಗೌರವಿಸು ಚೇತನವ, ಜೀವನವನ್ನ ಚೇತನವನ್ನ ಗೌರವ ಮಾಡು. ಆರದೋ ಜಗವೆಂದು ಭೇದವೆಣಿಸದಿರು. ಆರದೋ ಯಾರದ್ದೋ ಜಗ ಅಂತ, ಭೇದವೆಣಿಸದಿರು, ಭೇದನ ಮಾಡದೇ ಇರು. ಹೋರುವುದೇ ಜೀವನ, ಹೋರುವುದೇ ಅಂದ್ರೆ ಹೋರಾಡುವುದೇ ಜೀವನ. ಸಮೃದ್ಧಿ ಗೋಸುಗ, ಸಮೃದ್ಧಿ ಆಗ್ಬೇಕು ಅನ್ನೋದಕ್ಕಾಗಿ ನಿನಗೆ ದಾರಿ ಆತ್ಮೋನ್ನತಿಗೆ, ದಾರಿ ಆತ್ಮೋನ್ನತಿಗೆ ನಿನಗೆ ಆಗತ್ತೆ. ಸಮೃದ್ಧಿಗಾಗಿ ಉನ್ನತಿಗಾಗಿ ಹೋರಾಡೋದೇ ಆತ್ಮೋನ್ನತಿಯ ದಾರಿ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿಗೋ ಸುಗ ನಿನಗೆ, ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಜೀವನವನ್ನ ಮತ್ತೆ ಅದರ ಹಿಂದಿರೋ ಚೈತನ್ಯವನ್ನ ನಾವು ಗೌರವಿಸಬೇಕು. ಇದು ಇನ್ಯಾರದ್ದು ಜಗತ್ತು ಅಂತ ನಾವು ಭೇದ ಮಾಡೋದಕ್ಕೆ ಹೋಗ್ಬಾರ್ದು. ಜೀವನದ ಸಮೃದ್ಧಿಗಾಗಿ ಹೋರಾಡೋದೆ ಆತ್ಮೋನ್ನತಿಯ ದಾರಿ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ನಮ್ಮ ಜೀವನ ಅನ್ನೋದು ಸಣ್ಣದೇನಲ್ಲ, ಅದು ಬಹಳ ಪವಿತ್ರವಾದದ್ದು, ಗೌರವಕ್ಕೆ ಅರ್ಹವಾದದ್ದು. ಭಗವಂತ 84 ಲಕ್ಷ ಜೀವರಾಶಿಗಳನ್ನು ನಿರ್ಮಿಸಿದಾನೆ ಅಂತ ನಾವು ನಂಬ್ತೀವಿ. ಅದೆಷ್ಟು ತರಹದ ಕ್ರಿಮಿ ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು ಈ ಪ್ರಪಂಚದಲ್ಲಿ. ಆದರೆ ಮನುಷ್ಯ ಜೀವನ ಭಗವಂತನ ಸೃಷ್ಟಿಯ ಕಿರೀಟ. ಅದರ ಸೃಷ್ಟಿಯಲ್ಲಿ ಅದೆಷ್ಟು ರಸಧಾತುಗಳು ಸೇರಿ ಅದನ್ನು ನಡೆಸ್ತಾ ಇದೆ. ಇದುವರೆಗೂ ವೈದ್ಯರಿಗೆ, ಸಂಶೋಧಕರಿಗೆ ಅರ್ಥವಾಗದಷ್ಟು ಕ್ಲಿಷ್ಟವಾಗಿದ್ದರೂ ಬಳಸೋದಕ್ಕೆ ಅತ್ಯಂತ ಸುಲಭವಾದ ಈ ದೇಹದಲ್ಲಿ ಕಲ್ಪನಾತೀತವಾದ ಚೈತನ್ಯ ಸೇರಿ ಅದನ್ನು ನಡೆಸ್ತಾ ಇದೆ. ಅದು ಮಾಡಬಹುದಾದ ಕಾರ್ಯ ಅನೂಹ್ಯವಾದದ್ದು. ಅದಕ್ಕೆ ಈ ಜೀವನದ ಬಗ್ಗೆ ನಿರುತ್ಸಾಹವಾಗಲಿ, ಜಿಗುಪ್ಸೆ ಆಗಲಿ ಒಳ್ಳೆಯದಲ್ಲ. ಅದರ ಬಗ್ಗೆ ಶ್ರದ್ಧೆ, ಗೌರವಗಳು ಇರಬೇಕು. ಬದುಕೋದು ಪಾಪ ಅಲ್ಲ, ಚೆನ್ನಾಗಿ ಬದುಕೋದಕ್ಕೆ ಪ್ರಯತ್ನಿಸೋದು ನಾಚಿಕೆನೂ ಅಲ್ಲ. ಇರೋ ಬದುಕನ್ನು ಇನ್ನೂ ಚೆನ್ನಾಗಿಸ್ಕೊಂಡು ಅದನ್ನು ಸಾರ್ಥಕವಾಗೋ ಹಾಗೆ ಬಳಸ್ಕೊಳ್ಳೋದು ನಮಗಿರೋ ಕರ್ತವ್ಯ. ನಾನು ಅನ್ನೋ ಜೀವನಕ್ಕಿರೋದು ಇದೊಂದೇ ಜಗತ್ತು. ನಾನು ಏನು ಸಾಧಿಸಿದ್ರೂ ಇಲ್ಲೇ ಸಾಧಿಸಬೇಕು, ಇದು ನಂದೇ ಜಗತ್ತು. ಹಾಗಾಗಿ ಈ ಪ್ರಪಂಚದ ಬಗ್ಗೆ ಕೂಡ ಗೌರವ ಇರಬೇಕು. ಹಿಂದೆ ನಮ್ಮ ಪೂರ್ವಿಕರು ಕಷ್ಟಗಳನ್ನು ಎದುರಿಸಿದ್ರು, ದುಃಖನ ಸಹಿಸಿದ್ರು, ಆದರೆ ಅವರಲ್ಲಿ ಸೋಲಿನ ಧ್ವನಿ ಕೇಳಲಿಲ್ಲ. ಅವರು ಗೆಲು ಮನಸ್ಸಿನಿಂದಲೇ ದೇವತೆಗಳನ್ನು ಪ್ರಾರ್ಥಿಸಿದರು. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ, ಭದ್ರಂ ಪಶ್ಚೇ ಮಾಕ್ಷಭೈರ್ಯ ಜತ್ರ, ಸ್ಥಿರೈರಂಗೈಸ್ತುಷ್ಟುವಾಗಂ ಸಂಸ್ಥನೂಭಿ ವ್ಯಶೇಮ ದೇವಹಿತಂ ಯದಾಯುಹು. ದೇವತೆಗಳೇ, ನಾವು ಯಾವಾಗಲೂ ಉತ್ತಮವಾದ ವಿಚಾರಗಳನ್ನು ಕೇಳುವಂತಾಗಲಿ, ಪವಿತ್ರವಾದವುಗಳನ್ನು ಕಾಣುವಂತಾಗಲಿ, ಆರೋಗ್ಯವಂತವಾದ ಶರೀರದಿಂದ ನಿಮ್ಮನ್ನು ಆರಾಧಿಸ್ತಾ ಪೂರ್ಣಾಯುಷ್ಯ ಉಳ್ಳವರಾಗಿ ಜೀವಿಸುವಂತಾಗಲಿ ಅಂತ ಇದರ ಅರ್ಥ. ಬದುಕಲ್ಲಿ ಉನ್ನತಿಗಾಗಿ ಹೋರಾಡಬೇಕು, ಧರ್ಮಕ್ಕಾಗಿ, ಲೋಕಸ್ನೇಹಕ್ಕಾಗಿ, ಸಮಸ್ತ ಲೋಕದ ಹಿತವ್ಯವಸ್ಥೆಗಾಗಿ ಹೋರಾಡಬೇಕು. ಈ ಹೋರಾಟದಲ್ಲೇ ಮನುಷ್ಯನ ಆತ್ಮೋನ್ನತಿ ಇದೆ. ರೇಷ್ಮೆ ಹುಳು ಹೋರಾಡ್ತಾನೆ ಚಿಟ್ಟೆ ಆಗತ್ತೆ, ಅನಾಮಧೇಯನಾದ ವ್ಯಕ್ತಿ ಲೋಕ ಕಲ್ಯಾಣಕ್ಕೆ ಹೋರಾಡ್ತಾ ಉನ್ನತಿಗೇರಿ ಮಹಾತ್ಮನಾಗ್ತಾನೆ, ಲೋಕಮಾನ್ಯನಾಗ್ತಾನೆ, ವಿವೇಕಾನಂದನಾಗ್ತಾನೆ, ರಾಮನಾಗ್ತಾನೆ, ಬುದ್ಧನಾಗ್ತಾನೆ, ಸರ್ವಜನಮಾನ್ಯನಾಗ್ತಾನೆ. ಇದೆಲ್ಲ ಜೀವನದ ಸಮೃದ್ಧಿಗೆ. ಹೋರಾಡದ ಯಾವ ವ್ಯಕ್ತಿನೂ ದೊಡ್ಡವನಾಗೋದಿಲ್ಲ. ಹಾಗಾಗಿ ಗೌರವದ ಜೀವನವನ್ನು ಲೋಕ ಕಲ್ಯಾಣಕ್ಕಾಗಿ ತೊಡಗಿಸೋದೇ ಆತ್ಮೋನ್ನತಿಯ ದಾರಿ. ಬದುಕನ್ನ ಗೌರವಿಸಬೇಕು, ಪ್ರೀತಿಸಬೇಕು. ನಮ್ಮ ಅಸ್ತಿತ್ವಕ್ಕೆ ಕಾರಣವಾದ ಪರಮ ಚೈತನ್ಯದ ಅಂಶವಾದ ಚೇತನವನ್ನ ಗೌರವಿಸಬೇಕು. ನಮ್ಮ ಬದುಕನ್ನ ನಾವು ಕೇಳಿ ಪಡೆದುಕೊಂಡದ್ದಲ್ಲ, ಹೇಗಾದರೂ ಬದುಕಿದ್ರಾಯ್ತು ಅಂತ ಉಡಾಫೆ ಭಾವನೆ ಬಿಟ್ಟು ನಮ್ಮ ಬದುಕನ್ನ ನಾವೇ ಪ್ರೀತಿಸಬೇಕು. ಉತ್ಸಾಹ ಮತ್ತೆ ಆಶಯದೊಟ್ಟಿಗೆ ಬದುಕಿದಾಗ ಬದುಕಿಗೆ ಒಂದು ಅರ್ಥ ಸಿಗತ್ತೆ. ಪ್ರತಿ ಪ್ರಾಣಿಯ ಮೂಲ ಉದ್ದೇಶ ಆನಂದನ ಪಡೆಯೋದೇ ಆಗಿರುತ್ತೆ. ಆನಂದನ ಪಡಿಬೇಕು, ಮತ್ತದನ್ನ ಪಡೆಯೋದಕ್ಕಾಗಿ ನಾವು ಬದುಕಲ್ಲಿ ಹೋರಾಡ್ತೀವಿ ತಾನೆ. ಬದುಕು ಸಮೃದ್ಧವಾಗಬೇಕಾದ್ರೆ ನಮ್ಮನ್ನು ನಾವು ಬದುಕಲ್ಲಿ ತೊಡಗಿಸ್ಕೊಳ್ಬೇಕು. ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಆಸ್ಥೆಯಿಂದ ತೊಡಗಿಸ್ಕೊಳ್ಬೇಕು. ಯಾವುದೇ ಕೆಲಸ ಆದರೂ ಉತ್ಸಾಹದಿಂದ ಮಾಡಬೇಕು. ಆಗಲೇ ಕೆಲಸ ಮಾಡಿದ ತೃಪ್ತಿ ಮತ್ತು ಆ ಕೆಲಸದಿಂದ ಲಭ್ಯ ಆಗೋ ಫಲಾನುಭವದ ತೃಪ್ತಿ ಎರಡೂ ಸಿಗೋದಕ್ಕೆ ಸಾಧ್ಯ. ಆ ತೃಪ್ತಿಯೇ ನಮಗೆ ಬದುಕಲ್ಲಿ ಸಿಗೋ ಆನಂದ. ಅಂತಹ ಆನಂದಕ್ಕಾಗಿ ನಮ್ಮ ಬದುಕಿನ ನಿರಂತರ ಹೋರಾಟ ನಡೀಬೇಕು. ಬದುಕಿಗೆ ಉಪಕರಣಗಳಾದ ದೇಹ, ಮನಸ್ಸು, ಬುದ್ಧಿ ಮತ್ತು ಚೇತನಗಳನ್ನು ಶುದ್ಧವಾಗಿರಿಸಿಕೊಂಡ್ರೆ ನಮ್ಮ ಆಲೋಚನೆಗಳು, ಅದಕ್ಕನುಗುಣವಾದ ನಮ್ಮ ಕೆಲಸ ಕಾರ್ಯಗಳು ಮತ್ತು ಅದರಿಂದ ಸಿಗುವಂತಹ ಫಲಗಳು ಎಲ್ಲ ಶುದ್ಧವಾಗಿರೋದಕ್ಕೆ ಸಾಧ್ಯ. ಜೀವನದಲ್ಲಿ ಉತ್ಸಾಹದಿಂದ ಇದ್ದು ಯಾವುದನ್ನು ಅತಿಯಾಗಿ ಪ್ರೀತಿಸದೆ, ಅತಿಯಾಗಿ ಅಂಟಿಸಿಕೊಳ್ಳದೆ, ಸಿಕ್ಕಿರೋ ಕೆಲಸನ ನಿಸ್ಪೃಹತೆಯಿಂದ ಮಾಡ್ತಾ ಸಂದ ಫಲನ ಪರಮಾತ್ಮನ ಪ್ರಸಾದ ಅಂತ ಸ್ವೀಕರಿಸಿ ಅನುಭವಿಸಿದಾಗ ನಿಜವಾದ ಆನಂದ ಸಿಗತ್ತೆ. ಅಂತಹ ಆನಂದನ ಪಡೆಯೋ ಪ್ರಯತ್ನ ನಮ್ದಾಗಬೇಕು. ಅಂತಹ ಆನಂದ ನಮಗೆ ಸಿಕ್ಕರೆ ಆತ್ಮೋದ್ಧಾರವಾಗಿ ಬದುಕಲ್ಲಿ ಸಾರ್ಥಕ್ಯ ಪಡೆದ ಹಾಗೆ ಆಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
7: ಓಕೆ ಸ್ನೇಹಿತರೆ, ಇವತ್ತು ನಾವು 15ನೇ ಎಪಿಸೋಡ್ಗೆ ಹೋಗ್ತಾ ಇದ್ದೇವೆ. ಟೆಲಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದಷ್ಟು ಆಳವಾದ ಅಧ್ಯಯನ ಮಾಡ್ಕೊಳ್ಳೋಣ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀನಿವಾಸ್ ನಮಸ್ಕಾರ.
8: ನಮಸ್ಕಾರ. ನೋಡಿ, ಈಗಾಗಲೇ ಒಳ್ಳೆಯ ಕಂಪನ, ಕೆಟ್ಟ ಕಂಪನ, ವೈಬ್ಸು, ಬ್ಯಾಡ್ ವೈಬ್ಸು, ಗುಡ್ ವೈಬ್ಸು, ವರ್ನ್ಯಾಕ್ಯುಲರ್ ಭಾಷೆಗಳ ಮಹತ್ವ, ಇದು ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ, ಎಮೋಷನಲ್ ಕರೆಂಟ್ಸ್ಗಳು ಯಾವ ರೀತಿ ಗುಂಪಿನಲ್ಲಿ ಹರಿತಾ ಇರುವಂಥ ಎಮೋಷನಲ್ ಕರೆಂಟ್, ನಾಟ್ ದಿ ಇಂಡಿವಿಜುವಲಲ್ಲಿ ಹರಿತಾ ಇರೋ ಎಮೋಷನಲ್ ಕರೆಂಟ್ಸ್ ಅಲ್ಲ, ಅವು ಎಷ್ಟರ ಪರಿಣಾಮ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಇದೇ ಟೆಲಿಯ ಸಂಪರ್ಕ ಅದರಲ್ಲಿ ಏನು ದೂರ ಸಂಪರ್ಕ ಅಂತ, ಈ ದೂರ ಸಂಪರ್ಕ ಬೇರೆ, ದೂರದಲ್ಲೇ ಇದ್ದರೂ ಅತ್ಯಂತ ನಿಕಟ ಸಂಪರ್ಕವನ್ನು ಹೊಂದತಕ್ಕಂಥದ್ದು ಅಂತ ನಾವು ಅರ್ಥೈಸ್ಕೊಂಡಾಗ ಗುಂಪಿನ ಮೇಲೆ ಈ ಟೆಲಿ ಎನ್ನೋದು ಮಾಡೋ ಒಂದು ಸೂಕ್ಷ್ಮ ಪರಿಣಾಮ ಏನಂದರೆ ನಾಯಕನ ಪಾತ್ರದ ಕುರಿತು ತೆರೆದ ಮನಸ್ಸಿನಿಂದ ಸ್ಪಂದಿಸಲು ಮತ್ತು ಭಾಗವಹಿಸಲು ಗುಂಪನ್ನು ಸಕಾರಾತ್ಮಕವಾಗಿ ಸಿದ್ಧಗೊಳಿಸ್ತೀವಿ.
7: ಇಡೀ ಗ್ರೂಪನ್ನೇ ತಯಾರು ಮಾಡಿ,
8: ಯಾಕಂದರೆ ಆ್ಯಂಕ್ಸಿಲರಿ ಇಗೋಸ್ಗಳ ಪಾತ್ರ ಭಾಳ ಮಹತ್ವ ಇರ್ತದೆ. ಇವರೇನಾದ್ರೂ ಬ್ಯಾಡ್ ವೈಬ್ಸ್ ಗುಡ್ ವೈಬ್ಸ್ ಅನ್ನೋದ್ರಲ್ಲಿ
7: ಗ್ರೂಪ್ಗಳಿಗೆ ಬಂದ್ಬಿಡತ್ತೆ,
8: ಅದೇನಾಗುತ್ತೆ ಅದರ ಪರಿಣಾಮ ಇವನ ಮೇಲೂ
7: ಎಲ್ಲರ ಮೇಲೂ ಬೀಳ್ತದೆ.
8: ಸೊ ಒಂದು ಮುಕ್ತ ವಾತಾವರಣವನ್ನು ನಿರ್ಮಿಸಬೇಕಾದ್ರೆ
7: ಫ್ರೀ ಸ್ಟೇಟಸ್,
8: ಹಿಂದೆ ಫ್ರಾಯ್ಡ್ನ ಫ್ರೀ ಅಸೋಸಿಯೇಷನ್ ಅನ್ನೋದು, ಇಲ್ಲಿ ಫ್ರೀ ಸ್ಟೇಟ್ಗೆ ಆ ಇಡೀ ವಾತಾವರಣವನ್ನು ಒಂದು ಟ್ರಾನ್ಸ್ಪರೆಂಟ್ ತರೋಂಥದ್ದಿಲ್ಲ. ಅದರಿಂದನೇ ಈ ಓಪನ್ ಮೈಂಡಲ್ಲಿ ಸ್ಪಂದಿಸೋದಕ್ಕೆ ಗುಂಪನ್ನು ಸಿದ್ಧ ಮಾಡಬೇಕಾಗತ್ತೆ. ಸೊ ಓಪನ್ ಮೈಂಡಲ್ಲಿ ಸ್ಪಂದಿಸುವಂಥ ಗುಂಪನ್ನು ಸಿದ್ಧ ಮಾಡಬೇಕು ಅನ್ನೋದರಲ್ಲಿ ಒಂದು ಅಂಶನೇ ಗುರುತಿಸಬೇಕಾಗತ್ತೆ. ಹಾಗಾದರೆ ಮನೋನಾಟಕದ ಗುಂಪು ಈಸ್ ಇಟ್ ಆಲ್ರೆಡಿ ಟ್ರೈನ್ಡ್ ಫಾರ್ ದಿಸ್ ಥೆರಪೆಟಿಕ್ ಎಲಿಮೆಂಟ್ಸ್?
7: ಇಲ್ಲ, ಮಾಡಬೇಕೀಗ
8: ಇಲ್ಲ, ನೀವು ಆಗಿದ್ದರೆ, ಯಾಕಂದರೆ ಇಲ್ಲಿ ಟಾರ್ಗೆಟ್ ಗ್ರೂಪ್ ಈಸ್ ಯು ಒನ್ ಗ್ರೂಪು. ಮನೋನಿರ್ದೇಶಕನ ಮಟ್ಟದಲ್ಲೇ ಯೋಚನೆ ಮಾಡ್ತಾ ಇರಬೇಕಾಗತ್ತೆ. ನಾವು ಆ ಗುಂಪನ್ನು ಅಲ್ಲಿ ತಯಾರು ಮಾಡೋಕ್ಕಾಗಲ್ಲ.
7: ಓಕೆ,
8: ಈ ಗುಂಪು ಟ್ರೈನ್ಡ್ ಆಗ್ತಾನೆ ಮನೋನಾಟಕ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಅವ್ರಿಗೆ ಯಾವುದೇ ಒಬ್ಬ ವಿಚಾರ ಸಮಸ್ಯೆ ಬಂದ ತಕ್ಷಣ ಆ ರೋಲ್ಗೆ ತಕ್ಷಣ ಓಪನ್ ಅಪ್ ಆಗೋದು ಅಂದರೆ ಅವರಲ್ಲಿ ಸ್ಪಾಂಟಿನಿಟಿ ಇರಬೇಕಾಗುತ್ತೆ, ರೋಲ್ ರಿವರ್ಸಲ್ ಮಾಡ್ಕೊಳ್ಳೋಕೆ ರೆಡಿ ಇರಬೇಕಾಗುತ್ತೆ, ಮುಕ್ತ ಅವರು ಆಗ ಹಿಯರ್ ನೌ ಆ್ಯಂಡ್ ಹಿಯರ್ ಹಿಯರ್ ಆ್ಯಂಡ್ ನೌ
7: ಆಗಬೇಕು.
8: ಆ ಸ್ಪಾಂಟೇನಿಟಿ ಝೀಲ್ನ ಅವರೆಲ್ಲೂ ಬಿಟ್ಕೊಳಕ್ಕಾಗಲ್ಲ. ನಾನು ಹಿಂದೆ ಅಲ್ಲಿ ಮಾಡಿದ್ದೆ
7: ಇಲ್ಲ
8: ಇದು ಅಲ್ಲ, ಅದು ಅಲ್ಲಿ
7: ಬೇರೆನೇ,
8: ಇದು ಇಲ್ಲಿ. ನಾನು ಅದಕ್ಕೆ ಹೇಳಿದ್ದು ಉಸಿರು ತಗೊಂಡೆ, ಉಸಿರು ಬಿಟ್ಟೆ,
7: ಅವತ್ತು
8: ಇನ್ನೊಂದು ಉಸಿರು, ಇನ್ನೊಂದು ಇನ್ನೊಂದು ಮನೋನಾಟಕ, ಇನ್ನೊಂದು ನೆಕ್ಸ್ಟ್ ಮಿನಿಟ್ ಇನ್ನೊಬ್ಬರು ಬರುತ್ತೆ ಇನ್ನೊಂದು. ಸೊ ಆಯಾಯ ಸಂದರ್ಭಗಳಿಗೆ ಫ್ಲೆಕ್ಸಿಬಲ್ ಆಗಿ ಒಪ್ಕೊಂಡು ತಿರ್ಗಾ ತಾನೇ ಅದೇ ಪಾತ್ರವೇನು ಅನ್ನೋ ಎಂಪಥೆಟಿಕ್ ಫೀಲಿಂಗ್ ಇದೆಯಲ್ಲ
7: ಹೋಗ್ಬೇಕಾಗತ್ತೆ.
8: ಸೊ ಅದಕ್ಕೆ ಮನೋನಾಟಕದಲ್ಲಿ ಈ ಆ್ಯಂಗ್ಸಿಲರಿ ಈಗೋಸ್ ಗ್ರೂಪ್ಸ್ಗಳಿದೆಯಲ್ಲ, ಇದು ಟ್ರೈನ್ಡ್
7: ಆಗಿರಬೇಕಾಗತ್ತೆ.
8: ಈ ಅವ್ರಿಗೆ ಟ್ರೈನಿಂಗ್, ಥಿಯರಿಟಿಕಲ್ ಟ್ರೈನಿಂಗ್ ಗೊತ್ತಿಲ್ಲ ಇದ್ರೆ, ಮತ್ತೊಂದು ಗೊತ್ತಿಲ್ಲದ್ರೆ ನಾವು ಮಾಡೋಕ್ಕಾಗಲ್ಲ. ಹೇಗೆ ಪಾರಂಪರಿಕ ನಾಟಕದಲ್ಲಿ ಪಾತ್ರಗಳಿಗೆ ತರಬೇತಿ ಹೊಂದಿಸಿರ್ಬೇಕಾಗತ್ತೋ ಅದು ಸಿದ್ಧ ನಾಟಕಗಳು. ಇಲ್ಲಿ ನಾಟಕ ಸಿದ್ಧವಾಗುವಂಥದ್ದು,
7: ಅದಕ್ಕೆ ತಯಾರಿ ಮಾಡಬೇಕಿದೆ.
8: ಆ ಸಿದ್ಧವಾಗುವ ನಾಟಕದ ಪಾತ್ರಗಳಾಗೋದಕ್ಕೆ ಇವನಲ್ಲಿ ಸ್ಪಾಂಟಿನಿಟಿ ಲೆವೆಲ್ ಎಷ್ಟಿರಬೇಕು, ಥಿಂಕಿಂಗ್ ಲೆವೆಲ್ ಎಷ್ಟಿರಬೇಕು, ಇವನ ಸೂಪರ್ ಡೈನಮಿಕ್ ಇಂಡಿವಿಜುವಲ್ ಆಗಿ ಇವನು ಬೆಳೆದಿರಲೇಬೇಕು.
7: ಹಾಗಿದ್ದಾಗ ಮಾತ್ರ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುತ್ತೆ.
8: ಸೊ ಅದರಿಂದ ಮನೋನಾಟಕ ನಮ್ಮ ದೇಶದಲ್ಲಿ ಬೆಳೀಬೇಕಾದ್ರೆ ಎ ಟ್ರೈನ್ಡ್ ಸೈಕೋಡ್ರಾಮೆಟಿಕ್ ಆಕ್ಟರ್ಸ್ ಗ್ರೂಪ್ಸ್ಗಳು ಕೂಡ ಪ್ರಾಯಶಃ ನಮ್ಮಲ್ಲಿ ಮನೋನಾಟಕ ಯಾಕೆ ಪ್ರಾಕ್ಟೀಸ್ ಆಗಲಿಲ್ಲ ಅಂದರೆ ಪಾರಂಪರಿಕ ನಾಟಕದಲ್ಲಾದರೆ ನಾಟಕ ಸಿದ್ಧ ನಾಟಕ ಪ್ರಾಕ್ಟೀಸಿಗೆ ರೆಡಿ ಇದ್ದರು. ನಾಟಕವನ್ನೇ ಸಿದ್ಧಗೊಳಿಸುವುದು ಅಂತ ಬಂದ ತಕ್ಷಣವೇ ನಮ್ಮಲ್ಲಿ ಲ್ಯಾಕ್ ಆಫ್ ಕ್ರಿಯೇಟಿವಿಟಿ, ಲ್ಯಾಕ್ ಆಫ್ ಸ್ಪಾಂಟೆನಿಟಿ ನಮ್ಮನ್ನು ಹಿಂದಕ್ಕೆ ತಳ್ತು.
7: ಫಿಯರ್ ಇದೆ ಜೊತೆಗೆ,
8: ಅಲ್ಲಿ ಒಂದಕ್ಕೊಂದು
7: ಇನ್ಫೀರಿಯಾರಿಟಿ ಫಿಯರ್
8: ಎಲ್ಲ ಒಂದಕ್ಕೊಂದು ಸೇರ್ಕೊಂಡ್ಬಿಡ್ತು. ಅದರಿಂದ ಗುಂಪಿನ ಸದಸ್ಯರು ತಮ್ಮಲ್ಲಿನ ಒಬ್ಬರನ್ನು ನಾಯಕನ ಪಾತ್ರಕ್ಕೆ ಆಯ್ಕೆ ಮಾಡಿಕೊಳ್ಳಲು ಈ ರೀತಿಯ ಭಾವನೆಗಳನ್ನ ಉಪಯೋಗಿಸೋದು ಹಲವಾರು ಮನೋನಾಟಕ ನಿರ್ದೇಶಕದ ರೂಢಿಗತ ಅಭ್ಯಾಸ ಆಗಿದೆ. ಕಸ್ಟಮರಿ ಪ್ರಾಕ್ಟೀಸ್ ಅಂದರೆ ಗುಂಪಿನ ಸದಸ್ಯರಿಗೆ ಕೊಟ್ಬಿಟ್ಟು ನಿಮ್ಮಲ್ಲೊಬ್ಬನ
7: ನೀವೇ ಆಯ್ಕೆ ಮಾಡ್ಕೊಳ್ಳಿ,
8: ನೀವೇ ಆಯ್ಕೆ ಮಾಡಿದ್ರೆ ಅವ್ರ ಮೊದಲೇ ಫೆಮಿಲಿಯರ್ ಆಗಿರ್ತಾರೆ, ಇವರಲ್ಲೇ ಒಬ್ಬನ ಆಯ್ಕೆ ಮಾಡಿ, ಇದು ಒಂದು ರೂಢಿಗತ ಅಭ್ಯಾಸ. ಗುಂಪಿನಲ್ಲಿ ಯಾವ ವ್ಯಕ್ತಿಗಳು ನಾಯಕ ಪಾತ್ರವನ್ನು ನಿರ್ವಹಿಸಲು ಇಷ್ಟಪಡುತ್ತಾರೋ ಅವರಿಗೆ ತಮ್ಮ ವಿಷಯ ಸಮಸ್ಯೆಯ ಕುರಿತು ಹಾಗೂ ಅವರು ನಾಯಕರೇ ಆಗಿದ್ದರೆ, ಅವರೇ ಪ್ರೊಟಾಗನಿಸ್ಟ್ ಆಗಿದ್ದರೆ ಇದನ್ನು ಮನೋನಾಟಕದ ಮುಖಾಂತರ ಎಕ್ಸ್ಪ್ಲೋರ್ ಮಾಡೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಹೇಳಿಕೆ ಕೊಡು. ನೋಡಿ, ನಿಮ್ಮ ಟ್ರೈನಿಂಗ್ ಮೆಥಡಾಲಜೀಸ್ನ ಇಲ್ಲಿ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ವೈ ನೀನು ಏನನ್ನು ಶೋಧಿಸೋಕ್ಕೆ ಹೊರಟಿದ್ದೀಯಾ
7: ಅಂತ.
8: ನಿನ್ನಲ್ಲಿ ಆವಾಗಲೇ ಇಲ್ಲಿಯವನು ಕಾಯ ವಾಚ ಮನಸ್ಸ ಓಪನ್ ಇರಬೇಕಾಗುತ್ತೆ, ಆ ಅನ್ಕಾನ್ಷಿಯಸ್ನ ಮುಕ್ತವಾಗಿ ತೆರ್ಕೋಬೇಕಾಗುತ್ತೆ. ಆ ತೆರ್ಕೊಳ್ಳುವಾಗ ಗುಂಪು ಕೂಡ ಅಷ್ಟೇ ತೆರೆದ ಮನಸ್ಸಿನಿಂದ ಅಪ್ರಿಷಿಯೇಟ್ ಮಾಡೋದೇ ಆಗಲಿ ಮತ್ತೊಂದೇ ಆಗಲಿ
7: ಪಾರ್ಟ್ ಆಫ್ ದೇರ್ ಟೀಮ್ ಅನ್ನೋ
8: ಮಾಡಬೇಕಾಗುತ್ತೆ. ಸೊ ಅದರಿಂದನೇ ಒಂದು ಸೂಚನೆ ಇದು ನಿಮಗೆ, ಒಂದು ಮನೋನಾಟಕ ಹೇಗೆ ನಡೀತದೆ ಅನ್ನೋದ್ರ ಒಂದು ಕಲ್ಪನೆ. ಗುಂಪಿನ ಸದಸ್ಯರಿಗೆ ಹೆಚ್ಚು ಆಸಕ್ತಿದಾಯಕವಾದ ವ್ಯಕ್ತಿಯ ವಿಷಯ ಸಮಸ್ಯೆಯನ್ನು ಅಭಿನಯಿಸಲು ಆಯ್ಕೆ ಮಾಡಿ ಅವರುಗಳು ಆ ವ್ಯಕ್ತಿಯ ಕೈ ಜೋಡಿಸ್ತಾರೆ. ಸೊ ಈಗ ಗುಂಪಿಗೆ ಕೆಲವು ಸಲ ಬಿಡೋದು, ಯಾರ ಸಬ್ಜೆಕ್ಟ್
7: ಏನಿದೆ
8: ಮೋರ್ ಇಂಟ್ರೆಸ್ಟಿಂಗ್
7: ಅದು
8: ಈ ಗುಂಪಿಗೆ. ಯಾಕಂದರೆ ಹಿಂದೆ ನಾವು ಹಿಂದಿನ ಸಂಚಿಗಳನ್ನ ಹೇಳ್ತಾ ಇದ್ವಿ, ಒಂದು ಸಾಧಾರಣೀಕರಣ, ಒಂದು ಕಾಮನ್ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಗುಂಪು ಒಟ್ಟಾಗಿ ಸೇರ್ತದೆ. ಯಾಕೆ ಈ ಮಾತು ಹೇಳ್ತಾ ಅಂದರೆ, ಲೋಕವೃತ್ತಾನುಕರಣಂ ಹಿ ನಾಟಕಂ ಅಂತ ನಮ್ಮಲ್ಲಿ ಭರತನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ಈ ಸಾಮಾನ್ಯ ಜನಗಳಿಗೆ ಗೊತ್ತಿರತಕ್ಕಂಥ ವಿಚಾರಗಳ ಅನುಕರಣೆಯೇ ನಾಟಕ ಆಗುತ್ತೆ ಅನ್ನೋದು ಸಾಧಾರಣೀಕರಣಕ್ಕೂ ಇದೇ ಬರುತ್ತೆ. ಮನೋನಾಟಕವು ಕೂಡ ಅದೇ ಪ್ರಿನ್ಸಿಪಲಲ್ಲಿ ಹೋಗುತ್ತೆ. ಗುಂಪಿನಲ್ಲಿ ಅವ್ರಿಗೇನಾದರೂ ಆಸಕ್ತಿ ಇಲ್ಲದೆ ಇದ್ದರೆ ಇವನ ವಿಷಯನ ನಾನೇನು ತಿಳ್ಕೊಂಡು ನಾನೇನು ಮಾಡಬೇಕು ಅಂತ ಹೊರಟೋದ್ರೆ, ಉದಾಸೀನತೆ ತೋರಿಸಿದ್ರೆ,
7: ಅಲ್ಲಿಗೆ
8: ಆಕರ್ಷಣೆ ರಹಿತ ಆದರೆ ಅಲ್ಲಿ ಮನೋನಾಟಕದ ಆಕ್ಟಿವಿಟಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದರೆ, ಮನೋನಾಟಕ ಅಂತ ಕೇಳೋದು ಸುಲಭ, ಮನೋನಾಟಕದ ತಂಡವನ್ನು ಕಟ್ಟೋದು ಹೇಗೆ? ಮನೋನಾಟಕವನ್ನು ನಾಯಕನ ನಾಟಕ ಅಂತ ಆಲೋಚನೆ ಮಾಡೋದು ರೂಢಿಗತ ಆಗಿದೆ. ಇಟ್ ಈಸ್ ಎ ಡ್ರಾಮಾ ಆಫ್ ಎ ಪ್ರೊಟಾಗನಿಸ್ಟ್.
7: ಓಕೆ,
8: ಅದೇನೇ ಇದ್ದರೂ ಆ್ಯಕ್ಚುಲಿ ಇದು ಗುಂಪಿನ ನಾಟಕನೇ. ಯಾಕಂದರೆ ಆ ನಾಯಕನ ನಾಟಕ ಸಕ್ಸಸ್ ಆಗಬೇಕಾದ್ರೆ ಗುಂಪಿನ ಪ್ರತಿಯೊಬ್ಬರೂ ಕೂಡ ಆಂಗ್ಜುಲರೀಸ್ ಈಗೋಸ್ಗಳಾಗಿ
7: ಇನ್ವಾಲ್ವ್ಮೆಂಟ್ ಬೇಕೇ ಬೇಕು.
8: ಯಾಕಂದರೆ ಗುಂಪಿನ ಸದಸ್ಯರು ಏನಾಗಿರ್ತಾರೆ, ಸಹಾಯಕ ಅಹಂ ಅಂದರೆ ಆಕ್ಸುಲರಿ ಈಗೋಸ್ ಆಗಿ ಅಥವಾ ವೀಕ್ಷಕರಾಗಿ ಇದರಲ್ಲಿ ಭಾಗವಹಿಸ್ತಾರೆ. ಪ್ರತಿಯೊಬ್ಬರಿಗೂ ಅಲ್ಲಿ ಕೆಲಸ ಇರ್ತದೆ,
7: ಆಕ್ಟ್ ಮಾಡ್ತಾರೆ, ಇಲ್ಲ
8: ಒಂದು ಜವಾಬ್ದಾರಿ ಇರ್ತದೆ. ಆ ಸ್ಪೆಕ್ಟೇಟರ್ ಆದರೂ ಅವನು ವೀಕ್ಷಕ ಆಗ್ತಾನೆ, ಸುಮ್ಮನೆ ಹಿಂಗೆ ನೋಡ್ತಾ ಇರಲ್ಲ, ಅವನು ಕ್ರಿಟಿಕ್ ಆಗ್ತಾನೆ, ಇನ್ನೊಂದು ಆಗ್ತಾನೆ, ಇದು ಹೀಗಾಗಬೇಕಾಯಿತು ಹೀಗಾಗಬೇಕಾಯಿತು ಅಂತ. ಆದರೆ ಇದರ ಜೊತೆ ಗುಂಪಿನಲ್ಲೋ ಟೆಲಿಕ್ಸ್ ಸಂವಹನ, ಈ ಆಕರ್ಷಣೆ ವಿಕರ್ಷಣೆ ಗುಂಪಲ್ಲಿ ಇರ್ತಕ್ಕಂಥ ಆ ಗ್ರೂಪ್ ಡೈನಾಮಿಕ್ಸ್ ಇದೆಯಲ್ಲ, ಒಬ್ರು ಹೊಂದ್ಕೊತಾರೆ ಒಬ್ರು ಹೊಂದ್ಕೊಳ್ಳಲ್ಲ, ಈ ಟೆಲಿಕಮ್ಯುನಿಕೇಷನ್ಸಲ್ಲಿ ಮನೋನಾಟಕವು ಚಿತ್ರಿಸುವ ವಸ್ತುವಿನ ಮೇಲೆ ಪ್ರಭಾವ ಬೀರ್ತದೆ. ಯಾವ ವಸ್ತು ತಗೋತಾ ಇದ್ದೀರಾ, ಆ ಗುಂಪಿನ ಆ ಟೆಲಿಕ್ ರಿಲೇಷನ್ಸು ಆ್ಯಂಡ್ ಕಮ್ಯುನಿಕೇಷನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ.
7: ಓಕೆ,
8: ಸೊ ದಿ ರೋಲ್ ಆಫ್ ಎ ಸೈಕೋಡ್ರಾಮಾ ಡೈರೆಕ್ಟರ್ ಸುಮ್ಮನೆ ನೀನೊಂದು ಕತೆ ಹೇಳ್ಬಿಡು ಮಾಡಿಬಿಡು ಅನ್ನೋದಲ್ಲ, ಇವನು ಅದಕ್ಕೆ ಬೇಕಾಗುವಂಥ ಒಂದು ದೊಡ್ಡ ಫೆಸಿಲಿಟೇಟರ ಕೆಲಸ ಮಾಡೋಕ್ಕಾಗುತ್ತೆ. ಗುಂಪಿನ ಕಾನ್ಫಿಡೆನ್ಸ್ ತಗೋಬೇಕು, ಇವ್ರನ್ನ ಕಾನ್ಫಿಡೆನ್ಸ್ ತಗೋಬೇಕು. ಸೊ ಇಷ್ಟು ಒಟ್ಟಾರೆ ನಾವು ಕಳೆದ ಸಂಚಿಕೆ ಮತ್ತು ಈ ಸಂಚಿಕೆಯಲ್ಲಿ ಟೆಲಿ ಯಾಕಂದರೆ ಟೆಲಿ ಅನ್ನೋತಕ್ಕಂಥದ್ದನ್ನು ನಮ್ಮ ಕನ್ನಡದಲ್ಲಿ ಇನ್ನೂ ಸ್ಪಷ್ಟವಾದ ಸಂವಾದಿ ಪದ ಇಲ್ಲ,
7: ಹೌದಾ?
8: ಅದು ಇನ್ನೂ ಕಾಯಿನ್ ಆಗಿಲ್ಲ. ದೂರ ಸಂಪರ್ಕ ಅಂತ ಮಾತ್ರ ನಾವು ಹೇಳಕ್ ಸಾಧ್ಯ ಆಗ್ತದೆ. ದೂರ ಸಂಪರ್ಕ ಅಂತ ನಾವು ಟೆಲಿಫೋನು ಟೆಲಿವಿಷನ್ನು ಅದನ್ನು ಮೆಟೀರಿಯಲಿಸ್ಟಿಕ್ ಯೋಚನೆ ಮಾಡ್ತೀವಿ. ಮಾನಸಿಕವಾಗಿ ದೇಹಗಳು ದೂರದಲ್ಲಿದ್ದರು ಮಾನಸಿಕವಾಗಿ ಅವಪ್ರಜ್ಞೆಯಲ್ಲಿ ಸಂಪರ್ಕ ಬೆಳೆದಿರುತ್ತಾ ಇಲ್ವಾ?
7: ಆಗ್ತದೆ, ಅದು ಪ್ರೂವನ್ನೇ.
8: ಈ ಒಬ್ಬ ವ್ಯಕ್ತಿ ಬರ್ತಾರೆ ಅಂದಾಗ ಖುಷಿ ಆಗುತ್ತೆ ಕೆಲವು ಸಲ, ಇನ್ನು ಯಾಕ ಬಂದು ಅಂತ ಅನಿಸ್ತದೆ. ಅಥವಾ
7: ಅವನಲ್ಲಿ
8: ನಾನು ಅನ್ಕೊಂಡಂಗಿಲ್ಲ, ಈ ಚೇಂಜ್ಡ್ ಅಂತ ನಾವು ಹೇಳ್ತೀವಿ. ಒಂದು ಕಾಲದಲ್ಲಿ ಅವ್ನು ಕಂಡ್ರೆ ಆಗ್ತಾ ಇರಲ್ಲ, ಇನ್ನೊಂದು ಕಾಲದಲ್ಲಿ ಅವ್ನು ಭಾಳ
7: ಕಂಡ್ರೆ,
8: ಇನ್ನೊಂದು ಕಾಲದಲ್ಲಿ ತುಂಬ ತಪ್ಪಿಕೊಂಡು ಮಾಡ್ತಾ ಇರ್ತೀವಿ, ಆಮೇಲೆ ಅವ್ನು ಕಂಡ್ರೇ
7: ಆಗಲ್ಲ
8: ಆಗಲ್ಲ ಅಂತೀವಿ. ಈ ವೈಬ್ಸ್ಗಳಿದೆಯಲ್ಲ, ಈ ಕಂಪನಗಳು, ಈ ದೂರ ಸಂಪರ್ಕದಲ್ಲೂ ಕಂಪನನೇ ಕೆಲಸ ಮಾಡೋದು,
7: ಹೌದು
8: ಹೌದಾ? ಸೌಂಡಲ್ಲೂ ಕಂಪನಗಳೇ ಉಂಟು ಮಾಡೋದು. ಹಾಗೆ ಭಾವನೆಗಳ ಕಂಪನ ಇದೆಯಲ್ಲ ನೋಡಿ, ನಮ್ಮಲ್ಲಿ ಅನುಕಂಪನ
7: ಅಂತೀವಿ,
8: ಅನುಕಂಪ ಸಿಂಪಥೈಸ್ ಅಂತೀವಿ, ಅಥವಾ ಕಂಪ್ಯಾಷನ್ ಅಂತ ಹೇಳ್ತೀವಿ.
7: ಈ ಕಂಪನಿಗಳ ಮೆಜರ್ ಮಾಡೋದು,
8: ಈ ಅನುಕಂಪಗಳ ಮೆಜರ್ಮೆಂಟ್ ಸಿಕ್ಕಿಲ್ಲ
7: ಇಲ್ಲಿವರೆಗೂ, ಯೋಚನೆ ಮಾಡಿಲ್ಲ.
8: ಇ ಸಿ ಜಿ ನಾವು ಮಾಡಿರ್ತೀವಿ, ಹಿಂಗೆ ತೋರಿಸುತ್ತೆ,
7: ಹೃದಯ ತೋರಿಸಿದ್ದೇವೆ,
8: ಹೃದಯ ತೋರಿಸಿದ್ದೀವಿ. ಆದರೆ ಅವನ ಇಂಟರ್ನಲ್ ಥಾಟ್ಸ್ಗಳ ಕಂಪನನ,
7: ಭಾವನೆಗಳ ಕಂಪನಿಗಳು,
8: ಭಾವನೆಗಳ ಕಂಪನವನ್ನು ಪತ್ತೆ ಮಾಡುವಂಥ ಏಕಮಾತ್ರ ಕ್ಷೇತ್ರ ಅಂದರೆ ಪರ್ಫಾರ್ಮಿಂಗ್ ಆರ್ಟ್. ನಾಟಕ ಮಾಡಿದರೆ ಮಾಡಿದವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ, ಪ್ರೇಕ್ಷಕರ ಕಂಪನಗಳು ಆ ಪಲ್ಸ್ ಗೊತ್ತಾಗ್ತಾ ಇರ್ತದೆ.
7: ಅಲ್ಲ, ಈಗ ಮೆಜರಿಂಗ್ ಯಾವುದು ಎಕ್ವಿಪ್ಮೆಂಟ್ ಇಲ್ಲ ಸರ್,
8: ಎಕ್ವಿಪ್ಮೆಂಟ್ ಇಲ್ಲ ಅದಾ, ಎಕ್ವಿಪ್ಮೆಂಟಿನ ಪ್ರಯತ್ನಗಳು ಮಾಡಿದ್ದಾರೆ, ಅದು ಕೆಲವು ಆಗಲೇ ಅದು ಶೋಧನೆ ನಡೀತಾ ಇದೆ, ಅದನ್ನು ಕೂಡ ನಾವು ಕೆನ್ ವಿ ಮೆಜರ್ ಅನ್ನೋದು. ಸೊ ಈ ಹಂತದಲ್ಲಿ ನಾವು ಇಲ್ಲಿಗೆ ಈ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಅಂದರೆ ಈ ಸಂಚಿಕೆ ನಾವು ಅರ್ಥ ಮಾಡ್ಕೋ, ಮನೋನಾಟಕ ಅಂದ ತಕ್ಷಣನೇ ಅದ್ಯಾವುದೋ ಸ್ವಲ್ಪ ಬುದ್ಧಿಮಾಂದ್ಯ ಇರೋರ್ಗೋ
7: ಥೆರಪಿ
8: ಒಬ್ಬರಿಗೋ ಆ ಥರದ ಯೋಚನೆ ಮಾಡೋಕೆ ಆಗಲ್ಲ. ಇದು ಸಮಾಜಕ್ಕೆ ಅತ್ಯಂತ ಅನಿವಾರ್ಯ
7: ಸಾಮಾಜಿಕ ಥೆರಪಿ, ಇದು
8: ಒಂದು ಸಾಮಾಜಿಕವಾದಂಥ ಎಂಪವರ್ಮೆಂಟ್ಗೆ ಮಾಡ್ತಕ್ಕಂಥ ಒಂದು
7: ಅದ್ಭುತವಾಗಿದೆ,
8: ನಾವು ಯೋಚನೆ ಮಾಡಬೇಕಾಗತ್ತೆ ಅಂತ ನಾನು ಹೇಳ.
7: ಅದ್ಭುತವಾದ ಕಲ್ಪನೆ ಶ್ರೀನಿವಾಸ್, ತುಂಬ ಉತ್ತಮವಾದಂಥ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀವಿ, ನಿಮಗೆ ಧನ್ಯವಾದ ಹೇಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.
8: ಓಕೆ.
6: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕ್ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8:00 ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
7: ಪರಿಶುದ್ಧವಾದ ಹಾಲು?
9: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
10: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಸ್ನೇಹಿತರೆ, ಶಾಲೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಜೊತೆಗೆ ಶಿಸ್ತು, ಕೌಶಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಜೊತೆಗೆ ಮಕ್ಕಳ ಸೃಜನಶೀಲ ಕಲೆಗೆ ಪ್ರೋತ್ಸಾಹಿಸುವಂತ ತಾಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯದ ನಾಗರಿಕರನ್ನ ರೂಪಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂತ ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶಾಲೆಯಲ್ಲಿರುವಂತಹ ಮಕ್ಕಳ ಮೇಲೆ ಅಲ್ಲಿಯ ವಾತಾವರಣ ಇರ್ಬೋದು, ಹಾಗೆ ಶಿಕ್ಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ, ಹಾಗೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾರೆ. ಮಕ್ಕಳು ಕೇವಲ ಪಠ್ಯದ ವಿಷಯವನ್ನಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಶಾಲೆ ಒಂದು ವೇದಿಕೆ. ಆದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ ಸಹ ಸೃಜನಾತ್ಮಕ ಕಲಿಕೆಗೆ ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ಪ್ರತಿ ಭಾನುವಾರ ಇದೇ ಸಮಯಕ್ಕೆ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಣ ಕಾರ್ಯಕ್ರಮದ ಮೂಲಕ ಪ್ರತಿ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೀವಿ.
14: ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHB ಕಾಲೋನಿ ಗೋಪಾಳ ಶಿವಮೊಗ್ಗ ಈ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸೋಣ. ಮೊದಲಿಗೆ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ಗೀತಾ HG ಇವರು ಶಾಲೆಯ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಿಮ್ಮ ಶಾಲೆಯ ಪರಿಚಯವನ್ನ ಮಾಡಿಕೊಡ್ಬೋದಾ?
15: ನನ್ನ ಹೆಸರು ಗೀತಾ HG. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHB ಕಾಲೋನಿ ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಸತ್ಯ, ನಿಸ್ವಾರ್ಥತೆ ಮತ್ತು ಆಂತರಿಕ ಪರಿಶುದ್ಧತೆ, ಯಾರಲ್ಲಿ ಈ ಮೂರು ಶ್ರೇಷ್ಠ ಗುಣಗಳಿರುತ್ತದೆಯೋ ಅಂಥವರನ್ನು ಈ ಬ್ರಹ್ಮಾಂಡದ ಯಾವ ಶಕ್ತಿಯೂ ಅಲುಗಾಡಿಸಲಾರದು ಎನ್ನುವ ರೀತಿಯಲ್ಲಿ ನನ್ನ ಶಾಲೆಯ ಪುಟ್ಟ ಪರಿಚಯವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHB ಕಾಲೋನಿ. ನನ್ನೊಂದಿಗೆ ಇನ್ನು 3 ಜನ ಶಿಕ್ಷಕರು ಕೂಡ ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ. ಈ ಶಾಲೆಯಲ್ಲಿ ಈ ವರ್ಷ ಒಟ್ಟು 105 ಮಕ್ಕಳು ಕಲಿಯುತ್ತಿದ್ದಾರೆ. ನಮ್ಮ ಶಾಲೆ ಹೇಗಿದೆಯಪ್ಪ ಅಂದರೆ, ಸುತ್ತಮುತ್ತೆಲ್ಲ ಖಾಸಗಿ ಶಾಲೆಯಾಗಿದ್ದು ಅವುಗಳ ಮಧ್ಯೆ ಗೌರ್ಮೆಂಟ್ ಶಾಲೆ ಇದೆ. ಆದರೂ ಕೂಡ ನಾವು ನಮ್ಮದೇ ಆದಂತಹ ಒಂದು ದಾಖಲಾತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಈ ಶಾಲೆಯ ಎದುರುಗಡೆಯಲ್ಲಿ ಒಳ್ಳೆಯ ರೀತಿಯ ಆಟದ ಮೈದಾನವಿದೆ. ಹಾಗೆ ಶಾಲೆಯಲ್ಲಿ ಅನೇಕ ರೀತಿಯ ಗಿಡಮರಗಳನ್ನು ಬೆಳೆಸಿದ್ದೇವೆ. ಹಾಗೆ ಬಿಸಿ ಊಟಕ್ಕೆ ನೆರವಾಗಲಿ ಎಂದು ತೆಂಗಿನ ಗಿಡಗಳನ್ನು ಸಹ ಬೆಳೆಸಿದ್ದೇವೆ. ಈ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಆಗಿದ್ದರಿಂದ ಶಾಲೆಗೆ ಬರುವಂತಹ ಎಲ್ಲ ಸೌಲಭ್ಯಗಳು ಕೂಡ ಶಾಲೆಗೆ ದೊರೆಯುತ್ತಿದೆ. ಸಮವಸ್ತ್ರವಾಗ್ಬೋದು, ಬಿಸಿ ಊಟ ಆಗ್ಬೋದು, ಮತ್ತು ಪಠ್ಯಪುಸ್ತಕ, ಶೂ, ಸಾಕ್ಸು, ಇವಿಷ್ಟಲ್ಲದೆ ಕೂಡ ನಾವು ದಾನಿಗಳಿಂದ ಕೂಡ ಟೈ ಬೆಲ್ಟನ್ನು ಮತ್ತು ನಮ್ಮ ಶಾಲೆಗೆ ಆದಂತಹ ಒಂದು ಸಮವಸ್ತ್ರವನ್ನು ಕೂಡ ಮಾಡಿದ್ದೇವೆ. ಇಷ್ಟಲ್ಲದೆ ಈ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ. ಸ್ಮಾರ್ಟ್ ಕ್ಲಾಸಿಂದ ಕಲಿಸುವುದರಿಂದ ಮಕ್ಕಳು ತುಂಬ ಜಾಣರಾಗುತ್ತಿದ್ದಾರೆ. ಹಾಗೆ ಈ ಶಾಲೆಗೆ ಎಲ್ಲ ವರ್ಗದ ಮಕ್ಕಳು ಕೂಡ ಬರುತ್ತಿದ್ದಾರೆ. ಇಷ್ಟಲ್ಲದೆ ನಾವು ಶಿಕ್ಷಕರು ಕೂಡ ಅಭಿರುಚಿ ಎನ್ನುವ ಒಂದು ಸಂಸ್ಥೆಗೆ ನಾವು ಮೆಂಬರ್ಶಿಪ್ಪನ್ನು ಪಡೆಯುವುದರ ಮುಖಾಂತರ ಶಾಲೆಗೆ ಚೇರ್ಗಳನ್ನು ಮತ್ತು ಮಕ್ಕಳಿಗೆ ಕುಳಿತುಕೊಳ್ಳಲು ಬೆಂಚ್ಗಳನ್ನು, ಹಾಗೆ ಇದು ಕ್ಲಸ್ಟರ್ ಶಾಲೆ ಆದ್ದರಿಂದ ಶಿಕ್ಷಕರಿಗೆ ಕುಳಿತುಕೊಳ್ಳಲು ಚೇರ್ಗಳು ಹಾಗೂ ರೌಂಡ್ ಟೇಬಲ್ಗಳು ಮತ್ತು ಮಕ್ಕಳಿಗೆ ಕೂರಲು ಚೇರು, ಬೆಂಚು ಇವುಗಳನ್ನು ಪಡೆದಿರುತ್ತೇವೆ. ಹಾಗೆ ಅಭಿರುಚಿಯವರು ಕೂಡ ಡ್ರಮ್ ಸೆಟ್ಗಳನ್ನು ನೀಡಿದ್ದಾರೆ ಮತ್ತು ಶುದ್ಧ ಕುಡಿಯುವ ನೀರನ್ನು ಕೂಡ ವಹಿಸಿದ್ದು. ಈ ಸಾಲಿನಲ್ಲಿ ಶುದ್ಧ ಕುಡಿಯುವ ನೀರನ್ನು ರೋಟರಿ ಕ್ಲಬ್ ವತಿಯಿಂದ ಪಡೆದಿರುತ್ತೇವೆ. ಆಮೇಲೆ ಒಂದು ಟೇಬಲನ್ನು ಕೂಡ ಪಡೆದಿರುತ್ತೆ. ಶಾಲೆಯಲ್ಲಿ SDMC ಕೂಡ ಇದೆ. SDMC ಕೂಡ ಒಳ್ಳೆ ರೀತಿ ಕೆಲಸ ಮಾಡುತ್ತಿದೆ. ಈ ಶಾಲೆಯು ಪ್ರಾರಂಭದಲ್ಲಿ ರಂಗನಾಥ ದೇವಸ್ಥಾನದಲ್ಲಿದ್ದು ನಂತರದಲ್ಲಿ ಇಲ್ಲಿಗೆ ಬಂದಿದೆ. ಈ ಶಾಲೆ ಪ್ರಾರಂಭವಾಗಿದ್ದು 1990 ಪ್ರಾರಂಭ ಆದಾಗಲಿಂದಲೂ ಕೂಡ ತನ್ನದೇ ಆದ ಒಂದು ಮೇರು ರೀತಿಯ ಕೆಲಸ ಕಾರ್ಯಗಳಲ್ಲಿ ತನ್ನದೇ ಆದ ಒಂದು ಹೆಸರನ್ನು ಮಾಡಿಕೊಂಡು ಈ ಶಾಲೆ ಬೆಳೆದು ಬಂದಿದೆ ಎನ್ನುತ್ತಾ ನನ್ನ ಈ ಶಾಲೆಯ ಪುಟ್ಟ ಪರಿಚಯವನ್ನ ಮುಗಿಸುತ್ತಿದ್ದೇನೆ.
13: ಧನ್ಯವಾದಗಳು ಮೇಡಮ್, ನಿಮ್ಮ ಶಾಲೆಯ ಪರಿಚಯವನ್ನ ತಿಳಿಸಿದ್ದಕ್ಕೆ. ಹಾಗೆ ನಿಮ್ಮ ಶಾಲೆ ದೇವಸ್ಥಾನದ ಅಂಗಳದಲ್ಲಿ ಪ್ರಾರಂಭವಾದಂತಹ ಶಾಲೆ ಇಂದು ತನ್ನದೇ ಆದಂತಹ ಸ್ವಂತ ಕಟ್ಟಡವನ್ನ ಹೊಂದುವ ಮೂಲಕ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಎಲ್ಲ ಶಿಕ್ಷಕ ವರ್ಗದವರನ್ನ ಈ ಶಾಲೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಈಗ ಈ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHB ಕಾಲೋನಿ ಈ ಶಾಲೆಯಲ್ಲಿ 2ನೇ ತರಗತಿ ಓದ್ತಾ ಇರುವಂತಹ ಮದನ್ ಮತ್ತು ಯಾಸಿನ್ ಇವರು ಕನ್ನಡ ಪದ್ಯವೊಂದನ್ನ ಹಾಡ್ತಾರೆ, ಕೇಳೋಣ. ಬಂದ
16: ನನ್ನ ಹೆಸರು ಯಾಸಿನ್, ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KHB ಕಾಲೋನಿ ಗೋಪಾಳ.
17: ನನ್ನ ಹೆಸರು ಮದನ್.

0: ಕನ್ನಡ ಪದ್ಯವನ್ನ ಹಾಡಿದಂತ ಯಾಸೀನ್ ಮತ್ತು ಮದನ್ಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ಐಶ್ವರ್ಯ, ಇವರು ನಮ್ಮೆಲ್ಲರ ಹೆಮ್ಮೆಯ ವಿಜ್ಞಾನಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ.
1: ನನ್ನ ಹೆಸರು ಐಶ್ವರ್ಯ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು KHP ಕಾಲೋನಿ ಗೋಪಾಳ. ನಾನು ಪರಿಚಯಿಸುತ್ತಿರುವ ವಿಜ್ಞಾನಿಯ ಹೆಸರು ಡಾಕ್ಟರ್ APJ ಅಬ್ದುಲ್ ಕಲಾಂ. 15/10/1931 ಜನಿಸಿದರು. ಇವರ ತಾಯಿಯ ಹೆಸರು ಆಶಿಯಮ್ಮ ಜೈನುಲಬ್ಬಿದ್ದೀನ್. ತಂದೆಯ ಹೆಸರು ಜೈನುಲಬ್ಬಿದ್ದೀನ್. ಇವರನ್ನು ಭಾರತದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಭಾರತದ ಅತ್ಯಂತ ಪ್ರಸಿದ್ಧ ಏರೋಸ್ಟೇಸ್ ವಿಜ್ಞಾನಿ. ಅವರ ಯಶಸ್ಸು 1988 ಪೋಖ್ರಾನ್ 2 ಪರಮಾಣು ಪರೀಕ್ಷೆಗಳಿಗೆ ನೀಡಿದ ಡಾಕ್ಟರ್ APJ ಅಬ್ದುಲ್ ಕಲಾಂ DRDOಯೊಂದಿಗೆ ಸುಮಾರು 4 ದಶಕಗಳ ಕಾಲ ಕೆಲಸ ಮಾಡಿದ್ದರು. ಪ್ರಧಾನ ಮಂತ್ರಿಯ ಮುಖ್ಯ ವೈಜ್ಞಾನಿಕ ಸಲಹೆಗಾರರಾಗಿ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು. 1980 ರೋಹಿಣ ಸ್ಯಾಟಲೈಟ್ ಅನ್ನು ಕಕ್ಷೆಗೆ ಲಾಂಚ್ ಮಾಡಲಾಯಿತು. ಹಾಗೆ ಅಗ್ನಿ ಮತ್ತು ಪೃಥ್ವಿಯ ಯಶಸ್ಸಿನ ನಂತರ ಭಾರತ ಪ್ರಮುಖ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮಿತು. ಇವರು ಭಾರತದ ಹೆಮ್ಮೆ ರಾಷ್ಟ್ರಪತಿಯಾಗಿದ್ದರು. ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಇವರೇ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ.
0: ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪರಿಚಯವನ್ನ ತಿಳಿಸ್ಕೊಟ್ಟಂತ ಐಶ್ವರಿಗೆ ಧನ್ಯವಾದಗಳನ್ನ ಹೇಳ್ತಾ ಆಕಾಶದಲ್ಲಿ ಹಾರಬೇಕು ಅನ್ನುವಂತ ಅವರ ಕನಸನ್ನ ನನಸನ್ನಾಗಿ ಮಾಡಿಕೊಂಡಂತ ಮಹಾನ್ ವಿಜ್ಞಾನಿ ಅಂತಾನೆ ಹೇಳ್ಬೋದು. ಮಕ್ಕಳ

ಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿವಮೊಗ್ಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHB ಕಾಲೋನಿ ಗೋಪಾಳ ಈ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮವನ್ನು

0: ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ಚಿರಂಜೀವಿ, ಇವರು ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಪರಿಚಯವನ್ನ ಮಾಡ್ಕೊಡ್ತಾರೆ, ಕೇಳೋಣ.
1: ನಮಸ್ಕಾರ, ನನ್ನ ಹೆಸರು ಚಿರಂಜೀವಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS KHP ಕಾಲೋನಿ ಗೋಪಾಳ. ನಾನು ಪರಿಚಯಿಸುತ್ತಿರುವ ವಿಜ್ಞಾನಿಯ ಹೆಸರು ಆಲ್ಬರ್ಟ್ ಐನ್ಸ್ಟೈನ್. ಆಲ್ಬರ್ಟ್ ಐನ್ಸ್ಟೈನ್ ಒಬ್ಬ ಶ್ರೇಷ್ಠ ಜರ್ಮನಿ ದೇಶದ ವಿಜ್ಞಾನಿ, ಭೌತಶಾಸ್ತ್ರ ಹಾಗೂ ಮಾನವತಾವಾದಿ. ಇವರು March 14, 1879 ಉಲ್ಮ್ ನಗರದಲ್ಲಿ ಜನಿಸಿದರು. ಇವರ ತಂದೆ ಹರ್ಮನ್ ಐನ್ಸ್ಟೈನ್, ತಾಯಿ ಪಾಲಿನ್ ಐನ್ಸ್ಟೈನ್, ಹೆಂಡತಿ ಮಿಲೆವಾ ಮ್ಯಾರಿ ಕೆಲ್ಸಾ. ಜರ್ಮನಿಯ ಕ್ಯಾಥೋಲಿಕ್ ಎಲಿಮೆಂಟರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದರು. ಜ್ಯೂರಿಚ್ನಲ್ಲಿರುವ ಫೆಡರಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ PhD ಪದವಿಯನ್ನು ಪಡೆದರು. ಇವರಿಗೆ ಭೌತಶಾಸ್ತ್ರ ಮತ್ತು ಗಣಿತ ವಿಷಯಗಳೆಂದರೆ ತುಂಬ ಆಸಕ್ತಿ. ಒಂದು ದಿನ ಅವರ ತಂದೆ ಅವರಿಗೆ ಒಂದು ದಿಕ್ಸೂಚಿಯನ್ನು ತೋರಿಸಿದರು. ಅದರೊಳಗಿನ ಸಣ್ಣ ಸೂಜಿ ಯಾವಾಗಲೂ ಒಂದೇ ದಿಕ್ಕಿಗೆ ತಿರುಗುತ್ತಿತ್ತು. ಐನ್ಸ್ಟೈನ್ ಆಶ್ಚರ್ಯದಿಂದ ಅದನ್ನು ನೋಡುತ್ತಾ, ಈ ಸೂಜಿಯನ್ನು ಯಾರೂ ತಳ್ಳುತ್ತಿಲ್ಲ, ಆದರೂ ಇದು ಹೇಗೆ ತಿರುಗುತ್ತಿದೆ ಎಂದು ಯೋಚಿಸಿದರು. ಅವರಿಗೆ ಆ ಸಮಯದಲ್ಲಿ ಉತ್ತರ ತಿಳಿದಿರಲಿಲ್ಲ, ಆದರೆ ಆ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಉಳಿಯಿತು. ಅವರು ಬೆಳೆದಂತೆ ಪ್ರಕೃತಿಯಲ್ಲಿರುವ ಇಂತಹ ರಹಸ್ಯಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಇನ್ನಷ್ಟು ಹೆಚ್ಚಾಯಿತು. ವಸ್ತುಗಳು ಏಕೆ ಹೀಗೆ ನಡೆಯುತ್ತವೆ, ಬೆಳಕು ಹೇಗೆ ಪ್ರಯಾಣಿಸುತ್ತದೆ ಎಂಬ ಪ್ರಶ್ನೆಗಳನ್ನು ಅವರು ಕೇಳುತ್ತಲೇ ಇದ್ದರು. ಈ ಪ್ರಶ್ನೆ ಕೇಳುವ ಅಭ್ಯಾಸ ಮತ್ತು ಕುತೂಹಲವೇ ಮುಂದೆ ಅವರನ್ನು ವಿಶ್ವದ ಅತ್ಯಂತ ಪ್ರಸಿದ್ಧ ವಿಜ್ಞಾನಿಗಳಲ್ಲಿ ಒಬ್ಬರನ್ನಾಗಿ ಮಾಡಿತು. 1915 ಭೌತಶಾಸ್ತ್ರದಲ್ಲಿ ವಿಶೇಷ ಸಾಪೇಕ್ಷತಾ ಸಿದ್ಧಾಂತವನ್ನು ಕಂಡುಹಿಡಿದರು. E=MC² ಎಂಬ ಸಮೀಕರಣವನ್ನು ಆವಿಷ್ಕರಿಸಿದರು. ದ್ಯುತಿವಿದ್ಯುತ್ ಪರಿಣಾಮವನ್ನು, ವಸ್ತು ಮತ್ತು ಶಕ್ತಿಯ ಸಮಾನತೆಯನ್ನು ಕಂಡುಹಿಡಿದರು. ದಿ ಇನ್ವೆಸ್ಟಿಗೇಷನ್ ಆಫ್ ವಿ ಸ್ಟೇಟ್ ಆಫ್ ಈಥರ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಎಂಬ ಮೊದಲ ವೈಜ್ಞಾನಿಕ ಕೃತಿಯನ್ನು ಬರೆದರು. 1921 ಇವರು ದ್ಯುತಿವಿದ್ಯುತ್ ಪರಿಣಾಮದ ನಿಯಮಕ್ಕಾಗಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಇವರು 18 April 1955 ಕಿಬ್ಬೊಟ್ಟೆಯ ಮಹಾಪಧಮನಿಯ ಅಂಜುರಿಸಮ್ನಿಂದ ಪ್ರಿನ್ಸ್ಟನ್ ಮತ್ತು ಪ್ಲೇನ್ಬೊರೋ ವಿಶ್ವವಿದ್ಯಾಲಯದ ವೈದ್ಯಕೀಯ ಕೇಂದ್ರದಲ್ಲಿ ನಿಧನರಾದರು. ಧನ್ಯವಾದಗಳು.
0: ವಿಜ್ಞಾನದ ಜಗತ್ತಿಗೆ ಮಹಾನ್ ಮೆದಳು ಅಂತಲೇ ಕರೆಸಿಕೊಂಡಂತಹ ಆಲ್ಬರ್ಟ್ ಐನ್ಸ್ಟೈನ್ ಅವರ ಪರಿಚಯವನ್ನ ತಿಳಿಸಿಕೊಟ್ಟಂತಹ ಚಿರಂಜೀವಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯ ಶಿಕ್ಷಕರಾದಂತಹ ಶ್ರೀಮತಿ ಕುಮುದಾ ಎಲ್ ಸಾಗರ್, ಇವರು ಒಂದು ಜನಪದ ಗೀತೆಯೊಂದನ್ನ ಹಾಡ್ತಾರೆ, ಕೇಳೋಣ.
2: ನನ್ನ ಹೆಸರು ಕುಮುದಾ ಎಲ್ ಸಾಗರ್ ಅಂತ. ನಾನೀಗ ಮೂಡಲ ಮನೆ ಧಾರಾವಾಹಿಯ ಶೀರ್ಷಿಕೆ ಗೀತೆಯನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ

ಹರಿಯಂಬಿಕೊಂಬಿಯಮ್ಯಲಗೂಡು ಕಟ್ಟಿದವರಕ್ಕಿ ಬಲಿತ ಹಕ್ಕಿ ಗೂಡಿನ್ಯಾಗ ಮಲಗ್ಯಾವ ಮರಿ ಹಕ್ಕಿ ಆಹಾ ದೂರ ದೇಶದ ವಲಸಿಗ ಹಕ್ಕಿಗೂ.

0: ಮತ್ತ ಚಿತ್ತ ನಾವು ನೀವು ಅದರ ಭಾಗ ಮಾತ್ರ. ಧನ್ಯವಾದಗಳು.
1: ಜಾನಪದ ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಕುಮುದಾ ಎಲ್ ಸಾಗರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ದರ್ಶನ್ ಇವರು ವಿಜ್ಞಾನಿ ಸರ್ ಸಿವಿ ರಾಮನ್ ಅವರ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.
2: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು

0: ದರ್ಶನ್. ನಾನು 6ನೇ ತರಗತಿ ಓದುತ್ತಿರುವೆ. ನನ್ನ ಶಾಲೆಯ ಹೆಸರು KHB ಕಾಲೋನಿ ಗೋಪಾಳ. ನಾನು CV ರಾಮನ್ ಅವರ ಒಂದು ಪುಟ್ಟದಾದ ಕವಿಕೃತಿ ಪರಿಚಯ ಹೇಳುತ್ತೇನೆ. ಸರ್ CV ರಾಮನ್ ಅವರು ನವೆಂಬರ್ 7, 1888 ಜನಿಸಿದರು. ಅವರು ತಮಿಳುನಾಡಿನ ತಿರುಚಿಯಲ್ಲಿ ಜನನವಾಯಿತು. ಭಾರತೀಯ ಶ್ರೇಷ್ಠ ವಿಜ್ಞಾನಿ. ಅವರು ಬೆಳಕಿನ ಪಸರಣದ ಬಗ್ಗೆ ಅಧ್ಯಯನ ಮಾಡಿದರು. ಅವರ ಸಿದ್ಧಾಂತವನ್ನು ರಾಮನ್ ಪರಿಣಾಮ ಎಂದು ಕರೆಯಲಾಗುತ್ತದೆ. ಅವರ ಸಿದ್ಧಾಂತಕ್ಕೆ ಪ್ರತಿಷ್ಠಿತ ಪ್ರಶಸ್ತಿಗಳು ಮತ್ತು ಬಹುಮಾನಗಳನ್ನು ಪಡೆದರು. ಅವರು 1930 ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದರು. ಏಷ್ಯಾದಲ್ಲಿಯೇ ಪ್ರಥಮ ಬಾರಿಗೆ ಭೌತಶಾಸ್ತ್ರದಲ್ಲಿ ನೋಬೆಲ್ ಪಡೆದ ವ್ಯಕ್ತಿ ಇವರು. ಅವರು 1954 ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ನನಗೂ CV ರಾಮನ್ ಅವರಂತೆ ವಿಜ್ಞಾನಿಯಾಗ ಬೇಕೆಂಬ ಆಸೆ ಇದೆ. ಧನ್ಯವಾದಗಳು.
1: ನಮ್ಮ ಭಾರತದ ಹೆಮ್ಮೆಯ ವಿಜ್ಞಾನಿ, ನೋಬೆಲ್ ಪ್ರಶಸ್ತಿ ವಿಜೇತರಾದಂಥ ಸರ್ CV ರಾಮನ್ ಅವರ ಪರಿಚಯವನ್ನ ತಿಳಿಸ್ಕೊಟ್ಟಂತಹ ದರ್ಶನ್ಗೆ ಧನ್ಯವಾದಗಳನ್ನ ಹೇಳ್ತಾ, ರಾಮನ್ ಎಫೆಕ್ಟ್ ಅನ್ನುವಂತಹ ಒಂದು ದೊಡ್ಡ ಸಂಶೋಧನೆಯನ್ನ ಮಾಡ್ತಾರೆ. ಹಾಗೆ 1930 ಭೌತಶಾಸ್ತ್ರಕ್ಕೆ ನೋಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ಏಷ್ಯಾದಲ್ಲಿಯೇ ಮೊದಲ ವಿಜ್ಞಾನಿ ಸರ್ CV ರಾಮನ್ ಅಂತ ಹೇಳ್ಬೋದು. ಇಂತಹ CV ರಾಮನ್ ಅವರ ಪರಿಚಯವನ್ನ ತಿಳಿಸ್ಕೊಟ್ಟಂತಹ ದರ್ಶನ್ಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಈಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕ?

0: ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿವಮೊಗ್ಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHB ಕಾಲೋನಿ ಗೋಪಾಳ ಈ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ನಮ್ಮ ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHB ಕಾಲೋನಿ ಗೋಪಾಳ ಈ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಲಾಸ್ಯ ನಮ್ಮ ಜೊತೆಗಿದ್ದಾರೆ. ಲಾಸ್ಯ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.
3: ನನ್ನ ಹೆಸರು ಲಾಸ್ಯ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS KHB ಕಾಲೋನಿ ಗೋಪಾಳ. ನಾನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮತ್ತು ಕೃತಿಗಳ ಬಗ್ಗೆ ಹೇಳು. 1967 ರಾಷ್ಟ್ರಕವಿ ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಪ್ರಶಸ್ತಿ ದೊರೆಯಿತು. 1973 ವರಕವಿ ದರಾ ಬೇಂದ್ರೆ ಅವರಿಗೆ 4 ತಂತಿ ಕೃತಿಗೆ ಪ್ರಶಸ್ತಿ ದೊರೆಯಿತು. 1977 ಶಿವರಾಮ್ ಕಾರಂ ಅವರಿಗೆ ಮೂಕಜ್ಜಿಯ ಕನಸುಗಳು ಕೃತಿಗೆ ಪ್ರಶಸ್ತಿ ದೊರೆಯಿತು. 1983 ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಪ್ರಶಸ್ತಿ ದೊರೆಯಿತು. 1990 ವಿಕ್ರು ಗೋಕಕ್ ಅವರಿಗೆ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಭಾರತ ಸಿಂಧು ರಶ್ಮಿ ಕೃತಿಗೆ ಪ್ರಶಸ್ತಿ ದೊರೆಯಿತು. 1994 UR ಅನಂತಮೂರ್ತಿ ಅವರಿಗೆ ಕನ್ನಡ ಸಮಗ್ರ ಸಾಹಿತ್ಯಕ್ಕೆ ಕೊಡುಗೆ ಇದಕ್ಕೆ ಪ್ರಶಸ್ತಿ ದೊರೆಯಿತು. 1998 ಗಿರೀಶ್ ಕಾರ್ನಾಡ್ ಅವರಿಗೆ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ನಾಟಕಗಳು UK ಪ್ರಶಸ್ತಿ ದೊರೆಯಿತು. 2010 ಚಂದ್ರಶೇಖರ್ ಕಂಬಾರ ಇವರಿಗೆ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ ಇದಕ್ಕೆ ಪ್ರಶಸ್ತಿ ಲಭಿಸಿತು. ಧನ್ಯವಾದಗಳು.
2: ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಪರಿಚಯವನ್ನ ತಿಳಿಸ್ಕೊಟ್ಟಂತಹ ಲಾಸ್ಯಗೆ ಧನ್ಯವಾದಗಳನ್ನ ಹೇಳ್ತಾ, ಕನ್ನಡಕ್ಕೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರುವುದು ನಮ್ಮ ಹೆಮ್ಮೆ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHB ಕಾಲೋನಿ ಈ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಯಶೋಧ HL ಇವರು ನಮ್ ಜೊತೆಗಿದ್ದಾರೆ. ಇವರು ಒಂದು ಗಣೇಶನ ಕುರಿತಾದಂತಹ ಒಂದು ಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ.
4: ನನ್ನ ಹೆಸರು ಯಶೋಧ HL. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHB ಕಾಲೋನಿ ಗೋಪಾಳ ಇಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಾನು ನಿಮ್ಮೊಂದಿಗೆ ಈ ದಿನ ಒಂದು ಭಕ್ತಿ ಗೀತೆಯನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕಂದ್ರೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಳ್ತಾರೆ. ಸೊ ಅದಕ್ಕೋಸ್ಕರ ಗಣಪತಿಯನ್ನ ಕುರಿತು ಒಂದು ಭಕ್ತಿಗೀತೆಯನ್ನು ಹೇಳಲು ಇಚ್ಛಿಸುತ್ತೇನೆ.

ಗಣಗಳಿಗೆ ನೀ ಅಧಿಪತಿಯಾಗಿ ಗಣಪತಿಯೆನಿಸಿ ಪೂಜೆಯ ಗಳಿಸಿ ಗಣಗಳಿಗೆ ನೀ ಅಧಿಪತಿಯಾಗಿ ಗಣಪತಿಯೆನಿಸಿ ಪೂಜೆಯ ಗಳಿಸಿ ನಿನ್ನನೆ ನಂಬಿದ ಭಕುತರ ಭೀಷ್ಟವ

0: ಧನ್ಯವಾದಗಳು. ಭಕ್ತಿ ಗೀತೆಯೊಂದನ್ನ ಪ್ರಸ್ತುತಪಡಿಸಿದಂತ ಈ ಶಾಲೆಯ ಶಿಕ್ಷಕರಾದ ಯಶೋಧ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯ ಮಕ್ಕಳು ಒಂದು ನಾಟಕವನ್ನ, ಕಿರು ನಾಟಕವನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
1: ಎಲ್ಲರಿಗೂ ನಮಸ್ಕಾರ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಆಸಿಯಾ ಬಾನು. ನಾನು ಇವತ್ತು ಜಿಂಕೆಯ ಪಾತ್ರ ಮಾಡುತ್ತಿದ್ದೇನೆ. ಒಂದನೊಂದು ಕಾಡು ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅದು ಆಗಾಗ ಅವುಗಳ ಕ್ಷೇಮ ಸಮಾಚಾರ ಕೇಳುತ್ತಿತ್ತು. ಒಂದು ಸಾರಿ ಸಭೆ ಕರೆದು ಯಾರಿಂದ ತೊಂದರೆಯಾಗುತ್ತಿದೆ ಎಂದು ಕೇಳಿತು. ಅವರೆಲ್ಲರೂ ಮಾನವನಿಂದ ಸಮಸ್ಯೆ ಎಂದು ಹೇಳಿದವು. ಇವಾಗ ಕಿರುನಾಟಕ ಆರಂಭವಾಗುತ್ತಿದೆ.
2: ನನ್ನ ಹೆಸರು ಅಭಿಷೇಕ್. ನಾನು ಎತ್ತು ನಾಟಕವನ್ನು ಮಾಡುತ್ತಿದ್ದೇನೆ.
3: ನನ್ನ ಹೆಸರು ಯೋಗೇಶ್ವರಿ. ನಾನು ಆಮೆಯ ಕಿರೀಟ ಮಾಡುತ್ತಿದ್ದೇನೆ.
4: ನನ್ನ ಹೆಸರು ಹರ್ಷ್ಯ ತಸ್ಕಿನ್. ನಾನು ಕರಡಿ ಪಾತ್ರ ಮಾಡುತ್ತಿದ್ದೇನೆ.
5: ನನ್ನ ಹೆಸರು ಪ್ರಣೀಶ್. ನಾನು ನಾಯಿ ಪಾತ್ರ ಮಾಡುತ್ತಿದ್ದೇನೆ.
6: ನನ್ನ ಹೆಸರು ಅಖಿಲ್. ನಾನು ಮಂಗ ಪಾತ್ರ ಮಾಡುತ್ತೇನೆ.
7: ನನ್ನ ಹೆಸರು ಚಾರುಣ್ಯ. ನಾನು ಬೆಕ್ಕಿನ ಪಾತ್ರ ಮಾಡುತ್ತೇನೆ.
8: ನನ್ನ ಹೆಸರು ಕಾರ್ತಿಕ್. ನಾನು ಎರೆಹುಳ ಪಾತ್ರ ಮಾಡುತ್ತಿದ್ದೇನೆ.
9: ನಾನು ಎತ್ತು. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಾ? ಕಡಿಮೆ ಆಹಾರ ನೀಡುತ್ತೀರಾ? ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ಧನ್ಯವಾದಗಳು.
1: ನಾನು ಜಿಂಕೆ. ನಮ್ಮ ಬದುಕಿನ ಆಧಾರ ತಾಣ ಕಾಡು. ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ.
3: ನಾನು ಆಮೆ. ನೀರು ಅಮೂಲ್ಯ ಸಂಪತ್ತು. ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಧನ್ಯವಾದಗಳು.
4: ನಾನು ಕರಡಿ. ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸುವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ.
5: ನಾನು ನಾಯಿ. ನಾವು ನಡೆದಾಡಬೇಕು, ಓಡಾಡಬೇಕು. ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರವಿಲ್ಲ ಅಂತ ಸಾಗುತ್ತೀರಿ. ಇತರರಿಗೂ ತೊಂದರೆ ಕೊಡುತ್ತೀರಾ? ಸರಿಯಾಗಿ ಚಲಿಸಲು ಬಿಡಿ.
6: ನಾನು ಮಂಗ. ನಮಗೂ ಶಾಂತಿ ನೆಮ್ಮದಿ ಬೇಕು. ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ. ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹರಿಸುತ್ತೀರಿ. ನಮ್ಮ ಹೃದಯ ಸಿಡಿದು ಹೋದಂತಾಗುತ್ತದೆ. ಮದ್ದು ಗುಂಡುಗಳನ್ನು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ.
7: ನಾನು ಬೆಕ್ಕು. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ, ನಾವು ನಿಮ್ಮೊಂದಿಗಿದ್ದೇವೆ. ನಮ್ಮನ್ನು ಮುದ್ದಿಸಿ.
8: ನಾನು ಎರೆಹುಳ. ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ತೆಗೆಯಲು ಔಷಧ ಗೊಬ್ಬರ ಹಾಕುತ್ತೀರಿ. ತರತರದ ಔಷಧಿ ಚಿಮುಕಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಾ? ರಕ್ಷಕರಾಗಿ ರಕ್ಷಿಸಲಾಗಬಾರದು. ಧನ್ಯವಾದಗಳು.
0: ಪರಿಸರದಲ್ಲಿ ಕೇವಲ ಮನುಷ್ಯ ಮಾತ್ರ ಇಲ್ಲ, ಮನುಷ್ಯನ ಜೊತೆಗೆ ಲಕ್ಷಾಂತರ ಜೀವಿಗಳು ಕೂಡ ಬದುಕ್ತಾ ಇದೆ. ನಮಗೂ ಕೂಡ ಬದುಕಲು ಬಿಡಿ ಎನ್ನುವಂತಹ ಒಂದು ಸಂದೇಶವನ್ನ ಸಾರುವಂತಹ ಕಥೆಯನ್ನ ಪ್ರಸ್ತುತಪಡಿಸಿದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHB ಕಾಲೋನಿ ಗೋಪಾಳ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ.

0: ಜುವೆಲ್ ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಇದುವರೆಗೆ ಶಿವಮೊಗ್ಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHP ಕಾಲೋನಿ ಗೋಪಾಳ ಈ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KHP ಕಾಲೋನಿ ಶಾಲೆಯ ಮಕ್ಕಳಿಂದ ಒಂದು ಜನಪದ ಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಚಾರ್ವಿ, ನಾನು 6ನೇ ತರಗತಿಯಲ್ಲಿ ಓದಿದ್ದೇನೆ. ನನ್ನ ಶಾಲೆಯ ಹೆಸರು GSPS KHP ಕಾಲೋನಿ ಗೋಪಾಳ ಶಿವಮೊಗ್ಗ.
3: ದರ್ಶನ್.
4: ನನ್ನ ಹೆಸರು ಪ್ರೀತಿ.
5: ಅನ್ನಪೂರ್ಣ.
6: ನನ್ನ ಹೆಸರು ಸುನೈನ.
7: ನನ್ನ ಹೆಸರು ವರುಣ.
8: ನಾವೆಲ್ಲರೂ ಈಗ ಜನಪದ ಗೀತೆಯನ್ನು ಹೇಳುತ್ತಿದ್ದೇವೆ.

0: ಜನಪದ ಗೀತೆಯನ್ನ ಪ್ರಸ್ತುತಪಡಿಸಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿಯರಾದಂತಹ ವರ್ಷ ಮತ್ತು ಧನುಶ್ರೀ ಇವರು ಒಗಟನ್ನ ಹೇಳುವ ಮೂಲಕ ಅದರ ಉತ್ತರವನ್ನ ಸಹ ಹೇಳ್ತಾರೆ, ಕೇಳೋಣ ಬನ್ನಿ.
1: ನನ್ನ ಹೆಸರು ಧನುಶ್ರೀ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS KHB ಕಾಲೋನಿ ಗೋಪಾಳ.
2: ನನ್ನ ಹೆಸರು ವರ್ಷಾಬಾಯಿ ಎನ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು KHB ಕಾಲೋನಿ ಗೋಪಾಳ.
1: ವರ್ಷ, ನಾನು ನಿನ್ ಗೊಗಟ್ ಕೇಳ್ತೀನಿ. ಗೂಡಿನಲ್ಲಿ ಪಕ್ಷಿ ನಾಡೆಲ್ಲ ನೋಡುತ್ತದೆ.
2: ಕಣ್ಣು
1: ಕಾಸಿನ ಕುದುರೆಗೆ ಬಾಲದ ಲಗಾಮು.
2: ಸೂಜಿದಾರ
1: ಎಲೆಯಿಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ ಕೆಂಪಾಗಿದೆ, ಮಳೆಯಿಲ್ಲ, ಬೆಳೆಯಿಲ್ಲ, ಮೈ ಹಸಿರಾಗಿದೆ.
2: ಗಿಳಿ
1: ಮನೆ ಮನೆಗೆರಡು ಬಾಗಿಲು, ಬಾಗಿಲ ಮುಂದೆ ಮುಚ್ಚಿದರೆ ಹಾನಿ ಇದೇನು.
2: ಮೂಗುಬಾಯಿ, ನಾನ್ ಕೇಳ ಅದನ್ನು. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ, ಇದು ಏನು?
1: ಮೊಟ್ಟೆ.
2: ಅಂಗಳದಲ್ಲಿ ಹುಟ್ಟುವುದು, ಅಂಗಳದಲ್ಲಿ ಬೆಳೆಯುವುದು, ತನ್ನ ಮಕ್ಕಳನ್ನು ಹಂಗಿಸಿ ಮಾತಾಡುವುದು, ಇದು ಏನು?
1: ಕೋಳಿ.
2: ಇದ್ದಲು ನುಂಗುತ್ತಾ, ಗದ್ದಲ ಮಾಡುತ್ತಾ, ಉದ್ದಕ್ಕೂ ಓಡುತ್ತಾ, ಮುಂದಕ್ಕೆ ಸಾಗುವ ನಾನ್ಯಾರು?
1: ರೈಲು. ವರ್ಷ, ನಾನು ಗೊಗಟ್ ಕೇಳ್ತೀನಿ. ಹಸಿರು ಹಾವುರಾಣಿ ತುಂಬಿದ ತತ್ರಾಣಿ, ಹೇಳದಿದ್ದರೆ ನಿಮ್ಮ ದೇವ್ರಾಣಿ.
2: ಕಲ್ಲಂಗಡಿ ಹಣ್ಣು.
1: ಮೊಟ್ಟೆ ಒಡೆಯೋ ಆಗಿಲ್ಲ, ಕೊಡ ಮುಳುಗಿಸೋ ಆಗಿಲ್ಲ, ಬರೀ ಕೊಡೆ ತಗೊಂಡು ಬರೋ ಆಗಿಲ್ಲ.
2: ತೆಂಗಿನಕಾಯಿ.
1: ಕಡಿದರೆ ಕತ್ತರಿಸಕ್ಕಾಗಲ್ಲ, ಹಿಡಿದ್ರೆ ಮುಟ್ಟೋಕ್ಕಾಗಲ್ಲ.
2: ನೀರು.
1: ಒಂದು ರುಮಾಲು ನಮ್ಮಪ್ಪನು ಸುತ್ತಲರ ದಾರಿ.
2: ದಾರಿ. ನಾನ್ ಕೇಳ. ಅಬ್ಬಬ್ಬಾ, ಹಬ್ಬ ಬಂತು, ಸಿಹಿ ಕಹಿ ಎರಡೂ ತಂತು.
1: ಯುಗಾದಿ.
2: ಹುಟ್ಟುತ್ತಲೇ ಹುಡುಗ, ತಲೆಯಲ್ಲಿ ಟೋಪಿ ಹಾಕಿರುತ್ತಾನೆ.
1: ಬದನೆಕಾಯಿ.
2: ಸಾಗರದ ಪುತ್ರ, ಸಾರಿನ ಮಿತ್ರ.
1: ಉಪ್ಪು.
2: ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರಿಗಿಳಿಯುತ್ತವೆ.
1: ಹಕ್ಕಿ. ವರ್ಷ, ನಾನು ನಿನಗೊಂದು ಕೇಳ್ತೀನಿ. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು.
2: ನವಿಲು.
1: ಕಣ್ಣಿಲ್ಲ ಕಾಲಿಲ್ಲ, ಆದರೂ ಚಲಿಸುತ್ತಿದೆ, ಯಾವುದು ಎಲ್ಲಿದೆ ಬಲಿದನ ಹೇಳಿರಲ್ಲ.
2: ನದಿ.
1: ಹಲ್ಲಿಲ್ಲದ ಅಕ್ಕಿಗೆ ಗೂಡು ತುಂಬ ಮರಿಗಳು.
2: ಕೋಳಿ.
1: ಮೋಟು ಗೋಡೆ ಮೇಲೆ ದೀಪ ಉರಿತಿದೆ.
2: ಮೂಗುಗೊಟ್ಟು. ನಾನ್ ಕೇಳ. ಹುಂಚು ಹಾಕಿದ ದೆವ್ವ, ಬೇಡ ಬೇಡ ಎಂದರೂ ಜೊತೆಗೆ ಬರುತ್ತೆ.
1: ನೆರಳು.
2: ಹೊಕ್ಕಿದ್ದು ಒಂದಾಗಿ, ಹೊರಟಿದ್ದು ಅದು ನೂರಾಗಿ.
1: ಶಾವಿಗೆ.
2: ನೀರಿನಲ್ಲಾದ ಸಮುದ್ರ, ಜನರಿಲ್ಲದ ಪಟ್ಟಣ, ಸಂಚಾರಿ ಇಲ್ಲದ ಮಾರ್ಗಗಳು ಎಲ್ಲಿ? ನೀರಿಲ್ಲದ ಸಮುದ್ರ, ಜನರಿಲ್ಲದ ಪಟ್ಟಣ, ಸಂಚಾರಿ ಇಲ್ಲದ ಮಾರ್ಗಗಳು ಎಲ್ಲಿ ಎಲ್ಲಿ?
1: ನಕ್ಷೆ.
2: ಒಬ್ಬೊಬ್ಬನು.
1: ವರ್ಷ, ನಾನೇನಿಗೊಂದು ಕೇಳ್ತೀನಿ. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ.
2: ಕಪ್ಪೆ.
1: ಕೈಲಿದ್ದಾಗ ಗೂಡಿಸುತ್ತೇನೆ, ಕೈ ಬಿಟ್ಟಾಗ ಗೊರಕೆ ಒಡೆಯುತ್ತೇನೆ.
2: ಕಸಪೊರಕೆ.
1: ಗಿಡ ಕೊಡಲಾರದು, ಮರ ಬೆಳೆಸಲಾರದು, ಅದಿಲ್ಲದ ಊಟ ಸೇರಲಾರದು.
2: ಉಪ್ಪು. ಧನ್ಯವಾದಗಳು.
1: ಧನ್ಯವಾದಗಳು.
0: ಒಗಟುಗಳನ್ನ ಹೇಳುವ ಮೂಲಕ ಅದರ ಅರ್ಥವನ್ನ ಹಾಗೆ ಅದರ ಉತ್ತರವನ್ನ ಕೂಡ ತಿಳಿಸ್ಕೊಟ್ಟಂತಹ ಧನುಶ್ರೀ ಮತ್ತು ವರ್ಷಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಪಾಳದ KHB ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಸಹ ಇದೇ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ. ನನ್ನ ಊರು ನಮ್ಮ ಪರಂಪರೆ. ಹೌದು, ನನ್ನ ಊರೇ ನನ್ನ ಪರಿಚಯ. ಹಾಗಾದ್ರೆ ತಡ ಯಾಕೆ? ನಿಮ್ಮ ಊರಿನ ಪರಂಪರೆ, ಜನಪದ, ಸಾಂಸ್ಕೃತಿಕ ಆಚರಣೆಗಳನ್ನು ಕುರಿತಂತೆ ನಿಮ್ಮ ಮಾತುಗಳ, ಹಾಡಿನ, ಕಥೆಯ ಹಾಗೂ ಫೋಟೋ ಅಥವಾ ವಿಡಿಯೋ ಮೂಲಕ mgmd.gov.in ಪೋರ್ಟಲ್ನಲ್ಲಿ ದಾಖಲಿಸಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯನ್ನ ಇಂದೇ ಸಂಪರ್ಕಿಸಿ. ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸೋಣ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ। ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು। ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ।
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ। ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039। ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ।
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್, ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್। ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್। ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್। ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್।
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ।
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ।
9: ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ, ಎಲ್ರು ಹೇಗಿದ್ದೀರಾ, ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಿನ್ನೆ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿ ಸೊ ಎಲ್ಲರೂ ಕೂಡ ಈ ಒಂದು ವೀಕೆಂಡ್ನ ಎಂಜಾಯ್ ಮಾಡ್ತಿರ್ಬೋದು ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇವತ್ತು ಭಾನುವಾರ, ಆರಾಮಾಗಿ ಎದ್ದು ನಿಧಾನಕ್ಕೆ ತಿಂಡಿ ತಿನ್ಕೊಂಡು ಆರಾಮಾಗಿ ಎಲ್ಲರೂ ಹೊರಗಡೆ ಓಡಾಡ್ಕೋಬರೋಣ ಅಂತ ಅನ್ಕೊಳ್ತಾ ಇದ್ರೆ ಸೊ ಇವತ್ತಿನ ದಿನವನ್ನು ಕೂಡ ಎಂಜಾಯ್ ಮಾಡಿ. ಆ್ಯಂಡ್ ಹಾಗೆ ಇವತ್ತಿನ ನಮ್ಮ ಮಧುರ ಗಾನ ಕಾರ್ಯಕ್ರಮಕ್ಕೂ ಕೂಡ ನಿಮಗೆಲ್ಲಿಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಆ್ಯಂಡ್ ನಾನಂತೂ ಟಿಫನ್ನ ಮುಕ್ಕೊಂಬರೋಕ್ಕಾಗಿರಲಿಲ್ಲ, ಆ್ಯಂಡ್ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಟಿಫನ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ನಮ್ಮ ಜೊತೆ ಮಾತಾಡಿ ಇವತ್ತಿನ ಶೋನಲ್ಲಿ ಎಂಜಾಯ್ ಮಾಡಬಹುದು. ಹಾಗೆಯೇ ನಮ್ಮ ಇವತ್ತಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ಕೂಡ ಒಂದು ವಿಶೇಷವಾದಂತಹ ಟಾಪಿಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಿ ಇವತ್ತು 3 ಜನ ಏನೋ ನಟರಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು, ಸೊ ಇವರ ಹಾಡುಗಳನ್ನು ಹಾಡ್ಬೋದು. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686609962279 ಈ ಸಂಖ್ಯೆಗೆ ಕರೆ ಮಾಡಿ ರಂಜಿತನಲ್ಲಿ ಮಾತಾಡಿ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಿ ಆರ್ಜ ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ಈ ವಿಷಯನ ತಗೊಂಡಿದ್ದೀನಿ ಅಂತಂದರೆ, ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನದ ಆಚರಣೆಯಲ್ಲೇ ಬ್ಯುಸಿ ಆಗಿದ್ವಿ. ಆದರೆ ಇವತ್ತು ಇರುವಂತಹ ಈ 3 ಲೆಜೆಂಡರಿ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಬರ್ತ್ಡೇ ಇದ್ದಿದ್ದು ಆಗಸ್ಟ್ 15, ಭಾರತಿ ವಿಷ್ಣುವರ್ಧನ್ ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಮತ್ತು ಅರ್ಜುನ್ ಸರ್ಜಾ ಅವರ ಹುಟ್ಟುಹಬ್ಬ ಆಗಸ್ಟ್ 15 ಇತ್ತು. ಸೊ ಅದರ ಪ್ರಯುಕ್ತವಾಗಿ ಅವರಿಗೆ ಬಿಲೆಟೆಡ್ ಹ್ಯಾಪಿ ಬರ್ತ್ಡೇ ಕೂಡ ತಿಳಿಸ್ತಾ ಇವತ್ತು ಅವರ ಹಾಡುಗಳನ್ನು ನೀವು ಕೂಡ ಕರೆ ಮಾಡಿ ಹಾಡ್ಬೋದು ಅಂತ ಹೇಳ್ತಾ ಇವಾಗ ನಮ್ಮ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತಾಡಿ. ಆ್ಯಂಡ್ ಇವತ್ತು ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಅವರಿಗೂ ಕೂಡ ವಿಶೇಷನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ,
10: ಹಲೋ, ನಮಸ್ತೆ ಸರ್, ಶುಭೋದಯ. ಪಟ್ಟ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ.
9: ಓ ಸೂಪರ್, ಉಮಾ ಅವರು ಹೇಗಿದ್ದೀರಾ?

0: ನಾವು ಸೂಪರ್ ಆಗಿದ್ವಿ. ಸೊ ಫಸ್ಟ್ ಕಾಲರ್ ಆಗಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ ನಿಮ್ಗೆ. ಹಾಗಾದ್ರೆ ವೀಕೆಂಡ್ ಎಂಜಾಯ್ ಮಾಡ್ತೀರ ಹಾಗಾದ್ರೆ? ಓಕೆ ಸೊ ಉಮಾರ ಬರ್ತ್ಡೇ ಇದ್ದಿದ್ದು. ಸೊ ಅವರ ಬರ್ತ್ಡೇನ ನಿನ್ನೆ ಸೆಲೆಬ್ರೇಟ್ ಮಾಡಕ್ಕೆ ಇಲ್ಲ, ಅವರ ಸಾಂಗ್ಸ್ ಗಳನ್ನ ಹಾಡಕ್ಕಾಗಿಲ್ಲ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಗೊಂಡ್ ಬಂದಿದ್ದೀನಿ. ಸೊ ಯಾರ ಸಾಂಗ್ ಹಾಡ್ತೀರಾ ಮೇಡಮ್?
1: ಬಾರ್ತಿ ತಗೊಂಡಿದ್ದೀನಿ ಸರ್.
0: ಓಕೆ.
1: ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ

0: ತಾನು ತಾನು ತನ್ನ ತಾನು ಸಾಕು ಸರ್. ಮತ್ತೆ ಇವ್ರು ಅರ್ಜುನ್ ಸರ್ಜಾದ ಒಂದ್ ಎರಡ್ ಲೈನ್ ಹಾಡ್ತೀನಿ ಸರ್.
1: ಹೌದಾ, ಓಕೆ ಹಾಡಿ.
0: ಪ್ರೇಮ ಬರಹ ಕೋಟಿ ತರಹ, ಪ್ರೇಮ ಬರಹ ಕೋಟಿ ತರಹ, ಬರೆದರೆ ಮುಗಿಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು, ಹಾಡಿದರೆ ಮರೆಯದ ಹಾಡು ಇದು. ಥ್ಯಾಂಕ್ ಯು ಸರ್.
1: ಓಕೆ ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ ಉಮಾ ಅವರ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಓಕೆ, ಉಮಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ಇವತ್ತು ಮೂರು ಜನ ಲೆಜೆಂಡರಿ ಆಕ್ಟರ್ಸ್ ಅಂಡ್ ಡೈರೆಕ್ಟರ್ನ ಬರ್ಡೇ ವಿಶೇಷವಾಗಿ ನಾವು ಕೂಡ ಮಾತಾಡ್ತಾ ಇದ್ವಿ, ಹಾಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಭಾರತಿ ವಿಷ್ಣುವರ್ಧನ್ ಅವರು ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರದು ಮತ್ತು ಅರ್ಜುನ್ ಸರ್ಜಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಾಡುಗಳನ್ನ ಹಾಡಬಹುದು, ಆ್ಯಂಡ್ ಹಾಗೆ ನಿಮಗೆ ಅವರ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದನ್ನು ಕೂಡ ಇವತ್ತು ಹೇಳ್ಬೋದು ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ, ನಮಸ್ಕಾರ ಶ್ರೀಧರ್ ಸರ್, ನಾನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ.
1: ನಮಸ್ತೆ ಬ್ರಹ್ಮಾನಂದ ಅವರೇ.
2: ಸರ್ ತಿಂಡಿ ಆಯ್ತಾ?
1: ಆಗಿದೆ, ನಿಮ್ದಾಯ್ತಾ?
2: ಹಾ, ನಂದು ಆಯ್ತು ಸರ್, ಇವತ್ತು ರಾಗಿ ದೋಸೆ. ನಿಮ್ದು?
1: ಹಾ, ನಾನು ಆಗ್ಲೇನು ಕೂಡ ಹೇಳ್ದೆ ಟಿಫನ್ ಆಗಿರ್ಲಿಲ್ಲ ಅಂತ. ಓಕೆ,
2: ನಾನು ಕೇಳಿಸ್ಕೊಂಡಿರ್ಲಿಲ್ಲ ಸರ್.
1: ಓಕೆ ಓಕೆ. ಹಾ
2: ಹಾ ಸರ್, ಸರ್ ಮತ್ತೆ ಇವತ್ತು ಭಾರತಿ ವಿಷ್ಣುವರ್ಧನ್, ಆಮೇಲೆ ಇವ್ರದಲ್ಲ
1: ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಮತ್ತೆ ಅರ್ಜುನ್ ಸರ್ಜಾ ಅವರ,
2: ಹಾ ಮೂರ್ ಜನಕ್ಕೆ ಹುಟ್ಟಿದ ಬಗ್ಗೆ ಶುಭಾಶಯ ಕೊಡ್ತೀನಿ. ನಾನು ಇವಾಗ ಮತ್ತೆ ಮಳೆಗಾಲ ಆದ್ಮೇಲೆ ಚಳಿಗಾಲ ಬರ್ಬೇಕು, ಆದ್ರೆ ವಸಂತ ಕಾಲಕ್ಕೆ ಹೋಗ್ತಿದ್ದೀನಿ. ದೇವರಗುಡಿ ಚಿತ್ರದಿಂದ ವಿಷ್ಣುವರ್ಧನ್ ಭಾರತಿಗೆ ಹೇಳಿರ ಹಾಡನ್ನ ಹೇಳ್ತಾ ಇದ್ದೀನಿ.
1: ಓಕೆ.
2: ಹಾ ಸರ್, ಮಾಮರವೆಲ್ಲ ಹೋಗಿಲ್ಲ ಏನು.
1: ಓಕೆ, ಹಾಡಿ ಹಾಡಿ.
2: ಮಾ

0: ಆಗುವುದು, ಬಯಕೆಯು ತುಂಬಿ ಆಸೆಯು ತುಂಬಿ ಎದೆಯನ್ನು ಕೊರೆದು ಕಾಡುವುದೇನು, ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಏನೀ ಸ್ನೇಹ ಸಂಬಂಧ ಎಲ್ಲಿ ಹುದೋಗಿ ಅನುಬಂಧ. ಆಯ್ತು ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಭಾರತಿ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಸಿನಿಮಾದ ಹಾಡು.

0: ಅದನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀರಾ, ಖುಷಿ ಆಯ್ತು. ಇವತ್ತು ವಿಷ್ಣುವರ್ಧನ್ ಭಾರತಿ, ವಿಷ್ಣುವರ್ಧನ್ ಇಲ್ದೇ ಇರೋದು ನಾನು ನೆನ್ಸ್ಕೊಳ್ಬೇಕು ಪಾಪ, ತುಂಬಾ ಚೆನ್ನಾಗಿ ಇದನ್ನ ಮಾಡ್ತಾ ಇದ್ರು ಸಿನಿಮಾಗಳನ್ನೆಲ್ಲ. ಆಗ್ಲಿ, ಅದೇ ಒಂದು ಅವರ ನೆನಪಿಗಾಗಿ ದೇವರ ಗುರಿ ಚಿತ್ರದ್ದು ಹೇಳ್ತಾ ಇದ್ರು.
1: ಓಕೆ.
0: ಚಿನ್ನಿಯ ಅಂದ ಗಮಕಕ್ಕೆ ಕಣ್ಣೇ ಭೂಷಣ, ನಲಿಯುತ ಬಾಳುವ ಮನೆಗೆ ಹೆಣ್ಣೆ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತೀ ಕಾರಣ. ಚೆಲುವಿಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ ಬಾಳುವ ಮನೆಗೆ ಹೆಣ್ಣೇ ಭೂಷಣ, ಸುಖ ಸಂ

ಭೂಷಣ ಬಳಕುವ ನತಿಗೆ ಹೆಣ್ಣಿನ ಮುಡಿಗೆ ಹೂವೇ ಭೂಷಣ ರಜನಿಗೆ ಎಂದೆಂದಿಗೂ ಆಕಶಿಯೇ ಭೂಷಣ ಅರಳಿದ ಮನಕ್ಕೆ ಅವಳದ ತುಟಿ.

0: ನಲಿಯುತ್ತ ಬಾಳುವ ಮನೆಗೆ ಎನ್ನೇ ಕಾರಣ. ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ.
0: ಧನ್ಯವಾದಗಳು.
1: ಶುಭ ಅವರು ಕರೆ ಮಾಡಿದ್ರು, ಶಿವಮೊಗ್ಗದಿಂದ ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೂರು ಜನ ಲೆಜೆಂಡರಿ ಆಕ್ಟರ್ಸ್ ಅಂಡ್ ಡೈರೆಕ್ಟರ್ ಬಗ್ಗೆ ಮಾತಾಡಿ, ಅಂಡ್ ಹಾಗೆ ಅವರ ಸಿನಿಮಾಗಳಲ್ಲಿ ನಿಮಗೆ ಯಾವ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಮತ್ತೆ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಕೂಡ ಕರೆ ಮಾಡಿ ಹೇಳಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ಕಾರ ಸರ್. ಶುಭೋದಯ.
1: ಶುಭೋದಯ.
2: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
1: ಬಸವರಾಜ್ ಅವರು ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಸರ್. ತಾವು ಚೆನ್ನಾಗಿದ್ರಿ?
1: ಓ, ನಾವು ಸೂಪರ್ ಆಗಿದ್ದೀವಿ ಸರ್.
2: ಹಾಗೆ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳ್ತಕ್ಕಂತ ತ್ರಿಮೂರ್ತಿಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಓಕೆ ಸರ್, ಭಾರತಿ ವಿಷ್ಣುವರ್ಧನ್ ಅವರು ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮತ್ತೆ ಅರ್ಜುನ್ ಸರ್ಜಾ ಅವರ ಯಾವ ಸಿನಿಮಾಗಳು ನಿಮಗೆ ಇಷ್ಟ ಆಗುತ್ತೆ, ಅವರ ಯಾವ ಸಿನಿಮಾದ ಯಾವ ಸಾಂಗ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ?
2: ಸರ್, ನನಗೆ ನಾಗರಹೊಳೆ ಚಿತ್ರದಿಂದ ಒಂದು ಅರಣ್ಯದಲ್ಲಿ ಈ ಅಂಬರೀಶ್ ಅವರು ಭಾರತಿಗೋಸ್ಕರ ಒಂದು ಹೇಳ್ತಾರೆ, ಅವರು ಚಿಂತೆ ಮಾಡ್ತಿರ್ಬೇಕಾದ್ರೆ ಅವಾಗ ಹೇಳ್ತಾರೆ, ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು ಅಂತೇಳಿ ಆ ಹಾಡು ಹಾಡಕ್ಕೆ ಇಷ್ಟಪಡ್ತೀನಿ ಸರ್.
1: ಓಕೆ, ಹಾಡಿ ಸರ್.
2: ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು, ಹೇ ಮೂರು ದಿನದ ಬಾಳು, ಬಿಸಿಲಿಗಿ ಕರಗೋ ಮಂಜೇನಲ್ಲ ಕಷ್ಟ ನಷ್ಟ ಎಲ್ಲ, ಎದುರಿಸಬೇಕು ಧೈರ್ಯದಿಂದ ಬೇರೆ ದಾರಿ ಇಲ್ಲ, ಬಂದಾಗ ನಗುವೆ ಹೋದಾಗ ಮಾತ್ರ ಕಣ್ಣೀರೇಕೋ ಕಾಣೆ, ಕಸಿದುಕೊಳ್ಳುವ ಹಕ್ಕು ಎಂದು ಕೊಟ್ಟೋನ್ಗೇನೆ ತಾನೆ, ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು

0: ಓಕೆ
1: ಸರ್,
0: ಚೆನ್ನಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು.
1: ಧನ್ಯವಾದಗಳು ಸರ್, ಮತ್ತೊಮ್ಮೆ ಶುಭೋದಯ.
0: ಓಕೆ, ಥ್ಯಾಂಕ್ ಯು. ನಿಮಗೂ ಕೂಡ. ಗಂಗಾವತಿಯಿಂದ ಬಸವರಾಜ್ ಅವರು ಕರೆ ಮಾಡಿದರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡಿದರು. ಸೊ ಇವತ್ತು ಮೂರು ಜನ ಲೆಜೆಂಡರಿ ಆ್ಯಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭಾರತಿ ವಿಷ್ಣುವರ್ಧನ್ ಅವ್ರದ್ದು ಒಬ್ಬರದೇ ಸಾಂಗ್ಸ್ನ ಹಾಡ್ತಾ ಇದ್ದೀರಾ. ಸೊ ಅರ್ಜುನ್ ಸರ್ಜಾ

0: ಅವರು ಇದ್ದಾರೆ, ಮತ್ತೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಡೈರೆಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳು ಬಂದಿದ್ದಾವೆ. ಅವರ ಸಿನಿಮಾಗಳ ಹಾಡುಗಳನ್ನು ಕೂಡ ಹಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ ಪ್ರೇಮ ಅವರು.
1: ಹೌದು ಸರ್,
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್.
0: ಓಕೆ ಪ್ರೇಮ ಅವರೇ,
1: ಹೇಳಿ ಸರ್.
0: ಇವತ್ತು ಮೂರು ಜನ ಲೆಜೆಂಡರಿ ಆಕ್ಟರ್ಸ್ ಅಂಡ್ ಡೈರೆಕ್ಟರ್ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಾಡುಗಳನ್ನ ಹಾಡಬಹುದು ಅಂತ ಹೇಳ್ತಾ ಇದ್ದೆ. ಸೊ ಇವತ್ತು ಭಾರತಿ ವಿಷ್ಣುವರ್ಧನ್ ಅವರು ಮತ್ತೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅರ್ಜುನ್ ಸರ್ಜಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹೇಳ್ತಾ ಇದ್ವಿ. ನಿಮಗೆ ಯಾರ ಸಿನಿಮಾ ಯಾವ ಹಾಡು ತುಂಬಾನೇ ಇಷ್ಟ ಆಗುತ್ತೆ?
1: ನಿಮಗೆ ಹಳೆ ಹಾಡು ಪ್ರೀತಿನೇನಿ ಅದ್ಯಾವ್ರು ತಂದ ಭಾರತಿ ಅವ್ರದ್ದು ಇಷ್ಟ ಸರ್, ಅದನ್ನ ಹಾಡ್ತೀನಿ ಒಂದೆರಡು ಲೈನ್.
0: ಹಾಡಿ ಮೇಡಮ್.

ನನ್ನ ನಿನ್ನ ಪಾಲಿಗೆ ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳ್ವಿಗೆ ನೀ ಪಕ್ಕ ಇದ್ರೆ ಹಿಂಗೆ ಬೆಟ್ಟ ನೆತ್ತೀನ್ ಬೆಳ್ಳಾಗೆ ಎಷ್ಟೆ ಕಷ್ಟ ಬಂದ್ರು ನಮ್ಗೆ ದೂರ ಎಷ್ಟೆ ಕಷ್ಟ.

0: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್.
1: ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಪ್ರೇಮ್ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಮೂರು ಜನ ಲೆಜೆಂಡರಿ ಆಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಇದ್ದಾರೆ. ಸೊ ಅವರ ಹಾಡುಗಳನ್ನು ಕೂಡ ಹಾಡಿ ಅಂತ ಹೇಳಿದೆ. ಸೊ ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ನಾವು ನೋಡ್ತೀವಿ ಅಂತಂದರೆ, ಸೊ ಅವರು ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಕಥೆಗಾರರಾಗಿ, ಕಾದಂಬರಿಗಾರರಾಗಿ, ಅಂಕಣಕಾರರಾಗಿ, ಅಧ್ಯಾಪಕರಾಗಿ, ಸಂಘಟಕರಾಗಿ, ಪ್ರಕಾಶಕ, ಹೀಗೆ ಬಹುಮುಖ ವ್ಯಕ್ತಿತ್ವದ ಕನ್ನಡದ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು ಇವರನ್ನ. ಸೊ ಇವರು ಮಂಡ್ಯ ಜಿಲ್ಲೆಯ ನಾಗತಿಹಳ್ಳಿಯಲ್ಲಿ ಹುಟ್ಟುತ್ತಾರೆ 1958 ವರ್ಷದಲ್ಲಿ, ಆಗಸ್ಟ್ 15 ಜನಿಸ್ತಾರೆ. ಸೊ ಇವರು ನಂತರ ಸಾಂಸ್ಕೃತಿಕ ವೇದಿಕೆಯನ್ನು ಕೂಡ ಆರಂಭಿಸ್ತಾರೆ, ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಯನ್ನು ಆರಂಭಿಸಿ ನಂತರದಲ್ಲಿ ಅವರ ಕಥೆಗಳಾಗಿರ್ಬೋದು, ಬರಹಗಳಾಗಿರ್ಬೋದು, ಇದರ ಮೂಲಕ ಹೊರಹೊಮ್ಮುತ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಕನ್ನಡ ಪ್ರಾಧ್ಯಾಪಕರಾಗಿ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ ನಾಗತಿಹಳ್ಳಿಯಲ್ಲಿ. ಸೊ ಹಾಗೆ ಇನ್ನು 8ನೇ ತರಗತಿ ಓದ್ತಾ ಇರುವಾಗಲೇ ಆವರ್ತ ಎನ್ನುವಂತಹ ಕಥೆಯನ್ನು ಕೂಡ ಇವರು ಬರೀತಾರೆ, ಜೊತೆಗೆ ಹಲವಾರು ಕೃತಿಗಳನ್ನು ಕೂಡ ಬರೀತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ದೃಶ್ಯ ಮಾಧ್ಯಮದಲ್ಲಿ ಕೂಡ ಇವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಮಾತಾಡು ಮಾತಾಡು ಮಲ್ಲಿಗೆ ಚಿತ್ರ 2007 ಕ್ಯಾನ್ಯೆ ಚಿತ್ರೋತ್ಸವದಲ್ಲಿ ತೆರೆ ಕಾಣುತ್ತೆ. ಸೊ ಈ ರೀತಿ ಇವರ ಸಿನಿಮಾಗಳನ್ನು ನಾವು ನೋಡ್ತೀವಿ ಅಂತಂದರೆ ತುಂಬಾ ವಿಶೇಷವಾದಂತಹ ಒಂದು ಸಂಭಾಷಣೆಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಆ ಸಿನಿಮಾಗಳನ್ನ ನೋಡ್ತಾ ಇದ್ರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನನಗೂ ಕೂಡ ಹೆಚ್ಚು ಇಷ್ಟ ಆಗಿರುವಂತಹ ಅವರ ಸಿನಿಮಾ ಅಂತಂದರೆ ನನ್ನ ಪ್ರೀತಿಯ ಹುಡುಗಿ. ಈ ಸಿನಿಮಾವನ್ನು ನೀವು ಕೂಡ ನೋಡಿರ್ತೀರಾ, ಅದರಲ್ಲಿರುವಂತಹ ಸಾಂಗ್ಸ್ ಕೂಡ ಅಷ್ಟೇ ಎಷ್ಟೊಂದು ಅದ್ಭುತವಾಗಿದೆ. ಇನ್ನು ಇವರ ಇನ್ನೊಂದು ಸಿನಿಮಾ ಕೂಡ ನಿಮ್ಗೆ ಗೊತ್ತಾಗಿದ್ರೆ ಅದು ಯಾವ ಸಿನಿಮಾ ಅಂತ ಮೆಸೇಜ್ ಮಾಡಿ, ತುಂಬಾ ಫೇಮಸ್ ಆಗಿದೆ. ಆ್ಯಂಡ್ ಅದರಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಸಾಂಗ್ಸ್ಗಳಿದೆ, ಆ ಸಾಂಗ್ಸ್ ಬಗ್ಗೆನೂ ಕೂಡ ಹೇಳ್ತೀನಿ. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಟಿಸಿರುವಂತಹ ಅಥವಾ ನಿರ್ದೇಶಿಸಿರುವಂತಹ ಸಿನಿಮಾದ ಹಾಡುಗಳನ್ನು ಕೂಡ ಹಾಡಬಹುದು. ನಮ್ಮ ಸಂಖ್ಯೆ 9680 9620279 ಈ ಸಂಖ್ಯೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಹಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶಿಸಿರುವಂತಹ ಒಂದು ಸಿನಿಮಾದ ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಕೂಡ ಮಾಡ್ಕೊ ಬನ್ನಿ ವಾಪಸ್ ಅಂತ ಹೇಳ್ತಾ, ಈ ಒಂದು ಸಾಂಗು ನಿಮಗೋಸ್ಕರ ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ,
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ವಾವ್, ಎಂತ ಸೂಪರ್ ಆಗಿರುವಂತಹ ಸಾಂಗ್ ನ ಕೇಳಿದಿರಾ. ಸೊ ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿ ರಾಮ ತಾನಂದನ ಮೂಡಿ ಬರ್ತಾನೆ ಚಂದಿ ರಾಮ. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಈ ಸಾಂಗು ಸಿಕ್ಕಾಪಟ್ಟೆ ಇಷ್ಟ ಆಗಂಗೆ. ಈ ಸಿನಿಮಾ ಕೂಡ ಅಷ್ಟು ಚೆನ್ನಾಗಿದೆ. ಈ ಸಿನಿಮಾ ನಾವು ನೋಡ್ತೀವಿ ಅಂತಂದರೆ 80% ಏನು ಚಿತ್ರೀಕರಣ ಆಗಿರುವಂಥದ್ದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ, ಆದರೆ 20% ಮಾತ್ರ ನಮ್ಮ ಕಳಸ ಹತ್ರ ಇರುವಂತಹ ಏನು ಬಸರಿಕಟ್ಟೆ ಎನ್ನುವಂತಹ ಒಂದು ಊರಿನಲ್ಲಿ. ಸೊ ಇಲ್ಲಿ ನಡೆದಂತಹ ಈ ಒಂದು ಚಿತ್ರಣ ಸಿಕ್ಕಾಪಟ್ಟೆ ಮನಸ್ಸಿಗೆ ಹತ್ರ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಕೂಡ ಆ ಒಂದು ಸಿನಿಮಾವನ್ನು ನೋಡಿಲ್ಲ ಅಂತಂದರೆ ಇವತ್ತೇ ಆ ಸಿನಿಮಾವನ್ನು ನೋಡಿ, ತುಂಬಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್, ಇದು ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆಯೇ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಿನಿಮಾಗಳನ್ನು ಕೂಡ ನಾವು ನೋಡ್ತೀವಿ ಅಂತಂದರೆ ಒಂದೊಂದು ಕೂಡ ಒಂದು ಮನಸ್ಸಿಗೆ ಹತ್ತಿರವಾಗುವಂತಹ ಸಿನಿಮಾಗಳು ಅಂತ ಹೇಳ್ಬೋದು. ಆಗಲೇ ಕೂಡ ನಾನು ಆಗಲೇ ಹೇಳಿದೆ ನಿಮಗೆ ಒಂದು ಸೂಪರ್ ಆಗಿರುವಂತಹ ಸಿನಿಮಾ ಕೂಡ ಇದೆ. ಆ ಸಿನಿಮಾ ಯಾವುದು ಅಂತ ನಿಮಗೆ ಗೊತ್ತಾಗಿದ್ರೆ ಮೆಸೇಜ್ ಮಾಡಿ ಅಂತ ಹೇಳಿ. ಸೊ ಸುಮಾರು ಜನ ಮೆಸೇಜ್ ಕೂಡ ಮಾಡಿದ್ರಿ. ಹಾಗೆಯೇ ಆ ಸಿನಿಮಾ ಯಾವುದು ಅಂತಂದರೆ ಅಮೇರಿಕಾ ಅಮೇರಿಕಾ ಸಿನಿಮಾ. ಅದರಲ್ಲಿ ಕೂಡ ಸೂಪರ್ ಹಿಟ್ ಆಗಿರುವಂತಹ ಸಾಂಗ್ಸ್ ಇದೆ. ಜೊತೆಗೆ ನಾವು ಈಗೇನು ಕೇಳಿದ್ವಿ ಆ ಸಾಂಗ್ನ ನಿರ್ದೇಶನ ಮಾಡಿರುವಂಥವರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಹಾಗೆ ಮನೋಮೂರ್ತಿ ಅವರು ಇದೇ ಸಾಂಗ್ನ ಮಾಡಿರುವಂಥವರು. ಸೊ ಸೂಪರ್ ಆಗಿರುವಂತಹ ಒಂದು ಸಿನಿಮಾ ಆ್ಯಂಡ್ ಸಾಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ಕೇಳೋಣ. ಹಲೋ ಹಲೋ, ಓಕೆ, ಎನಿವೆ ಕಾಲ್ ಕಟ್ ಆಯಿತು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಸರ್, ಗಂಗಾವತಿಯಿಂದ ಸುಧಾ ಮಾತಾಡ್ತಾ ಇದ್ದೀನಿ.
0: ಸುಧಾ ಅವರು ಹೇಗಿದ್ದೀರಾ?
1: ಚೆನ್ನಾಗಿದೆ ಸರ್.
0: ಓಕೆ ಸುಧಾ ಅವರೇ, ಗಂಗಾವತಿ ಕಡೆ ಹೇಗಿದೆ ವೆದರ್?
1: ಬಿಸಿಲಿದೆ ಸರ್, ಮಳೆ ಅಂತ ಇಲ್ಲ.
0: ಹೌದಾ? ಓಕೆ. ಸೊ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮೂರು ಜನ ಲೆಜೆಂಡರಿ ಆಕ್ಟರ್ ಅಂಡ್ ಡೈರೆಕ್ಟರ್ ನ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಜೊತೆ ಅವರ ಹಾಡುಗಳನ್ನ ಹಾಡಬಹುದು.
1: ಹೌದು ಸರ್. ಯಾರ್ದಾಗ್ಲಿ ಸರ್,
0: ನಿಮಗೆ ಯಾರ್ದು ಇಷ್ಟ ಆಗುತ್ತೆ ಅವ್ರದೇ ಹಾಡಿ ಮೇಡಮ್.
1: ಅರ್ಜುನ್ ಶಬ್ದ ತಗೊಳ್ಳ.
0: ಹಾ, ಹಾಡಿ.
1: ತಂಬೂರಯ್ಯ ತಂತಿ ಮೀಟಯ್ಯ ತಳವಾರಯ್ಯ ಕೊಂಬೂದಯ್ಯ, ತಂಬೂರಯ್ಯ ತಂತಿ ಮೀಟಯ್ಯ ತಳವಾರಯ್ಯ ಕೊಂಬೂದಯ್ಯ, ಪೂರ್ವ ಜನ್ಮದ ನನ್ನ ಸ್ನೇಹಿತ ಕಣ್ಣು ಮೆಚ್ಚಿದ ನನ್ನ ಮನ್ಮಥ, ದೂರ ದೂರಿನಿಂದ ಬಂದೆ ಮದುವೆಯಾಗಲು ತಂಬೂರಯ್ಯ ತಂತಿ ಮೀಟಯ್ಯ ತಳವಾರಯ್ಯ ಕೊಂಬೂದಯ್ಯ. ಸೇರೆ ಸರ ಸರ ಹಾಸ ಸೇರೆಗಾರ ಚಕ್ರವ ಬಿರಬಿರ ಬಿಗೀರೋ ಬಾಳೆದಿಂದನ, ಗಬ ಗಬ ಹಾಸ ಬಡಗಿ ಎಣ್ಣ ಹಸೆ ಮನೆ ದಡ ದಡ ಕರೆಯಿರೋ ಮದುವೆ ಗಂಡನ, ಹಸಿ ಹಸಿ ಮೈಯಿಗೆ ಹರಿಶಿನ ಹಾಕಿರಿ ಬೆರಳಿಗೆ ಬೆಳ್ಳಿಯ ಉಂಗುರ ಹಾಕಿರಿ, ನಾಳೆ ಮದುವೆ ಚಕ್ರವೋ ಸ್ವರ್ಗ ನನಗೆ ಹತ್ರವೋ, ತಂಬೂರಯ್ಯ ತಂತಿ ಮೀಟಯ್ಯ ತಳವಾರಯ್ಯ ಕೊಂಬೂದಯ. ಥ್ಯಾಂಕ್ ಯು ಸರ್.
0: ಓಕೆ, ಸೂಪರ್ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಕೂಡ. ಸೊ ಗಂಗಾವತಿಯಿಂದ ಸುಧಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಆಗಿರ್ಬೋದು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾಗಳ ಹಾಡುಗಳಾಗಿರ್ಬೋದು, ಹಾಗೆ ಅರ್ಜುನ್ ಸರ್ಜಾ ಅವರು ಆಕ್ಟ್ ಮಾಡಿರುವಂತಹ ಸಿನಿಮಾದ ಹಾಡುಗಳಾಗಿರ್ಬೋದು ಹಾಡ್ಬೋದು. ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮ ಸಂಖ್ಯೆ 9686609 9627 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
0: ಸುಬ್ರಹ್ಮಣ್ಯ ಅವರು ಹೇಗಿದ್ದೀರಾ?
2: ನಾವು ಸೂಪರ್ ಆಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾವು ಸೂಪರ್ ಆಗಿದ್ವಿ.
2: ಹಾ ಸರ್.
0: ಸರ್, ಇವತ್ತು ಮೂರು ಜನ ಲೆಜೆಂಡರಿ ಆಕ್ಟರ್ಸ್ ಹಾಡುಗಳನ್ನ ಹಾಡೋದು.
2: ನಾನು ಇದ ಪ್ರತಾಪ್ ಚಿತ್ರದ ಒಂದು ಗೀತೆ ತಗೊಂಡಿದ್ದೀನಿ, ಅರ್ಜುನ್ ಸರ್ಜನ್ ಅವ್ರ ನಟಿಸಿರೋದು, ಮತ್ತೆ ಸುಧಾರಾಣಿ. ಪ್ರೇಮ ಬರಹ ಕೋಟಿ ತರಹ, ಪ್ರೇಮ ಬರಹ ಕೋಟಿ ತರಹ, ಬರೆದರೆ ಮುಗೆಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು, ಹಾಡಿದರೆ ಮರೆಯದ ಹಾಡು ಇದು,

ಆಗಿ ನೋವೇ ಜೇನಾಗಿ ನಾವೀಗ ಸವೆದಿರಲು ಪ್ರೇಮದ ಸತ್ಯವೇ ಪ್ರೇರಣವು. ಪ್ರೀತಿ ಮಾಡುವವರು ಲೋಕದಲ್ಲಿ ಪುಣ್ಯ ಮಾಡಿದವರು, ಪ್ರೇಮ ಪಲು ಸುಖ

0: ಪ್ರೇಮ ಬರಹ ಕೋಟಿ ತರಹ ಬರೆದರೆ ಮುಗಿಯದ ಕಾವ್ಯವಿದು, ಸವಿದರೆ ಸವೆಯದ ಸಾರವಿದು, ಹಾಡಿದರೆ ಮರೆಯದ ಹಾಡು ಇದು.
1: ಓಕೆ, ಸೂಪರ್ ಆಗಿ ಹಾಡಿದ್ರಿ.
0: ಇದು ಗೀತೆ ಕೂಡ ಚಂದ್ರಿಕಾ ಗುರುರಾಜ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಹಳ ಅದ್ಭುತವಾಗಿ ಹಾಡಿದ್ದಾರೆ.
1: ಹೌದು ಹೌದು ಸರ್, ಹೌದು, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ನಿಮಗೂ ಕೂಡ.
0: ಥ್ಯಾಂಕ್ ಯು ಸೋ ಮಚ್ ಸರ್, ಅವಕಾಶ ಕೊಟ್ಟಿದ್ದೆ.
1: ಓಕೆ, ಸುಬ್ರಹ್ಮಣ್ಯ ಅವರು ಕೂಡ ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ಅರ್ಜುನ್ ಸರ್ಜಾ ಅವರ ಹಾಡುಗಳನ್ನು ಕೂಡ ನೀವು ಕೇಳಿರ್ತೀರಾ, ಈ ರೀತಿ ಎಂಜಾಯ್ ಮಾಡಿರ್ತೀರಾ. ಸೊ ಅರ್ಜುನ್ ಸರ್ಜಾ ಅವರು 1964 ಆಗಸ್ಟ್ 15 ಜನಿಸ್ತಾರೆ. ಸೊ ನಂತರ ಇವರು ಪ್ರಸಿದ್ಧ ಕಲಾವಿದರ ಮಗ ಅಂತ ಕೂಡ ಹೇಳ್ಬೋದು, ಶಕ್ತಿ ಪ್ರಸಾದ್ ಅಂತ ಏನಿದ್ದಾರೆ ಅವರ ಮಗ ಆಗಿರ್ತಾರೆ. ಸೊ ಹಾಗೆ ಬಾಲನಟನಾಗಿ ನಾಯಕ ನಟರಾಗಿ ಪಾತ್ರವನ್ನು ನಿರ್ವಹಿಸ್ತಾ ಸೊ ಹಲವಾರು ಸಿನಿಮಾಗಳಲ್ಲಿ ಭಾಗವಹಿಸ್ತಾರೆ. ತಮಿಳು ಚಿತ್ರರಂಗದಲ್ಲಿ ಹೆಚ್ಚಾಗಿ ದೊರೆತಂತಹ ಕಾರಣ ಅಲ್ಲಿ ಜನಪ್ರಿಯ ನಾಯಕ ನಟ ಅಂತಲೇ ಹೇಳ್ಬೋದು ಅವರಿಗೆ. ಸೊ ಹಾಗೆ ನಿರ್ದೇಶಕರಾಗಿ ಕೂಡ ಹೆಸರನ್ನು ಗಳಿಸಿದ್ರೆ ಅಂತಲೇ ಹೇಳ್ಬೋದು. ಕನ್ನಡ ಚಿತ್ರಗಳಲ್ಲಿ ಶ್ರೀ ಮಂಜುನಾಥ ಸಿನಿಮಾದಲ್ಲಿ ಕೂಡ ನೀವು ಇವರನ್ನ ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಸೌಂದರ್ಯ ಜೊತೆ ಕೂಡ ನಟಿಸಿದ್ದಾರೆ. ಮತ್ತು ಕನ್ನಡ, ಮಲಯಾಳಂ, ತೆಲುಗು, ತಮಿಳು, ಹಿಂದಿ ಹೀಗೆ ಹಲವಾರು ಭಾಷೆಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಕೂಡ ಅರ್ಜುನ್ ಸರ್ಜಾ ಅವರ ಯಾವ ಸಿನಿಮಾ ಇಷ್ಟ ಆಗುತ್ತೆ ಅವರ ಹಾಡುಗಳನ್ನು ಕೂಡ ಹಾಡ್ಬೋದು. ಹಾಗೆ ಭಾರತಿ ವಿಷ್ಣುವರ್ಧನ್ ಅವರ ಹಾಡುಗಳನ್ನು ಕೂಡ ಹಾಡ್ಬೋದು ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್ ಮೀನಾ ಅವರು.
2: ಹೌದು,
1: ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ.
1: ಓಕೆ, ಸೊ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ 3 ಜನ ಲೆಜೆಂಡರಿ ಆಕ್ಟರ್ಸ್ ಅಂಡ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ವಿ.
2: ಒಂದು ಹಸಿರು ತೋರಣ ಫಿಲ್ಮ್ ಇದು.

0: Okay.
1: Okay. Senang kata dia. Thank you.
2: Hello.
3: Hello. Hey, Dira.
1: Hello.
3: Hello. Now, Dharwad Dinda. Meenakshi or Tangi Matarodu.
1: Okay. Tamesru, madam.
3: Nanesru Geeta Anta.
1: Geeta Auro. Hey, Dira Geeta Auro.
3: Chanagidivi. Tau.
1: Oh, now Chanagidivi. Okay. Ivattu. Neevu aadthira.
2: Arjun Charja Auro. Putani agent 1, 2, 3. Putani agent 1, 2, 3. Chidili namari kaduna. Naya niti yendu poradu.
3: Putani agent 1, 2, 3. Putani agent 1, 2, 3.
2: Arjun Charja aur balakalavida rage.
1: ಓಕೆ ಕಾನ್ಫರೆನ್ಸ್ ಹಾಕೊಂಡು ಮಾತಾಡಿದ್ರ?
2: ಇಲ್ಲ ಇಲ್ಲ ಇಲ್ಲ, ಬೆಂಗಳೂರ್ ಬಂದಿದ್ದ ಅವಳು.
1: ಹೌದಾ? ಓಕೆ ಓಕೆ ಓಕೆ, ಚೆನ್ನಾಗಿ ಆಡಿದ್ರಿ ಇಬ್ರು ಕೂಡ. ಥ್ಯಾಂಕ್ ಯು.
2: ಥ್ಯಾಂಕ್ ಯು. ಥ್ಯಾಂಕ್ ಯು.
1: ಓಕೆ, ಮೀನಾ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಹಾಡಿದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
4: ಹಲೋ,
1: ನಮಸ್ತೆ.
4: ನಮಸ್ತೆ ಸರ್. ಶ್ರೀಧರ್ ಸರ್ ನಮಸ್ತೆ.
1: ನಮಸ್ತೆ ಸರೋಜ್ ಅವರು.
4: ಹೌದು ಸರ್.
1: ಹೇಗಿದ್ದೀರಾ?
4: ಭದ್ರಾವತಿಯಿಂದ. ಭದ್ರಾವತಿ.
1: ಓಕೆ ಮೇಡಮ್, ಇವತ್ತಿನ
4: ಹೇಳಿ ಸರ್, ಹೇಳಿ ಸರ್.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಮೂರು ಜನ ಲೆಜೆಂಡರಿ ಆಕ್ಟರ್ಸ್ ಅವರ ಹಾಡುಗಳನ್ನ ಹಾಡಬಹುದು.
4: ಹಾ ಸರ್, ಗೊತ್ತಾಯ್ತು ಸರ್.
1: ಹ್ಮ್,
4: ಈಗ ನನ್ನ ಭಾರತೀಯವರು ನಡೆಸಿರತಕ್ಕಂತ ದೂರದ ಬೆಟ್ಟ ಚಿತ್ರದ ಹಾಡು ಹೇಳ್ತೀನಿ.
1: ಹಾಡಿ ಹಾಡಿ.
4: ಈಗಾಗಲೇ ಹಾಡಿದ್ದಾರೆ. ಪ್ರೀತಿನೇ ಆದ್ಯಾವ್ರು ತಂದ

ನನ್ನ ನಿನ್ನ ಪಾಲಿಗೆ ನೀಟಿನಿ ಆಗ್ಯಾವ್ರು ಚಂದ ಆಸಿನಮ್ಮ ಬಾಳ್ವೆಗೆ ನೀ

0: ಗೌರ ಏಸೇ ಕಷ್ಟ ಬಂದ್ರೂ ನಮ್ಗೆ ನೀಸೇ ಬುರ್ತಿ ಗುಂಬೆ ಇತಿಮೆ ಆದ್ಯಾವ್ದು ತಂದ ಆಸಿ ನಮ್ಮ ಬಾಳುವಿಗೆ. ಸರಿ, ಇದ್ರಲ್ಲಿ ಗೌರ ಅಂತ ಬರುತ್ತೆ, ನಮ್ಮ ಅಮ್ಮನ ಹೆಸರು ಗೌರ, ನಮ್ಮ ಕಲಿಸಲ ಆಡರು ಚುಡಾಯಿಸರು ಗೌರ ಅಂತ ಹೇಳೋ ನೆನಪು ಬಂತು ಸರ್.
1: ಓಕೆ ಓಕೆ, ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು. ನೀವು ಕೂಡ
0: ಅವಕಾಶಕ್ಕೆ
1: ಧನ್ಯವಾದಗಳು. ಓಕೆ, ಸರೋಜ್ ಅವರು ಕೂಡ ಕರೆ ಮಾಡಿದ್ರು, ಭದ್ರಾವತಿಯಿಂದ ಅವರು ಕೂಡ ಕರೆ ಮಾಡಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತಿ ವಿಷ್ಣುವರ್ಧನ್ ಅವ್ರದ್ದು ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನ ಅಥವಾ ನಟನೆಯ ಸಿನಿಮಾದ ಹಾಡುಗಳಾಗಿರ್ಬೋದು, ಅರ್ಜುನ್ ಸರ್ಜಾ ಅವರ ಹಾಡುಗಳನ್ನು ಹಾಡ್ಬೋದು, ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂತಹ ಸಂಖ್ಯೆ 9686860927 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ, ನಾವು ಭಾರತಿ ವಿಷ್ಣುವರ್ಧನ್ ಅವರನ್ನ ನೋಡ್ತೀವಿ ಅಂತಂದರೆ, ಭಾರತಿ ಅವರು ಮಾತೃಭಾಷೆ ಮರಾಠಿ ಆಗಿದ್ದರೂ ಕೂಡ ಅವರು ಕನ್ನಡದ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. 1950 ಆಗಸ್ಟ್ 15 ಇವರು ಜನಿಸ್ತಾರೆ, ಬೆಂಗಳೂರು ಮೈಸೂರು ರಾಜ್ಯ ಬ್ರಿಟಿಷ್ ಇಂಡಿಯಾ ಈ ಟೈಮಲ್ಲಿ ಇವರು ಇರ್ತಾರೆ. ಮತ್ತು ಇವರು ನಟಿಯಾಗಿ ಗಾಯಕಿಯಾಗಿ ಸಹ ನಿರ್ದೇಶಕಿಯಾಗಿ ಅಂಕಣಗಾರ್ತಿಯಾಗಿ ವೃತ್ತಿಯನ್ನು ಮಾಡ್ತಾರೆ. ಸೊ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿರೋದನ್ನು ನೋಡ್ಬೋದು, ರಾಜ್ಕುಮಾರ್ ಅವ್ರ ಜೊತೆ ಆಗಿರ್ಬೋದು, ಕಲ್ಯಾಣ್ ಕುಮಾರ್ ಅವ್ರ ಜೊತೆನಲ್ಲಿ ಆಗಿರ್ಬೋದು, ಉದಯ್ ಕುಮಾರ್ ಅವ್ರ ಜೊತೆನಲ್ಲಿ, ವಿಷ್ಣುವರ್ಧನ್ ಅವ್ರ ಜೊತೆನಲ್ಲಿ, ಅನಂತ್ ನಾಗ್ ಅವರ ಜೊತೆನಲ್ಲಿ, ಹಾಗೆ ರಾಜೇಶ್ ಅವ್ರ ಜೊತೆನಲ್ಲಿ, ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಅವ್ರ ಜೊತೆನಲ್ಲಿ, ಮನೋಜ್ ಕುಮಾರ್ ಅವರ ಜೊತೆನಲ್ಲಿ ಕೂಡ ಸಿನಿಮಾಗಳಲ್ಲಿ ಭಾಗವಹಿಸಿದ್ದಾರೆ. ಹೀಗೆ ಹಲವಾರು ಸಿನಿಮಾಗಳಲ್ಲಿ ಕೂಡ ಅವರು ಕಾಣಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಿನಿಮಾದ ಹಾಡುಗಳನ್ನು ಕೇಳಿದರೆ, ಅವರ ಸಾಂಗ್ಗಳನ್ನ ಎಂಜಾಯ್ ಮಾಡಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ಕಾರ ಶ್ರೀಧರ್ ಸರ್.
1: ನಮಸ್ತೆ ಬೀನಾ ಅವರು.
2: ಹೌದು ಸರ್, ಬೆಂಗಳೂರಿಂದ.
1: ಹೇಗಿದ್ದೀರಾ?
2: ಚೆನ್ನಾಗಿದೀವಿ ಸರ್.
1: ಓಕೆ ಬೀನಾ ಅವರೇ, ಇವತ್ತು 3 ಜನ ಲೆಜೆಂಡರಿ ಆಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ವಿ, ಆ್ಯಂಡ್ ಅವರ ಸಾಂಗ್ಗಳನ್ನ ಇವತ್ತು ಹಾಡ್ಬೋದು.
2: ಹಾಂ ಆಯಿತು, ನಮಗೆ

0: ಆಸೆ ಅದು ಇವರು ಭಾರತೀಯರದ್ದು, ಭಾರತೀಯ ವಿಷ್ಣುವರ್ಧನ್ ಅವರು. ಅವ್ರ ಅವ್ರ ಭಾರತೀಯ ವಿಷ್ಣುವರ್ಧನ್ ಇಬ್ರು ಫಿಲಂ ಮಾಡಿರುವಂತ ಮನೆ ಬೆಳಗಿದ ಸೊಸೆ ಚಿತ್ರದ್ದು
1: ಇದು.
0: ನಮಸ್ಕಾರ ಸರ್. ಎಸ್ ಮೇಡಮ್. ನಮಸ್ಕಾರ. ಓ ಕೇಳಿಯ ಮನಸ್ಸಿಳಿದ ಮಹಾರಾಯ, ಹೇಳು ನೀನು ಕುಶಲವೇ ತನು ಮನ ಸೌಖ್ಯವೇ. ನಮಸ್ಕಾರ. ಓ ಗೆಳತಿ ಅಕ್ಕರೆಯ ಜೊತೆಗಾತಿ, ಚಿನ್ನ ನಿನ್ನ ನೆನಪಲಿ ಹೊಸ ಬಲ್ಲ ಮಣಿಯಲಿ. ಹತ್ತು ನಾಲ್ಕು ಮತ್ತೆ ನಾಲ್ಕು ಸೇರಿದಾಗ ಹದಿನೆಂಟು, ಅದು ಹದಿನೆಂಟು. ಮತ್ತೆ ಮತ್ತೆ ಕಣ್ಣು ನಾಲ್ಕು ಸೇರಿದಾಗ ಹೊಸ ನೆಂಟು, ಅದು ಹೊಸ ನೆಂಟು. ಹೊಸ ನೆಂಟಿನ ಜೊತೆ ನೂರೆಂಟು ಹುಂಗನಸುಗಳ ಸಿಹಿ ಗಂಟು. ನೀ ತಂದೆ ನನಗೆಂದೆ ನಮಸ್ಕಾರ ಓ ಗೆಳತಿ. ಓಕೆ, ಥ್ಯಾಂಕ್ ಯು ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ನೀವು ಕೂಡ ಬೀನ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಣ್ಣ. ಹಾಗೆ ನಿಮಗೋಸ್ಕರ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ಕೂಡ ಪ್ಲೇ ಮಾಡ್ತಿದ್ದೀನಿ, ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ಮಧುರ ಗಾನ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಓಕೆ, ಸೂಪರ್ ಆಗಿರುವಂತಹ ಹಾಡಿದು ಶ್ರೀ ಮಂಜುನಾಥ ಸಿನಿಮಾದಿಂದ ಎಸ್ ಪಿ ಬಿ ಅವರ ಹಾಗೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಬಂದಂತಹ ಹಾಡಿದು ತುಂಬಾನೇ ಅದ್ಭುತವಾಗಿದೆ. ಹಾಡು ಕೂಡ ಅಷ್ಟೇ, ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಕೂಡ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಅರ್ಜುನ್ ಸರ್ಜಾ ಅವರು ನಟಿಸಿರುವಂತಹ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಇಷ್ಟ ಆಗುತ್ತೆ ಅದನ್ನು ಕೂಡ ಹೇಳ್ಬೋದು ಅಂತ ಹೇಳ್ತಾ ನಮ್ಮ ಇವತ್ತಿನ ಮಧುರ ಗಾನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಾನು ಆರ್ ಜೆ ಶ್ರೀಧರ್, ಇದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. 3 ಜನ ಲೆಜೆಂಡರಿ ಆ್ಯಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ನ ಹಾಡುಗಳನ್ನು ಹಾಡಬಹುದು ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
1: ಹಲೋ, ಗುಡ್ ಮಾರ್ನಿಂಗ್ ಶ್ರೀಧರ್ ಸರ್.
0: ವೆರಿ ಗುಡ್ ಮಾರ್ನಿಂಗ್.
1: ಹಾ ಸರ್,
0: ಸಂಡೇ ಗೀತಾ ಅವರು?
1: ಹಾ ಸರ್, ಗೀತಾ ಮ್ಯಾಮ್.
0: ಹೇಗಿದ್ದೀರಾ ಗೀತಾ ಅವರೇ?
1: ಹಾ ಸರ್, ಫೈನ್. ನೀವು ಸರ್?
0: ನಾವು ಸೂಪರ್ ಆಗಿದ್ದೀವಿ
1: ಸರ್. ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋ ಭಾರತಿ ಮ್ಯಾಮ್, ನಾಗತಿಹಳ್ಳಿ ಚಂದ್ರಶೇಖರ್ ಸರ್, ಮತ್ತೆ
0: ಅರ್ಜುನ್ ಸರ್ಜಾ ಅವರು,
1: ಮತ್ತೆ ಯಾರ್ಯಾರು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲಾರ್ಗು ವಿಶ್ ಮಾಡ್ತೀನಿ ಸರ್. ಮತ್ತೆ ಇವತ್ತು ಅರ್ಜುನ್ ಸರ್ಜಾ ಸರ್ಗೆ ಡೆಡಿಕೇಟೆಡ್ ಸಾಂಗ್.
0: ಹೌದಾ? ಓಕೆ, ಹಾಡಿ.
1: ಓಕೆ.

0: ಥ್ಯಾಂಕ್ ಯು ಶ್ರೀಧರ್ ಸರ್.
1: ಓಕೆ, ನೀವು ಕೂಡ ಚೆನ್ನಾಗಿ ಹಾಡಿದ್ರಿ ಗೀತಾ ಅವರೇ.
0: ಹಾ ಸರ್,
1: ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಗೀತಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮ್ಮ ನೆಚ್ಚಿನ ನಟರು ಆಗಿರ್ಬೋದು ಅಥವಾ ನಟಿ ಆಗಿರ್ಬೋದು, ಹಾಗೆ ನಿರ್ದೇಶಕರ ಹಾಡನ್ನು ಹಾಡ್ಬೋದು. ಸೊ ಮೂರು ಜನ ಲೆಜೆಂಡರಿ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ಸ್ ಇದ್ದಾರೆ. ಸೊ ಇವರ ಯಾವ ಸಾಂಗ್ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
2: ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಶುಭೋದಯ.
1: ಹಾ, ಥ್ಯಾಂಕ್ ಯು. ಕಲ್ಪನಾ ಅವರ?
2: ಹಾ ಸರ್.
1: ಓಕೆ, ಕಲ್ಪನಾ ಅವರೇ ಹೇಗಿದ್ದೀರಾ? ನಾವು ಆರಾಮಾಗಿದೀವಿ. ಸೊ ಇವತ್ತು ಮೂರು ಜನ ಲೆಜೆಂಡರಿ ಆಕ್ಟರ್ಸ್ ಅಲ್ಲಿ ಯಾರ ಸಾಂಗ್ ನ ಹಾಡ್ತಿದ್ದೀರಾ?
2: ನಾವು ವಿಷ್ಣುವರ್ಧನ್ ಬಂಧನ ಫಿಲಂ ಇಂದ ತಗೊಂಡಿದ್ದೀನಿ ಸರ್.
1: ಭಾರತಿ ಅವರದು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಮಾತಾಡ್ತಾ ಇರೋದು.
2: ಹಾ ಸರ್, ವಿಷ್ಣುವರ್ಧನ್ ಅವರದಲ್ಲ ಸರ್,
1: ಭಾರತಿ ವಿಷ್ಣುವರ್ಧನ್ ಅಂತ ಹೇಳ್ದೆ.
2: ಹಾ ಸರ್, ಅದಕ್ಕೆ ನಾವು ವಿಷ್ಣುವರ್ಧನ್ ಅಂತ ವಿಷ್ಣುವರ್ಧನ್ ಅಂತ ತಗೊಂಡಿದ್ದೀನಿ ಸರ್.
1: ಓಕೆ, ಇವತ್ತು ಅರ್ಜುನ್ ಸರ್ಜಾ ಅವರ ಹುಟ್ಟುಹಬ್ಬ ಕೂಡ ಇದೆ.
2: ಹಾ ಸರ್, ಗೊತ್ತಾಯ್ತು. ಹೌದು ಸರ್, ಮೂರು ಜನಕ್ಕೂ ಹುಟ್ಟುಹಬ್ಬದ ಶುಭಾಶಯ ಸರ್.
1: ಓಕೆ, ಹಾಡಿ ಹಾಡಿ.
2: ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನಿನ್ನ ಕರೆ ಹಸಿರು ಉಲ್ಲಾಸದ ಉಸಿರು, ನುರಾಸೆಯ ಚಿಲುಮೆಯ ಬಣ್ಣ ಬಣ್ಣ ಬಣ್ಣ. ಸರ್ ಹೇಳ್ತೀನಿ ಸರ್.
1: ಓಕೆ, ಥ್ಯಾಂಕ್ ಯು ಕಲ್ಪನಾ ಅವರೇ. ಕಲ್ಪನಾ ಅವರು ಭಾರತಿ ವಿಷ್ಣುವರ್ಧನ್ ಅಂತ ಹೇಳಿದ್ವಿ, ಅವರು ವಿಷ್ಣುವರ್ಧನ್ ಅಂತ ಅನ್ಕೊಂಡ್ರು. ಓಕೆ, ಎನಿವೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಸತೀಶ್ ಅವರು ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಸೊ ಇವತ್ತು ಮೂರು ಜನ ಲೆಜೆಂಡರಿ ಆಕ್ಟರ್ಸ್ ಅಂಡ್ ಡೈರೆಕ್ಟರ್ ಹಾಡುಗಳನ್ನ ಹಾಡಬಹುದು.
3: ಹೌದು ಸರ್, ಹೌದು, ಕೇಳ್ತಾ ಇದೀನಿ ಸರ್.
1: ಯಾರ ಸಾಂಗ್ ಹಾಡ್ತೀರಾ ಸರ್?
3: ಸರ್, ಅರ್ಜುನ್ ಸರ್ಜಾ ಸರ್ ಒಂದು ಶ್ರೀ ಮಂಜುನಾಥ ಒಂದು ಹಾಡ್ತೀನಿ ಸರ್ ಒಂದು.
1: ಹಾಡಿ.
3: ಆನಂದ ಪರಮಾನಂದ ಪರಮಾನಂದ, ಆನಂದ ಪರಮಾನಂದ ಪರಮಾನಂದ, ತಾಯಿ ತಂದ ಜನ್ಮದಿಂದ ಜಗದಾನಂದ, ಗುರು ತಂದ ಪುಣ್ಯದಿಂದ ಜನುಮಾನಂದ, ನಿಸರಿ ಸರಿಗ ಸಮರಿಸ ನಿಸರಿಸ ಗರಿ ಕಮ ಗಮರಿಸ, ಆನಂದ ಪರಮಾನಂದ ಪರಮಾನಂದ, ಬಾಳಿನ ಜೊತೆ ಬಂದ ಸಕಲಗು ಸಮನಾದ, ಮಡದಿಯ ನೆರಳಿಂದ ಧರ್ಮಾನಂದ, ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ಸಗಿಸುವುದೆ ಮನುಜಾನಂದ. ಸರ್,
1: ಓಕೆ, ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು
3: ಸರ್. ಮಧ್ಯ ಮಧ್ಯ ಏನೋ ಬೇರೆ ಬಂತು ಸರ್ ಹಾಡು.
1: ಸತೀಶ್ ಅವರ, ಸತೀಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
4: ನಮಸ್ತೆ ಶ್ರೀಧರ್, ಗುಡ್ ಮಾರ್ನಿಂಗ್.
1: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಕುಸುಮಾ ಅವರು.
4: ಹೌದು ಶ್ರೀಧರ್,
1: ನಾವು ಸೂಪರ್ ಆಗಿದೀವಿ.
4: ನಾನು ಚೆನ್ನಾಗಿದ್ದೀನಿ ಶ್ರೀಧರ್, ನಿಮಗೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ನಿಮಗೂ ಕೂಡ
4: ಥ್ಯಾಂಕ್ ಯು ಶ್ರೀಧರ್.
1: ಸೊ ಹಾಗೆ ಕುಸುಮಾ ಅವರು, ಇವತ್ತು ಮೂರು ಜನ ಲೆಜೆಂಡರಿ ಆಕ್ಟರ್ಸ್ ಅಂಡ್ ಡೈರೆಕ್ಟರ್ ಇದಾರೆ, ಅವರ ಯಾವ ಸಾಂಗ್ ಇಷ್ಟ ಆಗುತ್ತೆ ನಿಮಗೆ?
4: ಎಲ್ಲಾ ಸಾಂಗ್ ಇಷ್ಟನೇ ಶ್ರೀಧರ್, ಬಟ್ ಭಾರತಿ ವಿಷ್ಣುವರ್ಧನ್ ತಗೊಂತೀನಿ.
1: ಓಕೆ,
4: ಇದು ದೂರದ ಬೆಟ್ಟ ಚಿತ್ರದ್ದು.

0: ಅಷ್ಟು ಅಷ್ಟಿನಲ್ಲೂ ಅಬಾನೇ ದಿನವು ನಿತ್ಯ. ಶ್ರೀಧರ್
1: ಹೇಳಿ,
0: ನೀವು ಮಧ್ಯದಲ್ಲಿ ಹಾಡ್ತಾ ಇದ್ದ, ಮಧ್ಯದಲ್ಲಿ ಏನ ಹಾಡ್
1: ಕೇಳ್ತಾ ಇದ್ಯಾ? ಓಕೆ, ಹಾಡಿ ಹಾಡಿ, ನೀವು ಹಾಡಿ.

0: ಥ್ಯಾಂಕ್ ಯು ಶ್ರೀಧರ್.
1: ಓಕೆ, ಥ್ಯಾಂಕ್ ಯು ಕುಸುಮ ಅವರೇ, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಓಕೆ, ಕುಸುಮ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಲ್ಲ ಯಾರು ಕೂಡ ಬೇಜಾರಾಗಬೇಡಿ. ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ. ಸೊ ನನಗೆ ಮನೋಮೂರ್ತಿಯವರು ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇಬ್ಬರು ಸೇರಿಕೊಂಡು ಮಾಡಿರುವಂತಹ ಸಾಂಗ್ಗಳಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಗಳು ಇಷ್ಟ ಆಗುತ್ತೆ ನನಗೆ. ಸೊ ಅವರ ಏನು ಮನೋಮೂರ್ತಿ ಅವರ ಕಂಪೋಸಿಷನಲ್ಲಿ ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಲಿರಿಕ್ಸ್ನಲ್ಲಿ ಬಂದಂತಹ ಈ ಸಾಂಗ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೆ ಸಾಂಗ್ ಕೇಳಿದಾಗ ಯಾವ ಸಿನಿಮಾ ಅಂತ ಗೊತ್ತಾಗ್ಬೋದು. ನೆನಪಿದೆಯೇ ಮೊದಲ ನೋಟ.

ಸಾಂತ್ವನ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ಅಮೃತಧಾರೆ ಸಿನಿಮಾದಿಂದ ಈ ಸಾಂಗು ಸೂಪರ್ ಆಗಿದೆ, ನನಗೂ ಕೂಡ ಇಷ್ಟ. ಆ್ಯಂಡ್ ಎಲ್ಲ ಸಾಂಗ್ಗಳನ್ನ ನೀವು ಕೂಡ ಕೇಳಿದಿರ ಅಂತ ಅನ್ಕೊಳ್ತೀನಿ. ನಮ್ಮ ಎಲ್ಲ ಶೋಗಳನ್ನ ಕೂಡ ಎಂಜಾಯ್ ಮಾಡ್ತಾ ಇರಿ, ಇದೇ ರೀತಿ ನಮ್ಮ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲಿಯೂ ಕೂಡ ಬಾಯ್. ಇಷ್ಟ ತನಕ ನೀವು ಕೇಳಿದ್ದು ಮಧುರ ಗಾಯನ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235803. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
3: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ.

0: ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
1: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯಾ? ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್. ರೈಟ್
1: ರೈಟ್
0: ಜೂಟ್
1: ಜೂಟ್.

0: ಆರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈ ರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: is the beginning.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಐತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
4: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ. ನನ್ನ ಊರು ನಮ್ಮ ಪರಂಪರೆ. ಹೌದು, ನನ್ನ ಊರೇ ನನ್ನ ಪರಿಚಯ. ಹಾಗಾದ್ರೆ ತಡ ಯಾಕೆ? ನಿಮ್ಮ ಊರಿನ ಪರಂಪರೆ, ಜನಪದ, ಸಾಂಸ್ಕೃತಿಕ ಆಚರಣೆಗಳನ್ನು ಕುರಿತಂತೆ ನಿಮ್ಮ ಮಾತುಗಳ, ಹಾಡಿನ, ಕಥೆಯ ಹಾಗೂ ಫೋಟೋ ಅಥವಾ ವಿಡಿಯೋ ಮೂಲಕ mgmd.gov.in ಪೋರ್ಟಲ್ನಲ್ಲಿ ದಾಖಲಿಸಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯನ್ನ ಇಂದೇ ಸಂಪರ್ಕಿಸಿ. ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸೋಣ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಸುಣ್ಣದ ಕೊಪ್ಪದ ಸಮೀಪದ ಕಡೆನಂದಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿಶ್ವಗ್ರಾ ಫೌಂಡೇಶನ್ ವತಿಯಿಂದ ಶಾಲೆಯ 12 ವಿದ್ಯಾರ್ಥಿಗಳಿಗೆ ಹೆಲಿಕಾಪ್ಟರ್ ಯಾನದ ಅವಕಾಶ ಕಲ್ಪಿಸಲಾಗಿತ್ತು. ಹೆಲಿಕಾಪ್ಟರ್ನಲ್ಲಿ ವಿಹರಿಸಿದ ವಿದ್ಯಾರ್ಥಿಗಳು ಅಪಾರ ಸಂತಸ ವ್ಯಕ್ತಪಡಿಸಿದರು. ಗ್ರಾಮೀಣ ಭಾಗದ ಸರಕಾರಿ ಶಾಲಾ ಮಕ್ಕಳಿಗೆ ಇಂತಹ ಅಪರೂಪದ ಅನುಭವ ಕಲ್ಪಿಸಿರುವುದು ಅವರಲ್ಲಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಮೂಡಿಸಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪೋಷಕರು ಹಾಗೂ ಗ್ರಾಮಸ್ಥರು ಈ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಹಾರದ ಬಳಿಕ ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿಗೀತೆ, ರಾಷ್ಟ್ರೀಯ ಏಕತೆ, ಸ್ವಾತಂತ್ರ್ಯ ಹೋರಾಟ ಹಾಗೂ ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯ ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಎಸ್ಡಿಎಂಸಿ ಅಧ್ಯಕ್ಷ ಕುಮಾರ್, ದತ್ತು ಸಮಿತಿ ಅಧ್ಯಕ್ಷ ಕುಮಾರಸ್ವಾಮಿ, ವಿಶ್ವಗ್ರಾ ಗ್ರೂಪ್ ಆಫ್ ಕಂಪನೀಸ್ ಸಂಸ್ಥಾಪಕ ಡಾಕ್ಟರ್ ಎ ಶಿವಕುಮಾರ್, ಗೋಕಾಕ ಮನಸ್ಸಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಮಲ್ಲಿಕಾರ್ಜುನ ಕರಜಗಿಮಠ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವಗ್ರಾ ಫೌಂಡೇಶನ್ ನಿರ್ದೇಶಕಿ ಅರ್ಚನಾ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ವೀಕ್ಷಿಸಲು ವಿವಿಧೆಡೆಯಿಂದ ಸಾವಿರಾರು ಜನರು ಆಗಮಿಸಿದ್ದರು. ಮುಂದಿನ ವಿವರ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ದೇಶದ ಪ್ರಮುಖ ಹಾಗೂ ವಿಶ್ವಾಸಾರ್ಹ ಸಾರ್ವಜನಿಕ ವಲಯದ ದೂರಸಂಪರ್ಕ ಸೇವಾ ಸಂಸ್ಥೆಯಾದ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ತನ್ನ ಮೌಲ್ಯಯುತ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನು ಪ್ರಕಟಿಸಿದೆ. ದೇಶಾದ್ಯಂತ ಎಂತಹದ್ದೇ ಸವಾಲಿನ ಭೌಗೋಳಿಕ ಹಾಗೂ ಹವಾಮಾನ ಪರಿಸ್ಥಿತಿಗಳಿದ್ದರೂ ನಿರಂತರ ಸುರಕ್ಷಿತ ಕೈಗೆಟಕುವ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕವನ್ನು ಒದಗಿಸಲು ಬಿಎಸ್ಎನ್ಎಲ್ ಬದ್ಧವಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ಡಿಜಿಟಲ್ ಇಂಡಿಯಾ ದೃಷ್ಟಿಕೋನದಿಂದ ಪ್ರೇರಿತಗೊಂಡು ಸ್ಥಳೀಯ ತಂತ್ರಜ್ಞಾನಗಳು ಹಾಗೂ ಗ್ರಾಹಕ ಕೇಂದ್ರಿತ ನಾವೀನ್ಯತೆಗಳೊಂದಿಗೆ ಭವಿಷ್ಯಕ್ಕೆ ಸಿದ್ಧವಾದ ಬಲವಾದ ದೂರಸಂಪರ್ಕ ಜಾಲವನ್ನು ನಿರ್ಮಿಸಲಾಗುತ್ತಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಪ್ರಕಟಣೆಗಳು ಹಾಗೂ ಕೊಡುಗೆಗಳು ಫ್ರೀಡಂ 2.0 ಆಫರ್, ಹೊಸ ಗ್ರಾಹಕರು ಬಿಎಸ್ಎನ್ಎಲ್ ನೆಟ್ವರ್ಕ್ ಸೇವೆಯನ್ನು ಅನುಭವಿಸಲು ಕೇವಲ 1 ರೂಗೆ ಈ ಆಫರ್ ಲಭ್ಯವಿದೆ. ದಿನಕ್ಕೆ 1 GB ಡಾಟಾ, ದಿನಕ್ಕೆ 100 SMS, ಅನಿಯಮಿತ ಧ್ವನಿ ಕರೆಗಳು ಹಾಗೂ 24 ದಿನಗಳ ಮಾನ್ಯತೆ ಒಳಗೊಂಡಿದೆ. ಬಿಎಸ್ಎನ್ಎಲ್ ಫೈಬರ್ ಫ್ರೀಡಂ ಪ್ಲಾನ್ ತಿಂಗಳವರೆಗೂ 1,111 ರ ವಿಶೇಷ ಆರಂಭಿಕ ಬೆಲೆಯಲ್ಲಿ ಈ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಪ್ಲಾನ್ ದೊರೆಯಲಿದ್ದು, ಇದರೊಂದಿಗೆ ಪ್ರೀಮಿಯಂ ಡಿಜಿಟಲ್ ಮನರಂಜನಾ ಸೇವೆಗಳು ಲಭ್ಯವಿರುತ್ತವೆ. ಬಿಎಸ್ಎನ್ಎಲ್ ಸೆಲ್ಫ್ ಕೇರ್ ಮತ್ತು ಉಚಿತ ಎಂಟರ್ಟೈನ್ಮೆಂಟ್ ಟಿವಿ, ಬಿಎಸ್ಎನ್ಎಲ್ ಸೆಲ್ಫ್ ಕೇರ್ ಆ್ಯಪ್ ಮೂಲಕ ಟ್ಯಾಂಗೋ ಚಾಲಿತ ಬಿಎಸ್ಎನ್ಎಲ್ ಎಂಟರ್ಟೈನ್ಮೆಂಟ್ ಟಿವಿಯನ್ನು ಬಳಸಿಕೊಂಡು ಉಚಿತ ಲೈವ್ ಟಿವಿ ಮತ್ತು ಚಲನಚಿತ್ರಗಳನ್ನು ವೀಕ್ಷಿಸಬಹುದಾಗಿದೆ. ಸ್ಯಾಟಲೈಟ್ ಫೋನ್ ಸೇವೆ, ಸಾಮಾನ್ಯ ಮೊಬೈಲ್ ನೆಟ್ವರ್ಕ್ಗಳು ಲಭ್ಯವಿಲ್ಲದ ಅತ್ಯಂತ ದೂರದ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಧ್ವನಿ ಕರೆಗಳಿಗಾಗಿ ಬಿಎಸ್ಎನ್ಎಲ್ ಜಾಗತಿಕ ಉಪಗ್ರಹ ದೂರವಾಣಿ ಸೇವೆಯನ್ನು ನೀಡುತ್ತಿದೆ ಎಂದು ಜಿಎಂ ಆದ ವಿನಯ್ ಕುಮಾರ್ ಸಿನ್ಹಾ, ಡಿಜಿಎಂ ಎಸ್ಬಿ ಕೂಪ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಹೆಂಗಮ್ಮ ಮಲ್ಗೆ ಮಾರು, ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
4: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಶಾಖೆ ಹಾಗೂ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾದ ಚುಂಚಾದ್ರಿ ಕಪ್ ಸಮಾರೋಪ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ನಾದಮಯಾನಂದನಾಥ ಸ್ವಾಮೀಜಿ ಅವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಕ್ರೀಡೆ ಬಹಳ ಮುಖ್ಯ ಎಂದು ಕ್ರೀಡಾಪಟುಗಳಿಗೆ ಸಲಹೆ ನೀಡಿದರು. ಆಟದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ, ಆದರೆ ಭಾಗವಹಿಸುವಿಕೆ ಅತ್ಯಂತ ಮುಖ್ಯವಾಗಿರುತ್ತದೆ ಎಂದ ಅವರು, ಕ್ರೀಡೆಯಲ್ಲಿ ತಮ್ಮ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಳ್ಳಬಹುದಾಗಿದೆ, ಅಲ್ಲದೆ ಕ್ರೀಡೆ ಶಿಸ್ತನ್ನು, ನಾಯಕತ್ವದ ಗುಣವನ್ನು ಕಲಿಸುತ್ತದೆ ಎಂದರು. ನಗರದ ಮಕ್ಕಳಿಗಾಗಿ ಆರಂಭಗೊಂಡ ಚುಂಚಾದ್ರಿ ಕಪ್ ವಾಲಿಬಾಲ್ ಪಂದ್ಯಾವಳಿ ಜಿಲ್ಲೆಯ ಗ್ರಾಮಾಂತರ ಭಾಗದ ಮಕ್ಕಳಿಗೆ ಉತ್ತೇಜನ ನೀಡುತ್ತಾ ಬಂದಿದ್ದು 24 ವರ್ಷದಿಂದ ನಿರಂತರವಾಗಿ ಪೂಜ್ಯರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಅನೇಕ ಕ್ರೀಡಾಪಟುಗಳು ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಪೂಜ್ಯ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಸಹಕಾರದಿಂದ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡುವಂತೆ ಪೂಜ್ಯರಲ್ಲಿ ವಿನಂತಿಸಲಾಗಿದೆ. ಆದಿಚುಂಚನಗಿರಿ ಸಂಯುಕ್ತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಶಿವಮೊಗ್ಗ ಹಾಗೂ ಸೇಂಟ್ ಜೋಸೆಫ್ ಪ್ರೌಢಶಾಲೆ ಸಾಗರ ಈ ಎರಡು ತಂಡಗಳ ಮಧ್ಯೆ ಅಂತಿಮ ಪಂದ್ಯದಲ್ಲಿ ಉತ್ತಮ ಆಟದ ಪ್ರದರ್ಶನ ಕಂಡುಬಂದಿತು. ದಾಳಿ ಮತ್ತು ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದಾಗಿತ್ತು. ಮೊದಲನೇ ಸೆಟ್ಟಿನಲ್ಲಿ ಸೇಂಟ್ ಜೋಸೆಫ್ ಪ್ರೌಢಶಾಲೆ 19 ಪಡೆದರೆ ಆದಿಚುಂಚನಗಿರಿ ಸಂಯುಕ್ತ ಆಂಗ್ಲ ಪ್ರೌಢಶಾಲೆ ತಂಡ 25 ಪಡೆದು ಮೊದಲ ಸೆಟ್ ತನ್ನದಾಗಿಸಿಕೊಂಡಿತು. ಸಹ್ಯಾದ್ರಿ ಪ್ರೌಢಶಾಲೆ ತೀರ್ಥಹಳ್ಳಿ ಬಾಲಕಿಯರು 3 ಸ್ಥಾನ ಪಡೆದರೆ ಅಕ್ಷರ ಪ್ರೌಢಶಾಲೆ ಶಿವಮೊಗ್ಗ ಬಾಲಕಿಯರು 4 ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಬಾಲಕರ ವಿಭಾಗದಲ್ಲಿ ವೈಯಕ್ತಿಕ ಬಹುಮಾನ ಬೆಸ್ಟ್ ಅಟ್ಯಾಕರ್ ಯುವ ಆದಿಚುಂಚನಗಿರಿ ಪ್ರೌಢಶಾಲೆ, ಬೆಸ್ಟ್ ಸೆಟ್ಟರ್ ತೇಜು ಆದಿಚುಂಚನಗಿರಿ ಪ್ರೌಢಶಾಲೆ, ಬೆಸ್ಟ್ ಆಲ್ರೌಂಡರ್ ಗಗನ್ ಸರ್ಕಾರಿ ಪ್ರೌಢಶಾಲೆ ಹೊಸನಗರ, ಬೆಸ್ಟ್ ಬೂಸ್ಟರ್ ಆರ್ಯಎನ್ ಸೇಂಟ್ ಜೋಸೆಫ್ ಪ್ರೌಢಶಾಲೆ ಸಾಗರ, ಬೆಸ್ಟ್ ಲೀಬ್ರೋ ಹಾಸಂ ಸೇಂಟ್ ಜೋಸೆಫ್ ಪ್ರೌಢಶಾಲೆ ಸಾಗರ, ಬಾಲಕಿಯರ ವಿಭಾಗದಲ್ಲಿ ಬೆಸ್ಟ್ ಅಟ್ಯಾಕರ್ ಸಂಕಲ್ಪ ಆದಿಚುಂಚನಗಿರಿ ಶಾಲೆ, ಬೆಸ್ಟ್ ಆಲ್ರೌಂಡರ್ ಪ್ರಗತಿ ಎಂಎಸ್ ಸರ್ಕಾರಿ ಪ್ರೌಢಶಾಲೆ ಗುಡ್ಡೆಕೊಪ್ಪ, ಬೆಸ್ಟ್ ಸೆಟ್ಟರ್ ದೀಪಾ ವಿ ಆದಿಚುಂಚನಗಿರಿ ಶಾಲೆ, ಬೆಸ್ಟ್ ಬೂಸ್ಟರ್ ಜೀವಿಕಾ ಅಕ್ಷರ ಪ್ರೌಢಶಾಲೆ ಶಿವಮೊಗ್ಗ, ಬೆಸ್ಟ್ ಲೀಬ್ರೋ ಮಾನ್ಯ ಸಹ್ಯಾದ್ರಿ ಪ್ರೌಢಶಾಲೆ ತೀರ್ಥಹಳ್ಳಿ ಇವರುಗಳು ವೈಯಕ್ತಿಕ ಬಹುಮಾನಗಳನ್ನು ಪಡೆದು ಪ್ರತಿಭಾನ್ವಿತರಾಗಿರುತ್ತಾರೆ. ವಿಜೇತ ತಂಡಗಳಿಗೆ ಅತ್ಯಾಕರ್ಷಕ ಪಾರಿತೋಷಕ, ವೈಯಕ್ತಿಕ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರಗಳನ್ನು ಕ್ರೀಡಾಪಟುಗಳಿಗೆ ನೀಡಿ ಗೌರವಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕ್ರೀಡಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪೂಜ್ಯರಿಂದ ಗೌರವಿಸಲಾಯಿತು. ಮುಂದಿನ ವಿವರ. ಬೆಜ್ಜುವಳ್ಳಿ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ 18 ಬೆಳಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳುವಂತೆ ಹಾಗೂ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 35 ಸಂಪರ್ಕಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಭಾರತ್ ಜೋಡೋ ಯುವ ಸಂಘಗಳನ್ನು BJYS ಆನ್ಲೈನ್ ಪೋರ್ಟಲ್ ಮೂಲಕ ನೋಂದಾಯಿಸುವಂತೆ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡರು ತಿಳಿಸಿದ್ದಾರೆ. ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲಿ ತಲಾ 1 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಹಾಗೂ ಪಾಲಿಕೆಯ ವಾರ್ಡ್ ಸಂಖ್ಯೆ 1, 16, 17 ಮತ್ತು 23 ಜನಸಂಖ್ಯೆಗೆ ಅನುಗುಣವಾಗಿ ತಲಾ 2 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡಬೇಕಾಗಿದ್ದು, ಕ್ರೀಡೆ ಮತ್ತು ಫಿಟ್ನೆಸ್, ಯುವ ಸಬಲೀಕರಣ, ಕೌಶಲ್ಯಾಭಿವೃದ್ಧಿ, ಸಮುದಾಯ ಅಭಿವೃದ್ಧಿ, ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗಕ್ಷೇಮ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಹಾಗೂ ಕೌಶಲ್ಯಾಭಿವೃದ್ಧಿ ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಹೊಂದಿರುವ 16 ರಿಂದ 35 ವರ್ಷದೊಳಗಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಯುವಕ ಅಥವಾ ಯುವತಿಯರು ಸದಸ್ಯತ್ವ ಹೊಂದಬಹುದಾಗಿದ್ದು, ಆಯಾ ಪ್ರದೇಶಗಳಲ್ಲಿ ಕನಿಷ್ಠ 6 ತಿಂಗಳು ವಾಸವಿರಬೇಕು. ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಇರಬೇಕು. ಆಸಕ್ತರು www.bjys.karnataka.gov.in ಮೂಲಕ ನೋಂದಾಯಿಸಿಕೊಳ್ಳುವಂತೆ ಅವರು ಕೋರಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಪ್ರೋತ್ಸಾಹಧನ ಮುಂದುವರಿಸಲು ಅರ್ಹ ರೈತರು ಪ್ರತಿ ವರ್ಷ ಬಯೋಮೆಟ್ರಿಕ್ ಇಕೆವೈಸಿ ಮಾಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಶಿವಮೊಗ್ಗ ಜಂಟಿ ಕೃಷಿ ನಿರ್ದೇಶಕ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 1/2/2019 ಪೂರ್ವದಲ್ಲಿ ಭೂ ಒಡೆತನ ಹೊಂದಿರುವ ಸಣ್ಣ, ಅತಿಸಣ್ಣ, ಮಧ್ಯಮ ಹಾಗೂ ದೊಡ್ಡ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ರುಗಳನ್ನು 3 ಕಂತುಗಳಲ್ಲಿ ನೀಡಲಾಗುತ್ತಿದೆ. ಈ ಪ್ರೋತ್ಸಾಹ ಧನವನ್ನು ಮುಂದುವರಿಸಲು ಫ್ರೂಟ್ ತಂತ್ರಾಂಶದ ಗುರುತಿನ ಸಂಖ್ಯೆಯಂತೆ ಕೇಂದ್ರ ಸರ್ಕಾರವು ಅಗ್ರಿ ಸ್ಟಾಕ್ ಯೋಜನೆಯಡಿ ಗುರುತಿನ ಸಂಖ್ಯೆಯನ್ನು ಸೃಷ್ಟಿಸುವುದು ಕಡ್ಡಾಯವಾಗಿದೆ. ರೈತರು ತಮ್ಮ ಆಧಾರ್ ಕಾರ್ಡ್ ಹಾಗೂ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯೊಂದಿಗೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಇಕೆವೈಸಿ ಪೂರ್ಣಗೊಳಿಸಬಹುದು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಪಿಎಂ ಕಿಸಾನ್ ಇಕೆವೈಸಿ ಥ್ರೂ ಫೇಸ್ಬುಕ್ ರೆಕಗ್ನೈಸೇಷನ್ ಆ್ಯಪ್ ಮೂಲಕ ರೈತರು ಸ್ವತಃ ಇಕೆವೈಸಿ ಮಾಡಿಕೊಳ್ಳಬಹುದು. ಅರ್ಹ ರೈತರೆಲ್ಲರಿಗೂ ಶೀಘ್ರವೇ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಯೋಜನೆಯ ಸೌಲಭ್ಯವನ್ನು ಪಡೆಯಬೇಕಾಗಿ ಅವರು ಕೋರಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಆಗಸ್ಟ್ 27 ರಿಂದ 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರಿಗೆ ಉಚಿತ ಸಿಸಿಟಿವಿ ಅಳವಡಿಕೆ ಮತ್ತು ಸರ್ವಿಸಿಂಗ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18 ರಿಂದ 49 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 28/2026 ಗುರುವಾರ ಬೆಳಗ್ಗೆ 9:30 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುವ ಸಂದರ್ಶನಕ್ಕೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 28/2026 ಒಳಗೆ ಸಂಸ್ಥೆಯನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆ 9 7 0 4 7 6 0 5 0 9 9 1 1 1 4 1 5 1 4 1 3 1 3 6 3 6 1 3 ಹಾಗೂ 9 8 8 6 1 3 5 6 0 3 ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
8: ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಹರಿಕತೆ ಭಕ್ತ ಪುರಂದರದಾಸರು, ಗಾಯನ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು.

ಕಾರಣ, ಸರ್ವತಂತ್ರ ಸ್ವತಂತ್ರ, ಸರ್ವಶಬ್ದವಾಚ್ಯ, ಸರ್ವೋತ್ತಮ, ಶರ್ವಾದಿ ವಂದ್ಯ, ರೂಪ ಐಶ್ವರ್ಯ ಜ್ಞಾನ ಬಲ ಸ್ಥೈರ್ಯ ಧೈರ್ಯ ಔದಾರ್ಯಾದಿ ಅನಂತ ಕಲ್ಯಾಣ ಗುಣವಿಧಿಯಾದ ಪರಮಾತ್ಮನಲ್ಲಿ ಅಪರೋಕ್ಷಗಳಾದ ದಾಸರು ಪ್ರಾರ್ಥನೆ ಮಾಡಿಕೊಳ್ತಾರೆ, ಸ್ವಾಮಿ ನನ್ನನ್ನು ದಾಸನಾಗಿಸ್ಕೋ. ನಾವು ನೀವು ದೇವರ ದಾಸರು ನಾವು ಅಂತ ಹೇಳ್ಕೊಂಡ್ರೆ ಆಗೋದಿಲ್ಲ, ಪರಮಾತ್ಮ ಹೇಳಬೇಕು ನಿನ್ನನ್ನು ದಾಸ ಅಂತ. ದೇವರಿಗೆ ಬೇಕಾದವರಾಗಬೇಕು ನಾವು. ರಮಾ ಬ್ರಹ್ಮಾದಿಗಳೆಲ್ಲರೂ ಕೂಡ, ಸಕಲ ಜೀವರಾಶಿಗಳು ಕೂಡ ಪರಮಾತ್ಮನಿಗೆ ದಾಸರೇ. ಭಗವಂತನೇ ಗೀತೆಯಲ್ಲಿ ಹೇಳ್ತಾ ನನ್ನವನಾಗು ಅಂತ.

ಒಂಬತ್ತನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನನ್ನವನಾಗು, ನನ್ನ ಭಕ್ತನಾಗು, ನನ್ನನ್ನೇ ಎದಿಸು, ನನ್ನ ಚಿಂತನ ಮಂಥನ ಮಾಡು, ನನ್ನನ್ನು ನಮಸ್ಕರಿಸು. ಯಾರು ಹೀಗೆ ನಿರಂತರ ಭಗವಂತನನ್ನು ಶರಣು ಹೋಗ್ತಾರೆ ಅವರನ್ನ ತನ್ನ ದಾಸನನ್ನಾಗಿ ಮಾಡಿಕೊಳ್ತಾನೆ ಪರಮಾತ್ಮ. ಭಗವಂತನ ದಾಸನಾದನೋ ಅವನಿಗೇನು ಕಡಿಮೆ. ಹರಿಯ ನಂಬಿದವ ಹರಿದಾಸ, ಅವಗೆ ಹರಿಯಲ್ಲೇ ವಾಸ. ಶಿವನ ನಂಬಿದವ ಶಿವದಾಸ, ಅವಗೆ ಶಿವನಲ್ಲೇ ವಾಸ. ನರನ ನಂಬಿದವ ನರದಾಸ, ಅವಗೆ ನರಕವಾಸ. ದಾಸನಾಗದಿರೆ ಎಲ್ಲಿ ಪೋದರು ಆಭಾಸ. ಪರಮಾತ್ಮನ ದಾಸನಾಗಿದ್ರೆ ಆಭಾಸವಾಗ್ತದೆ, ಹರಿದಾಸನಾದರೆ ಹರಿಯಲ್ಲಿ ವಾಸ ಮಾಡ್ತಿ, ನರದಾಸನಾದ್ರೆ ನರಕವಾಸವೇ ನಿಂಗೆ ದೊರಕತಕ್ಕಂಥದ್ದು. ಅದಕ್ಕಾಗಿ ಭಗವಂತನ ದಾಸನಾಗು, ದೇವರಲ್ಲಿ ಬೇಡು ನನ್ನನ್ನು ದಾಸನಾಗಿಸ್ಕೋ ಅಂತ ಕುಲಶೇಖರ ಆಳ್ವಾರ್ರವರು ಮುಕುಂದಮಾಲಾ ಸ್ತೋತ್ರದ ಇದನ್ನು ಬೇಡಿದ್ದಾರೆ.

ನಿನ್ನ ಭಕ್ತಿಯ ಭಕ್ತಿನ ಪರಿಚಾರಕರ ಭಕ್ತಿನಾಗಿಸಿ ನನ್ನನ್ನ ಜನ್ಮ ಜನ್ಮಾಂತರದಲ್ಲಿ ಈ ಭಾಗ್ಯ ಕೊಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಕನಕದಾಸರಂತೂ ಒಂದು ಹಾಡಿನಲ್ಲಿ ನಿನ್ನ ದಾಸರ ದಾಸರ ದಾಸರ ಮನೆಯ ದಾಸಿಯರ ಮಗನಾನು ಅಂತ ಕೊಳ್ತಾನೆ. ಈ ನೈತ್ಯಾನುಸಂಧಾನ ಪೂರ್ವಕ ತನ್ನ ಅವಜ್ಞತೆಯ ಅರಿವು ಪರಮಾತ್ಮನ ಸರ್ವಜ್ಞತೆಯ ಮಹಾತ್ಮ ಜ್ಞಾನ ಉಂಟಾಗಿ ಆ ಭಗವಂತನಲ್ಲಿ ಸುದೃಢವಾದ ಸ್ನೇಹರೂಪವಾದ ಭಕ್ತಿ ಉಂಟಾದಾಗ ನಾವು ದಾಸರನಿಸುತ್ತೇವೆ. ಅಂತಹ ದಾಸತ್ವ ಸಿದ್ಧಿಸಲಿಕ್ಕೆ ಎಷ್ಟು ಜನ್ಮದ ಪುಣ್ಯ ವಿಶೇಷ ಬೇಕೋ. ನಾರದರೇ ಭೂಲೋಕದಲ್ಲಿ ಅವತರಿಸಿ ಪುರಂದರ ದಾಸರೆನಿಸಿ ಈ ಲೋಕಕ್ಕೆ ದಾಸತ್ವದ ದೀಕ್ಷೆ ಕೊಟ್ಟು ಸಕಲ ಸುಜೀವಗಳನ್ನು ಹೇಗೆ ಉದ್ಧಾರ ಮಾಡಿದರೋ ಅಂತಹ ಅಪರೋಕ್ಷಗಳಾದ ಶ್ರೀ ಪುರಂದರದಾಸರ ಮಂಗಲ ಚರಿತೆಯನ್ನು ಕೇಳೋಣವಂತೆ.

ಈ ಕೀರ್ತನೆಯಲ್ಲಿ ವಿಜಯದಾಸರು ಪುರಂದರದಾಸರ ದಿವ್ಯ ಚರಿತ್ರೆಯನ್ನು ಹೇಳಿದ್ದಾರೆ. ವಶಿಷ್ಠ ಗೋತ್ರ ಆಪಸ್ತಂಭ ಸೂತ್ರದ

ಕೇಳ್ತಾ ಇದ್ದಾನೆ ವರದಪ್ಪ ನಾಯಕ ರುಕ್ಮಿಣಿ, ಯಾತಕ್ಕೋಸ್ಕರ ಅಳ್ತಾ ಇದ್ದಿ? ಆಕೇಂದ್ರ ಸ್ವಾಮಿ, ಕುಲೋದ್ಧಾರಕನಾದ ಒಬ್ಬ ಪುತ್ರನ ನಾನು ಪಡೆಯಬೇಕು, ಅದು ಕಳುತಿ ಯಾಕೆ? ಕಾಮಿತಾರ್ಥ ಪ್ರದಾಯಕನಲ್ವೇ ಈ ವೆಂಕಟರಮಣ, ಯಾಕೆ ಕಳುತಿ? ಬೇಕಾದ್ರೂ ಕೇಳು. ಕ್ಷೀರವಾರಿಧಿಯ ದಡದೊಳಿ

ರಾಜಹಂಸ ವಿರಲು ನೀರ್ಕೋಳಿಗೆ ಹಾಲ ನೆರೆವರೆ. ಹಾಲಿನ ಸಮುದ್ರದ ದಡದಲ್ಲಿದ್ದವನಿಗೆ ನೀರು ಮಜ್ಜಿಗೆ ಗತಿ ಇಲ್ಲ ಅಂತ ಪ್ರಶ್ನೆ ಬರುವುದಿಲ್ಲ. ರಾಜಹಂಸ ಇರುವಾಗ ಬಾತುಕೋಳಿಗೆ ಯಾರು ಹಾಲು ಹಾಕೋದಿಲ್ಲ. ಪರಮಾತ್ಮನಿದ್ದ ನಮ್ಮನಲ್ಲಿ ಕೇಳು ಅಂದಾಗ ಆ ದಂಪತಿಗಳೇ ಜೊತೆ ಸೇರಿ ಬೇಡಿದ್ರು,

ಭಗವಂತನು ನಾರದರಿಗೆ ಆಜ್ಞೆ ಕೊಟ್ಟಾಗಲೇ ಈ ಮಹಾಪುಣ್ಯ ದಂಪತಿಗಳು ಮಹಾಪುರುಷತ್ವದಲ್ಲಿ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿದಾಗಲೇ ಆ ನಾರದರೇ ಇವರು ಉದರದಲ್ಲಿ ಜನಿಸಿದರಂತೆ. ಗರುಡ ಪುರಾಣದಲ್ಲಿ ಇದಕ್ಕೆ ಪ್ರಮಾಣ ಹೇಳಿದ್ದಾರೆ.

ನಾರದರು ಜನಿಸಿದರು. ಪರಮಸುಂದರವಾದಂಥ ದಿವ್ಯ ಶಿಶುವಿಗೆ ಜನ್ಮವಿತ್ತಿದ್ದಾಳೆ ರುಕ್ಮಿಣಿ ದೇವಿ. ಆದರೆ ಬಾಲ್ಯದಲ್ಲೇ ಈ ಮಗುವಿಗೆ ಮಾತ್ರ ವಿಯೋಗ ಉಂಟಾಗಿದೆ. ಶ್ರೀಮಂತನಾದ ವರದಪ್ಪ ನಾಯಕನಿಗೆ ಎರಡನೇ ವಿವಾಹವಾಗಿದೆ. ಬಾಲ್ಯದಲ್ಲಿ ಮಾತೃ ವಿಯೋಗ ಉಂಟಾಯಿತು. ಪುರಂದರ ಅಂತ ಹೆಸರಿಟ್ಟಿದ್ದಾರೆ ಮಗುವಿಗೆ. ಆ ಮಲತಾಯಿ ಅನುಕೂಲಳಾಗಿರಲಿಲ್ಲವಂತೆ. ಈ ಮಗನಿಗೆ ತನ್ನ ಪತಿಯ ಸಂಪತ್ತಿನ ಭಾಗ ಹೋದೀತು, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಕಡಿಮೆಯಾದೀತು ಅಂತ ಕಂಡು ಆ ಧನಪಿಪಾಸೆ ಉಂಟಾಗಿ

ಈ ಪರಂಪರೆಯ ಹಾಡಿನಿಂದಾಗಿ ಆ ವಿಷದ ಬಾಧೆಯನ್ನು ಪರಮಾತ್ಮ ಕಳೆದ ಅಂತಕ್ಕಂತ ಸ್ಪಷ್ಟ ಕಾಣಿಸ್ತದೆ. ಬಾಲ್ಯದಲ್ಲಿ ತಂದೆ ಹಿರಿಯ ಹೆಂಡತಿಯ ಮಗ ಈ ಪುರಂದರನಿಗೆ, ಈ ಪುರಂದರ ನಾಯಕನಿಗೆ ಪ್ರತ್ಯೇಕವಾಗಿ ಒಂದಿಷ್ಟು ಹಣವನ್ನು ಕೊಟ್ಟು ನೀನು ನನ್ನ ಹಾಗೆ ರತ್ನ ವ್ಯಾಪಾರವನ್ನು ಪ್ರತ್ಯೇಕವಾಗಿ ಮಾಡಿಕೊಂಡು ಜೀವನ ಮಾಡು. ಯಾಕಂದ್ರೆ ಪರಂಪರೆಯಿಂದ ರತ್ನಪುಡಿ ವ್ಯಾಪಾರ ಮಾಡ್ತಾ ಇದ್ರು. ಚಿಕ್ಕಮ್ಮನ ಯಾವ ತೊಂದರೆ ನಿನಗೆ ಬೇಡ, ಪ್ರತ್ಯೇಕವಾಗಿ ಮಾಡುವಂತ ಹಣವನ್ನು ಕೊಡ್ತಾರೆ. ವ್ಯವಹಾರಕ್ಕೆ ಬಂದ ಚೇತನವಲ್ಲವಾದ್ರಿಂದ ಸಹಜವಾಗಿ ತಂದೆ ಕೊಟ್ಟ ಸಂಪತ್ತನ್ನ ದೀನ ದುಃಖಿಗಳಿಗೆಲ್ಲ ದಾನ ಮಾಡಿ ಕೆಲವೇ ದಿನದಲ್ಲಿ ಬರಿಕೈಯವನಾದ ಪುರಂದರ ನಾಯಕ. ನವಕೋಟಿ ನಾರಾಯಣ ಎಂಬ ಹೆಸರು ಪಡೆದಂತ ತಂದೆ ವರದಪ್ಪ ನಾಯಕ ಸಿಟ್ಟಿನಿಂದ ವ್ಯಾಪಾರಕ್ಕಾಗಿ ಕೊಟ್ಟಂತ ಹಣವನ್ನ ಬಡಬಗ್ಗರಿಗೆ ಹಂಚಿದೆಯಾ ಎಂಬುದಾಗಿ ಒಂದು ದೇವಾಲಯದಲ್ಲಿ ಕಂಬಕ್ಕೆ ಕಟ್ಟಿ ಇವನಿಗೆ ಬುದ್ಧಿ ಬರಲಿ ಅಂತ ಬಾಗಿಲು ಮುಚ್ಚಿ ಮನೆಗೆ ಬರ್ತದೆ. ಏಕಾಂತದಲ್ಲಿ ಬಾಲಕನು ಚಿತ್ತವನ್ನು ಪರಮಾತ್ಮನಲ್ಲಿಟ್ಟು ಧ್ಯಾನಸ್ಥನಾಗಿರತಕ್ಕಂತಹ ಕಾಲ, ಪರಮಾತ್ಮನ ಮಂಗಲ ದರ್ಶನ ಮಿಂಚಿದೆ ಮನಸ್ಸಿನಲ್ಲಿ. ಶ್ರೀಹರಿಯೇ ಅನಾಥ ಬಾಲಕನಿಗೆ ಹಸಿವು ತ್ರಶಗಳ ಬಾಧೆ ಇಲ್ಲದಂತೆ ಹೊತ್ತು ಹೊತ್ತಿಗೆ ತುತ್ತು ಕೊಟ್ಟು ಆ ಹರಿನೈವೇದ್ಯತವಾದಂತಹ ಪ್ರಸಾದ ಸ್ವೀಕಾರವಾದ ಕಾರಣದಿಂದ ನಿನ್ನ ಮಾತುಗಳೆಲ್ಲ ಮುಂದೆ ಶಾಸ್ತ್ರದ ಮಾತುಗಳಾಗಲಿ ಅಂತ ಭಗವಂತನ ಅನುಗ್ರಹವೂ ಪ್ರಾಪ್ತಿಯಾಗಿದೆ ಅಂತ. ಕರುಣೆ ಬಂದು ಮಗ ಏನಾದನೋ ಅಂತ ಬಂದ ಆರೇಳು ದಿನಗಳ ಬಳಿಕ ನೋಡಿದರೆ ಧ್ಯಾನಸ್ಥನಾಗಿ ಕೂತಿದ್ದ. ದೇಹ ಭಾನವೇ ಇಲ್ಲ ಬಾಲಕನಿಗೆ, ಯಾವ ಆಯಾಸವೂ ಕಂಡಿಲ್ಲ. ಅಚ್ಚರಿ ಎನಿಸಿದಂತಹ ತಂದೆ ತನ್ನ ತಪ್ಪಿನ ಅರಿವಾಗಿ ಮಗಳನ್ನು ಕರ್ಕೊಂಡು ಬರ್ತಾನೆ ಮನೆಗೆ. ಸತ್ಕುಲ ಪ್ರಸೂತೆಯಾದಂತಹ ಗೌತಮಿ ಎಂಬ ಕನ್ನೆಯೊಡನೆ ವಿವಾಹವಾಯಿತು ಪುರಂದರ ನಾಯಕನಿಗೆ. ತಂದೆಯ ಎಲ್ಲ ಆ ವ್ಯವಹಾರಕ್ಕೆ ತಾನೊಡೆಯನಾದ. ಆಗೊಮ್ಮೆ ಈಗೊಮ್ಮೆ ತಂದೆಯ ಜೊತೆಗೆ ವಿಜಯನಗರದ ಕೃಷ್ಣದೇವರಾಜನಳ್ಳಿಗೆ ಹೋಗಿ ಬರ್ತಾ ಇದ್ದಾನೆ. ಏಕ ಪ್ರಕಾರ ರತ್ನ ಪರೀಕ್ಷೆಯಲ್ಲಿ ತಾನೇ ಬುದ್ಧಿವಂತನಾದ. ಭಗವನ್ಮಾಯೆಗೊಳಗಾಗಿ ಬಾಲ್ಯದಲ್ಲಿ ತೆರನಾದ ಉತ್ತಮ ಸಂಸ್ಕಾರವಿದ್ದರೂ ಕೂಡ ತನ್ನ ಅವತಾರ ಕಾರ್ಯಕ್ಕೆ ಅನುಕೂಲವಾಗುವಂತೆ ಭಗವಂತನೇ ಈ ಬುದ್ಧಿ ಪ್ರೇರಣೆ ಕೊಟ್ಟನೋಂಬ ಹಾಗೆ ಧನಲೋಭ ಉಂಟಾಗ್ಬಿಡುತ್ತಂತೆ. ಏಕ ಪ್ರಕಾರ ಎಲ್ಲವೂ ಮರೆತು ಹೋಯಿತು. ಶಾಸ್ತ್ರಜ್ಞಾನ ಭಗವದ್ ದರ್ಶನ ಮತ್ತೊಂದು ಮಗದೊಂದು ಧನ ಸಂಗ್ರಹವೇ ತನ್ನ ಜೀವನದ ಉದ್ದೇಶ ಅಂತ ಈ ಪ್ರಕಾರ ತಿಳಿದುಕೊಂಡು ತಂದೆ ತಾಯಿ ಬಂಧು ವರ್ಗ ದೇವರು ಧರ್ಮ ಎಲ್ಲ ಮರೆತು ಹೋಯ್ತು. ಏಕ ಪ್ರಕಾರ ಹಣ ಒಂದೇ. ಗೌತಮಿ ಅನ್ನತಕ್ಕಂತಹ ಸತಿಯ ಕೈ ಹಿಡಿದರೂ ಕೂಡ ಸಾಂಸಾರಿಕ ವಿಷಯೋಪಭೋಗಗಳನ್ನು ಕೂಡ ಇವನ ಜಿಪುಣತನ ಏಕ ಪ್ರಕಾರ ಪ್ರವೇಶ ಮಾಡ್ತಾ ಇದ್ದ. ತಂದೆ ತೀರಿಕೊಂಡ, ಚಿಕ್ಕಮ್ಮನೂ ತೀರಿಕೊಂಡಿದ್ದಾಳೆ, ಸಕಲ ಸಂಪತ್ತಿಗೆ ತಾನು ಒಡೆಯನಾದೆ. ಇವನು ಇನ್ನೂ ಹೆಚ್ಚಿಸಬೇಕು. ಅಷ್ಟು ದೊರಾಕಿದ್ದಾರೆ, ಮತ್ತಷ್ಟು ಬೇಕೆಂಬ ಆಸೆ. ಎಷ್ಟು ಸಿಕ್ಕಿದ್ರು ಸಾಕರಿಸುತ್ತದೆ. ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ, ಇದು ಹೆಚ್ಚುತ್ತಾ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಯ್ತು. ಕಾಮ ಕ್ರೋಧ ಇವುಗಳೆಲ್ಲ ಬರ್ತಾ ಬರ್ತಾ ಕಡಿಮೆ ಆಗ್ತದೆ. ಲೋಭ ಹಾಗಲ್ಲವಂತೆ, ಹಣ ಹೆಚ್ಚಿದ ಹಾಗೆ ಲೋಭ ಹೆಚ್ಚುತ್ತಾ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗ್ತದೆ. ಏಕ ಪ್ರಕಾರ ತಂದೆ ನವಕೋಟಿ ಆದರೆ ತಾನು ಶತಕೋಟಿ ಆಗಬೇಕು ಅಂತಕ್ಕಂಥ ಆಸೆ ಉಂಟಾಗಿದೆ ಮನಸ್ಸಿನಲ್ಲಿ. ಮನೆಯಲ್ಲಿ ದಾನ ಧರ್ಮ ಶುಭ ಶೋಭನಗಳು ನಿಂತೋಯ್ತಂತೆ. ಅತಿಥಿಗಳಿಗೆ ಅನ್ನದಾನಾದಿಗಳಿಲ್ಲವಂತೆ. ಗೌತಮಿ ಮಹಾಳ ಸಂಪ್ರದಾಯಸ್ಥ ಮನೆಯಲ್ಲಿ ಬಂದಿರತಕ್ಕಂಥ ಈ ಲೋಭಿಯಾದ ತನ್ನ ಪತಿಯ ಜೀವನ ಕಣ್ಣು ಮರುಗುತ್ತಾಳೆ. ಅಯ್ಯೋ ಇದೇನು

ಕೊಳೆಯುತ್ತಾ ಇದ್ದ. ಪತಿಗೆ ಸದ್ಬುದ್ಧಿ ಕೊಡು, ಸಾಧು ಸಂತರಲ್ಲಿ ಪ್ರೀತಿ ಬರುವ ಹಾಗೆ ಮಾಡು, ದಾನ ಧರ್ಮ ಶುಭ ಶೋಮನಗಳು ಮನೆಯಲ್ಲಿ ನಡೆಯುವಂತೆ ಮಾಡು. ಹೀಗೆ ನಿರಂತರ ಭಗವಂತನನ್ನು ಬೇಡ್ತಾ ಇದ್ದಾಳೆ ಮಹಾ ತಪಸ್ವಿನಿ. ನಾಯಕ ಕಡು ಲೋಭಿಯಾದ, ಮನೆಗೆ ಬಂದು ದವಸ ಧಾನ್ಯ ಎಲ್ಲ ತೆಗೆದುಕೊಟ್ಟು ಹೆಂಡತಿ ಅಡಿಗೆ ಮಾಡಿದ ಬಳಿಕ ಎಲ್ಲರೂ ಉಂಡು ಮುಗಿದ ಬಳಿಕ ಪಾತ್ರೆ ಎಲ್ಲ ಒಳಗೆ ಹಾಕಿ ಹೆಂಡತಿಯನ್ನು ಮನೆಯೊಳಗಿಟ್ಟು ಬೀಗ ಹಾಕಿ ತನ್ನ ಅಂಗಡಿಗೆ ಬರ್ತಾನೆ. ಈ ವಿಧವಾದಂತಹ ಲೋಭತ್ವ ದಾನ ಧರ್ಮ ಶುಭ ಶೋಭನಗಳು ನಿಂತು ಹೋಗಿದೆ. ಅದೊಂದು ದಿನ ತನ್ನ ಅಂಗಡಿಯಲ್ಲಿ ಕುಳಿತಾಗ ಒಬ್ಬ ವೃದ್ಧ ಬ್ರಾಹ್ಮಣ ಬಂದಿದ್ದ. ಕಾಯ ಕುಗ್ಗಿದೆ, ಶಿರ ತಗ್ಗಿದೆ. ಆ ಬ್ರಾಹ್ಮಣೋತ್ತಮ ಹಿಗ್ಗಿದ ಮನದಿಂದ ಮಾತಾಡಿಸಿದಂತೆ, ಅಯ್ಯ ಪುರಂದರ ನಾಯಕ, ನಿಂಗೇನು ಕಡಿಮೆ, ಏನು ಕೊರತೆ ಇದೆ? ಶ್ರೀನಿವಾಸನ ದಯೆಯಿಂದ ಜನಿಸಿರತಕ್ಕಂಥ ಮನೆಯನ್ನು, ನವಕೋಟಿ ನಾರಾಯಣ ಅಂತ ನನಗೆ ಹೆಸರಿದೆ, ನನ್ನ ಮಗನ ಉಪನಯನಕ್ಕೇನಾದರೂ ದಾನ ಕೊಡು ಅಂತ ಕೇಳ್ತಾನೆ. ಧಿಕ್ಕರಿಸಿದ, ದಾನ ಇಲ್ಲಿಲ್ಲ, ನಾವು ಯಾರಿಗೆ ಕೊಡುವ ನಿಯಮ ಇಲ್ಲ. ಎಷ್ಟೋ ಬಾರಿ ಬಂದ ಬ್ರಾಹ್ಮಣ ಹಾಗೆ ಹಿಂದಕ್ಕೆ ಹೋದರೆ, ಅಂದು ಕಾರ್ತೀಕ ಮಾಸ ಉತ್ಥಾನ ದ್ವಾದಶಿ, ಶ್ರೀ ತುಳಸಿ ಪೂಜೆಯಲ್ಲಿ ಮಗ್ನಳಾಗಿದ್ದಾಳೆ ಮನೆಯಲ್ಲಿ ಗೌತಮಿ. ಅದೇ ಸಂದರ್ಭ ವೃದ್ಧ ಬ್ರಾಹ್ಮಣ ಮನೆಗೆ ಬಂದು ಕೇಳಿದ, ತಾಯೇ ಮಗನುಪನಯನ ನನಗೇನಾದರೂ ದಾನ ಕೊಡು. ಆ ವೃದ್ಧ ಬ್ರಾಹ್ಮಣನ ನೋಡ್ತಾಳೆ, ಇಲ್ಲ ಅನ್ಲಿಕ್ಕೆ ಬಾಯಿ ಬಂದಿಲ್ಲ, ಕೊಡೋಣ ಅಂದ್ರೆ ಉಳಿದದ್ದು ಯಾವ ಈ ನತ್ತು ನಿನ್ನದಲ್ವೇ ತಾಯಿ, ನನ್ನ ಮಗನ ಉಪನಯನ ಕೊಡು ಅಂದ ಕ್ಷಣ ಸಹಾಯವಾಗಲಿ ಆ ಬ್ರಾಹ್ಮಣಿಗೆಂಬುದಾಗಿ ಆ ನತ್ತನ್ನ ಕೈಯಲ್ಲೆತ್ತಿಕೊಂಡು ಕೃಷ್ಣಾರ್ಪಣ ಪಾಂಡುರಂಗಾರ್ಪಣ ವಸ್ತು ಆ ವೃದ್ಧ ಬ್ರಾಹ್ಮಣಿ ಕೊಟ್ಟಿದ್ದಾಳೆ. ಪರಮಾತ್ಮನೇ ವಿಪ್ರರೂಪದಿಂದ ಬಂದವ ಮತ್ತೆ ಹಿಂದಕ್ಕೆ ಬಂದು ಅದೇ ನತ್ತನ್ನ ನಾಯಕನ ಕೈಯಲ್ಲಿ ಕೊಟ್ಟು ಇದನ್ನು ಒತ್ತೆ ಇಟ್ಟುಕೊಂಡು ನನಗೇನು ಹಣ ಕೊಡ್ತೀವಿ ಕೊಡು ಅಂದ. ಕೈಯಲ್ಲಿ ಆ ನತ್ತನ್ನೆತ್ತಿ ನೋಡಿದ ಕ್ಷಣ ಇದು ತನ್ನ ಹೆಂಡತಿಯ ಮೂಗಿನ ನತ್ತು ಅನ್ನತಕ್ಕಂತಹ ಸ್ಪಷ್ಟವಾಯಿತು. ಅಡಗಿಸಿಟ್ಟ ಅಂಗಡಿಯೊಳಗೆ ಕೆಲವು ದಿನ ಬಿಟ್ಟು ಬಾ, ಆ ಬಳಿಕ ನಿನ್ನ ನತ್ತನ್ನ ಮತ್ತು ಹಣವನ್ನು ಕೊಡುತ್ತೇನೆ ಅಂತ ಹೇಳಿ ಮನೆಗೆ ಓಡಿ ಬರ್ತಾನೆ. ನೋಡಿದ್ರೆ ಮೂಗಿನ ನತ್ತು ಕಾಣಿಸಲಿಲ್ಲ, ಫಳಾರನ ಬಿಗಿದ ಕೆನ್ನೆಗೆ ಹೇಳು ಎಲ್ಲಿಟ್ಟಿದ್ದಿ ನತ್ತು, ದೇವರ ಕೋಣೆಯಲ್ಲಿಟ್ಟಿದ್ದೇನೆ ಅಂದ್ರು, ತಗೊಂಡು ಬಾ. ಒಳಗೆ ಬಂದು ವಿಠಲ ಸ್ವಾಮಿ, ಈಗ ನನ್ನ ಪ್ರಾಣ ಹೋಗು, ನನ್ನ ಮಾನ ಕಳೆಯಿತ, ವಿಷವನ್ನಾದರೂ ಕೂಡ ದೇಹ ತ್ಯಾಗ ಮಾಡ್ತೇನೆ ಅಂತ ಕೈಯಲ್ಲಿ ವಿಷದ ಬಟ್ಟಲನ್ನ ಎತ್ತಿಕೊಂಡಿದ್ದಾಳೆ. ಮಾನ ಉಳಿಸು ಸ್ವಾಮಿ, ಆ ವಿಷದ ಬಟ್ಟಲನ್ನ ಬಾಯಿ ಹತ್ತ ತರುವಷ್ಟರಲ್ಲಿ ಆ ಪಂಢರೀನಾಥ ಕರುಣಾನಿಧಿ ಭಕ್ತವತ್ಸಲ ಠಣ್ಣನೆ ಸದ್ದು ಕೇಳಿಸಿದೆ. ಅಮೂಲ್ಯವಾದಂತ ನತ್ತು ಆಕೆಯ ಕೈ ಕೊಟ್ಟಿದ್ದಾನೆ ಪ್ರಭಾತ, ತಂದು ಗಂಡನ ಕೈಯಲ್ಲಿ ಕೊಡ್ತಾಳೆ. ಈ ಅಚ್ಚರಿಯ ಅದ್ಭುತ ಅವನ ಕೃಪಣತ್ವಕ್ಕೆ ಕೊನೆಯಾಗ್ತದೆ. ಯಾರಿಗೆ ಕೊಟ್ಟೆ? ಆ ಪಾಂಡುರಂಗನೇ ವಿಪ್ರರೂಪದಿಂದ ಬಂದಿದ್ದಾನೆ ಅಂದ ಅಕ್ಷಣವೇ. ಎಲ್ಲಿದ್ದಾನವ? ಹುಡುಕಿದ್ರಂತೆ.

ಆಶ್ಚರ್ಯ ಅದ್ಭುತ ಕೃಪಣತ್ವಕ್ಕೆ ಕೊನೆಯಾಯಿತು. ಎಲ್ಲೆಲ್ಲಿ ಹುಡುಕಿದರೂ ಕೂಡ ಆ ಬ್ರಾಹ್ಮಣ ಕಾಣಿಸಲಿಲ್ಲ. ಕನಸಿನಲ್ಲಿ ಆ ಪಂಡರೀನಾಥ ಕಾಣಿಸಿ ಬ್ರಾಹ್ಮಣ ರೂಪಿಯಾಗಿ ಬಂದವ ನಾನೇ ಎನ್ನಲಾಗಿ ತನ್ನ ಅಪರಾಧದಲ್ಲಿವಾಯಿತು. ಸ್ವರೂಪ ಜ್ಞಾನ ಉಂಟಾಯಿತು. ಪ್ರಾರಬ್ಧವಷ್ಟು ಕಳೆದು ಹೋಯಿತು. ಒಂದು ನಿಮಿಷ ತಳುವುದೇ ಆ ಮನೆಯನ್ನು ತ್ಯಜಿಸಿ ತುಳಸಿ ದಳವನ್ನಾದ ಮನೆಯಂತ ಮನೆಯಲ್ಲಿಟ್ಟು ಪಾಂಡುರಂಗಾರ್ಪಣಮಸ್ತು ಅಂತ ಸಮರ್ಪಣ ಮಾಡಿ ದಂಪತಿಗಳಲ್ಲಿಂದ ಹೊರಡುತ್ತಾರಂತೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಸರ್ವತ್ಯಾಗಿ ಮಾಡಿ ಹೊರಟಿದ್ದಾರೆ. ಮಕ್ಕಳನ್ನು ಕರೆದು ಕೇಳಿದ್ರು, ನಾಲ್ಕು ಗಂಡು ಮಕ್ಕಳು ಒಂದು ಹೆಣ್ಣು ಮಕ್ಕಳು, ಈ ಸಂಪತ್ತೆಲ್ಲ ನಿಮ್ಗೆ ಬಿಟ್ಟು ಹೋಗ್ತಾರೆ ಬೇಕಾದ್ರೆ ಪಡಿ. ಮಕ್ಕಳು ಬೇಡ ಅಂದ್ರು. ಅಪ್ಪ ನಿನಗೆ ಸುಖ ಕೊಡದಿರತಕ್ಕಂಥದ್ದು ನಮಗೆ ಕೊಡುತ್ತದೇನು ಸುಖ? ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ತಿಳಿಸಿ ಪತ್ನಿ ಸಹಿತರಾಗಿ ಹೊರಟರು. ತನ್ನ ಸ್ವರೂಪೋದ್ಧಾರಕ ಗುರುಗಳಾದಂತಹ ವ್ಯಾಸತೀರ್ಥರ ಬಳಿಗೆ, ಹಂಪೆಗೆ. ಹಿಂದೆ ಎಷ್ಟೋ ಬಾರಿ ಬಂದಿದ್ರು, ಗುರುದರ್ಶನಕ್ಕೆ ಹೋಗಿರಲಿಲ್ಲ, ಅಧ್ಯಾತ್ಮ ನಿಧಿಯನ್ನು ಕಂಡಿರಲಿಲ್ಲ. ಈಗ ಹೊರಡುತ್ತಾರೆ. ಕಾಡಿನ ಮಾರ್ಗವಾಗಿ ಬರ್ತಾ ಇರುವಂತೆ ಒಂದು ಮಾರುತಿಯ ಗುಡಿಯಲ್ಲಿ ಮಲಗಿದ್ದಾರೆ. ಎಲ್ಲ ತ್ಯಾಗ ಮಾಡಿ ಹೊರಟಂಥ ಆ ಗೌತಮಿ ಒಂದು ಬಂಗಾರದ ಪಾತ್ರೆ ಎತ್ಕೊಂಡು ಬಂದಿದ್ದಂತೆ ಥಾಲಿ. ಏನಾದರೂ ಆಪತ್ತು ಬಂದರೆ ಬೇಕಾಗ್ತದೆ. ದಾಸರದನ್ನು ನೋಡ್ತಾರೆ, ಹುಚ್ಚಿ, ಪಾಂಡುರಂಗನಿಗಾಗಿ ಎಲ್ಲ ತ್ಯಾಗ ಮಾಡಿ ಹೊರಟಂಥ ನಾವು ಇದನ್ನ ಯಾಕೆ ಇಟ್ಟುಕೊಂಡಿದ್ದೆ? ಇದೊಂದು ಲೋಹ, ಇದು ಬಂಗಾರ, ಇದ್ರ ಮೇಲೆ ಮೋಹ ಬೇಡ ಅಂತ ಎತ್ತಿ ಬಿಸಾಡಿದ್ರು. ತನ್ನ ಸತಿಗೆ ದಿವ್ಯ ಉಪದೇಶ ಹೇಳಿದ್ದಾನೆ.

0: ರಂಗನಾಥನ ದಿವ್ಯ ನಾಮ ಬಂಗಾರ ಅಂತ ನಿಂಗೆ ಹೇಳಿದ್ವಲ್ಲ ಎಂಬುದಾಗಿ ಸತಿಯನ್ನೇ ತಿದ್ದಿ ಆ ದಂಪತಿಗಳು ಆಗಮಿಸಿದ್ದಾರೆ ವಿಜಯನಗರಕ್ಕೆ. ಚಕ್ರತೀರ್ಥದಲ್ಲಿ ಸ್ನಾನಗೈದು ಗುರುಗಳ ಬಳಿಗೆ ಆಗಮಿಸಿದ್ದಾರೆ. ಶ್ರೀವ್ಯಾಸ ತೀರ್ಥರು ಶ್ರೀಕೃಷ್ಣನ ಪೂಜೆಯನ್ನು ಮುಗಿಸಿ ತೀರ್ಥ ಪ್ರಸಾದವನ್ನು ನಡಿ ಮಾಡಿಕೊಂಡು ಕೂತಿದ್ರು. ಅದಾವುದೋ ಭಗವಂತನ ಆಜ್ಞೆ ಬಂದಿದೆ, ಮಹಾಪುರುಷನವರು ಬರ್ತಾ ಇದ್ದಾನೆ ಎಂಬುದಾಗಿ ಅವರಿಗೆ ಸೂಚನೆ ಬಂದಾಕ್ಷಣವೇ ಆ ಗುರುವ್ಯಾಸರಾಯರು ಕರೆದು ಪುರಂದರ ನಾಯಕರನ್ನ ತೀರ್ಥ ಪ್ರಸಾದವಿತ್ತು ಚಕ್ರಾಂಕನಾದಿಗಳನ್ನು ಮಾಡಿ ಅನುಗ್ರಹ ಮಾಡಿದ್ರಂತೆ. ಯಾವುದಕ್ಕೋಸ್ಕರ ಹುಟ್ಟಿ ಬಂದಿದ್ಯೋ ಅದನ್ನು ಮರೆತು ಸಂಸಾರದ ಲೋಭದಲ್ಲಿ ಬಿದ್ದಿದ್ಯಾ? ಗುರುವ್ಯಾಸರಾಯರೇ ಕರುಣದಿಂದನಗೆ ವರ ಮಹಾಮಂತ್ರಗಳು ಉಪದೇಶಿಸಿದರು. ಪುರಂದರ ವಿಠಲನೆ ಪರನೆಂದರುಹಿ ದುರಿತ ಭಯವನ್ನೆಲ್ಲ ಪರಿಹರಿಸಿದರಾಗಿ.
1: ಹೀಗೆ ತನ್ನ ಗುರುಗಳನ್ನು ಸ್ತೋತ್ರ ಮಾಡಿದ್ದ. ಮಹಾಮಂತ್ರಗಳನ್ನು ಅನುಗ್ರಹ ಅವರಿಂದ ಪಡೆದು

ಗುರುಗಳು ನೀ ಪ್ರಕಾರ ನೆನೆದಿದ್ದಾರೆ. ಗುರು ಅನುಗ್ರಹವಾಯಿತೋ, ಚಕ್ರಾಂಕನವಾಯಿತೋ, ದೀಕ್ಷೆ ದೊರಕಿತೋ, ಹಿಂದೆ ಕಲಿತ ಶಾಸ್ತ್ರ ಪಾಂಡಿತ್ಯ ಪಕ್ವವೆನಿಸಿತೋ, ಆಗಲೇ ಭಗವದ್ ದರ್ಶನವಾಗ್ತದಂತೆ. ಅಪರೋಕ್ಷವಾಯಿತೋ, ಮೈ ಮರೆತರೂ ನನ್ನ ಜೀವನದಲ್ಲಿ ಇಂಥ ದಿನ ಯಾವಾಗ, ಇಂದಿನ ದಿನವೇ

ತಾಳ ತಂಬೂರಿ ಗೆಜ್ಜೆಗಳನ್ನು ಕಟ್ಟಿ ಭಗವಂತನ ಗುಣಗಾನ ಮಾಡ್ತಾ ನವಕೋಟಿ ನಾರಾಯಣನು ಹೀಗೆ ಬೀದಿ ಭಿಕಾರಿಯಂತೆ ಅಲಿಯುವುದು ಕಂಡು ನೆಂಟರು ಇಷ್ಟರು ಬಂಧುಗಳು ಬಂದು ಬೇಸತ್ತರು. ಇದೇನಾಯ್ತು ನಿಮ್ ಗತಿ? ಏನ್ ಅಪರಾಧ ಮಾಡಿದ್ರಿ ಅಂತ ಈ ಸ್ಥಿತಿ ಬಂತು ನಿಮಗೆ? ಇದೇನಾಯ್ತು? ಯಾಕೆ ಹೀಗಾಯ್ತು? ದಾಸರು ಉತ್ತರಿಸಿದರು, ನಿಮ್ಗೆ ತಿಳಿಯಿದಳಪ್ಪ ಆದದ್ದೆಲ್ಲ.

ರಾತ್ರಿಗೆಲ್ಲ ಪ್ರಾಯಶ್ಚಿತ್ತವಾಯಿತಪ್ಪ, ಇದು ಒಳಿತೇ ಆಯಿತು, ಎಲ್ಲ ನಾನು ತ್ಯಾಗ ಮಾಡಿದೆ. ಆ ಪಾಂಡುರಂಗ ವಿಠಲ, ನನ್ನ ಪುರಂದರ ವಿಠಲ ನನ್ನ ಕಾಪಾಡ್ತಾನೆ. ಕಾಲಿಗೆ ಗೆಜ್ಜೆ ಕಟ್ಟಿ ತುಂಗಾ ಸ್ನಾನ, ಹರಿನಾಮ ಸಂಕೀರ್ತನ, ಗಾಮ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಕೃಷ್ಣದೇವರಾಜನ ಅರಮನೆಯ ಮುಂದೆ ಬರ್ತಾ ಇದ್ದ. ಒಂದು ದಿನ ಯಾರು ರಾಜಮಾನ್ಯ ವರ್ತಕನಾಗಿದ್ದನೋ, ಇವತ್ತು ಭಗವದ್ದಾಸರಾಗಿ ಬರುವಾಗ ಗುರುಗಳಾದ ವ್ಯಾಸತೀರ್ಥರು ಕೊಂಡಾಡಿದರಂತೆ ಈತನನ್ನು. ಎಂಥವು ನಿಮ್ಮ

ಕೃಷ್ಣದೇವರಾದರೆ ಸಮಾಧಾನವಾಗಲಿಲ್ಲ. ಗುರುಗಳೇ, ನೀವು ಸನ್ಯಾಸಿಗಳು, ನಿಮ್ಮ ಸಂಸಾರ ಇವನ್ನೇನು ಹೋಗ್ತಾ ಇದ್ದೀರಿ? ಸಾಕ್ಷಾತ್ ಪ್ರಹ್ಲಾದನ ಅಂಶರಾಗಿರತಕ್ಕಂಥ ವ್ಯಾಸತೀರ್ಥರಿಗೆ ಪೂರ್ವ ಜನ್ಮದಲ್ಲಿ ಗುರುಗಳಾಗಿದ್ದಾರೆ ನಾರದರು. ಆ ಪೂರ್ವಾನುಸಂಧಾನದಿಂದ ಗುಣಗಾಲ ಮಾಡಿದರು. ಇದು ಅರ್ಥವಾಗಲಿಲ್ಲ ರಾಜನಿಗೆ. ಈ ರತ್ನಬಿಡು ವ್ಯಾಪಾರಿ ವರ್ತಕನಿಗೆ ಏನಿದೆ ವೈರಾಗ್ಯ ನೋಡಬೇಕು ಅಂತ ದಾರಿಯಲ್ಲಿ ಭಿಕ್ಷೆಗೆ ಬರ್ತಾ ಇದ್ದಾರೆ ದಾಸರು. ಯಾರಲ್ಲಿ ಬೇಡ್ಲಿಕ್ಕಲ್ಲ, ಎಲ್ಲ ಉದ್ಧಾರ ಮಾಡಲಿಕ್ಕೆ. ಕೊಟ್ಟವರು ಸರಿಯೇ, ಒಡೆದೆ ಬಿಟ್ಟವರು ಸರಿಯೇ, ಯಾರು ನಂಗೇನು ಕೊಡಬೇಕಾದಿಲ್ಲ. ಕೃಷ್ಣದೇವರಾಜ ಒಂದು ಬೊಗಸೆ ನವರತ್ನಗಳನ್ನು ತಂದು ದಾಸರ ಯಾವ ಗೋಪಾಲ ಬುಟ್ಟಿಗೆ ಹಾಕಿದ ಭಿಕ್ಷಾಪಾತ್ರ. ಯಾರೇನು ಕೊಟ್ಟರು ಅಂತ ನೋಡೋರೆಲ್ಲ ತಗೊಂಡು ಹೋದರು. 15 ದಿವಸ ಹೀಗೆ ನಡೆಯಿತು. ತಂದು ಪತ್ನಿಯ ಕೈಯಲ್ಲಿ ಕೊಡ್ತಾರೆ, ತಾನು ಸಂಧ್ಯಾ ಬಂದ ರಾಹಿನಿಕ್ಕಾಗಿ ಹೊರಟು ಹೋಗ್ಬಿಡ್ತಾರೆ ತುಂಗಾ ತೀರಕ್ಕೆ. ಕೃಷ್ಣದೇವರಾಜ ಒಳಗೊಳಗೆ ನಗ್ತಾ ಇದ್ದಾನೆ, ನವರತ್ನ ನಿತ್ಯ ಕೊಡ್ತಾ ಇದ್ದೇನೆ, ಮತ್ತು ಪುನಃ ಹೋಗಿ ಇವ ರತ್ನ ವ್ಯಾಪಾರ ಶುರು ಮಾಡಿದ್ರು ಮಾಡಬಹುದು ಅಂತ ಒಳಗೊಳಗೆ ಹಿಗ್ಗುತ್ತಾ ಇದ್ದಾನೆ. ಹೇಳಿ ತೋರಿದ ವ್ಯಾಸತೀರ್ಥರಿ. ಗುರು ವ್ಯಾಸತೀರ್ಥರಂದ್ರು ಪುರಂದರದಾಸರಂಥವರಲ್ಲಪ್ಪ, ನಡಿಯವರ ಆ ಮನೆಗೆ ಹೋಗಿ ನೋಡೋಣ. ಕೇವಲ ಗುಡಿಸಲಂತಿರತಕ್ಕಂಥ ಆ ಮನೆಗೆ ಕೃಷ್ಣದೇವರಾಜ ವ್ಯಾಸತೀರ್ಥರು ಬರ್ತಾರೆ. ಮಹಾಬ್ರಾಹ್ಮಣಿ ಭಗವದ್ಭಕ್ತೆ ಚಿರತಪಸ್ವಿನಿ ಭಾಗ್ಯಭಾರತಿ ಗೌತಮಿ ಆಸನವನ್ನು ಕೊಟ್ಟು ಇರುವರನ್ನು ಕುಳ್ಳಿರಿಸಿದರೆ ಇನ್ನೂ ನೈವೇದ್ಯವಾಗಲಿಲ್ವೇ, ದೇವರ ಪೂಜೆ ಆಗಲಿಲ್ವೇ, ಅಡುಗೆ ಆಗಲಿಲ್ವೇ ಅಂತ ಹೀಗೆ ಪ್ರಶ್ನಿಸುವಾಗ ಗುರುಗಳು, ಆ ಕೇಂದ್ರಳು, ವ್ಯಾಸರಾಯರೇ ಗುರುಗಳೇ, ಕೆಲವು ದಿನದಿಂದ ಅಡುಗೆಗೆ ಸ್ವಲ್ಪ ವೇಳೆ ಆಗ್ತಾ ಇದೆ, ಯಾಕಂದ್ರೆ ನಮ್ಮ ಯಜಮಾನರಿಗೆ ಭಿಕ್ಷೆ ಕೊಡತಕ್ಕಂಥವರು ಆ ದವಸ ಧಾನ್ಯದೊಳಗೆ ನಾನಾ ಜಾತಿಯ ಕಲ್ಲು ಬೆರಕೆ ಮಾಡಿ ಕೊಡ್ತಾರೆ. ಆ ಕಲ್ಲುಗಳನ್ನೆಲ್ಲ ಎತ್ತಿ ಧಾನ್ಯಗಳನ್ನು ಶುದ್ಧ ಮಾಡಿ ಅಡಿಗೆ ಸಿದ್ಧ ಮಾಡಲಿಕ್ಕೆ ವೇಳೆ ಆಗ್ತದೆ ಅಂತ. ನವರತ್ನಗಳನ್ನು ಒಂದು ಜಾತಿಯ ಕಲ್ಲು ತಾನೆ, ಅದನ್ನು ಕೊಟ್ಟ ಕೃಷ್ಣದೇವರಾಜ ಅಲ್ಲೇ ನಿಂತಿದ್ದಾನೆ. ಆ ಕಲ್ಲನ್ನು ಎಲ್ಲಿ ಎಸೆದಿದ್ದೀರಿ ಅಂತ ಕೇಳಿದರೆ, ದಾಸರ ಗುಡಿಸಲ ಮುಂದೆ ತಿಪ್ಪೆಯ ರಾಶಿಯಲ್ಲಿ ನವರತ್ನಗಳ ರಾಶಿ ಬಿದ್ದಿದೆ. ತಕ್ಷಣ ಕೃಷ್ಣದೇವರಾಜನ ಕಿರೀಟ ಆ ಪತಿವ್ರತೆಯಾದಂತಹ ಗೌತಮಿಯ ಪಾದವನ್ನು ಮುಟ್ಟಿತು. ತಾಯೇ, ನಾನು ನವರತ್ನಗಳು ಕೊಟ್ಟದ್ದು ವಿಶೇಷವಲ್ಲ, ನಿಮ್ಮ ಯಜಮಾನರು ತಂದದ್ದು ವಿಶೇಷವಲ್ಲ, ಆ ನವರತ್ನಗಳನ್ನ ಒಂದು ಜಾತಿಯ ಕಲ್ಲುಗಳು ಅಂತ ಎತ್ತಿ ಬಿಸಾಡಬೇಕಾದ್ರೆ ನೀನು ಎಂಥ ವಿರಕ್ತಿಗಳಿದ್ದಿ ತಾಯಿ, ನಿನ್ನಂತ ಸತೀ ತ್ಯಾಗಮಯಿ ಮನೆಯಲ್ಲಿ ಇರುವುದರಿಂದ ದಾಸರಿಗೆ ಈ ದಾಸತ್ವ ಸಿದ್ಧಿಸಿತು, ನನ್ನನ್ನು ಕ್ಷಮಿಸು ಅನ್ನುವಾಗ ಆಧುನಿಕ ಮುಗಿಸಿ ದಾಸರು ಬರ್ತಾರೆ.

0: ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ತಾಳ ತಪ್ಪದೆ ಹೆಜ್ಜೆ ಇಟ್ಟುಕೊಳ್ತಾರೆ. ಹೊರಮನೆಯ ಅಂಗಳವನ್ನೇ ಮಲಗುವ ಸಜ್ಜೆಯಾಗಿಸಿಕೊಂಡು ಪರಮಾತ್ಮನ ಕೊಂಡಾಡ್ತಾ ಬರತಕ್ಕಂತಹ ವೈಷ್ಣವೋತ್ತಮನನ್ನು ಕಂಡು ವ್ಯಾಸತೀರ್ಥರಂದು, ನೋಡಯ್ಯ ಕಂಗಳಿಗೆ ಹಬ್ಬವಾಯಿತೋ ಮಂಗಳಾತ್ಮಕ ಪುರಂದರದಾಸರನ್ನು ಕಂಡು. ವ್ಯಾಸತೀರ್ಥನು ಹೀಗೆ ಅಂಥ ದಾಸರು ಶ್ರೀಹರಿಗೆ ಬೇಕಾದವರು ಎನಿಸಿದರು. ಕೃಷ್ಣದೇವರಾಜ, ಇಂಥ ದಾಸರು ನೀವು ನಮ್ಮ ನಾಡಿನಲ್ಲಿ ಬಡವರಂತಿರಬಾರ, ಏನ್ ಬೇಕೋ ಕೇಳ. ಪುರಂದರದಾಸರು ಎಂಥ ಆತ್ಮಾಭಿಮಾನ, ರಾಜ ನಾವು ಬಡವರೇ, ಯಾರು ಹೇಳಿದ್ರು ನಿನಗೆ ತಿಳಿಯದು?
1: ದರಿದ್ರರೆನಬಹುದೇ ಹರಿದಾಸರ ಶ್ರೀವಂತರೆ.

ಸರ ಮೇಲಿದ್ದ ಕರುಣವು ಶ್ರೀದೇವಿಯ ಮೇಲಿಲ್ಲವೋ ಪುರಂದರ ವಿಠಲಗೆ. ಹರಿ ಅನುಗ್ರಹಕ್ಕೆ ಪಾತ್ರರಾದವಪ್ಪ ನಾನು, ನಮ್ಮನ್ನ ಯಾಕೆ ಬಡವರಂತೀಯ? ನಿಂಗೆ ತಿಳಿಯಿತು ರಾಜಾ,

हा परम तृप्त संतृप्तवादंथ जीव नान याक पडव राजनंदा स्वामी पुरंदरदासरे ಕ್ಷಮಿಸಬೇಕು. ಭಾಗವತರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಭಾಗವತ ಉಪಚಾರ ಮಾಡಿದ್ದೆ, ನನ್ನಿಂದ ನೀವೇನಾದರೂ ದಾನ ಪಡೆಯಿದ್ರೆ ನನ್ನ ಉದ್ಧಾರ ಆಗೋದಿಲ್ಲ. ಹಾಗಂದ್ರು ನೀನೇನು ದಾನ ಕೊಡ್ತೀಯಪ್ಪ, ನಮಗೇನು ಬೇಕು, ನೀನೇನು ಕೊಡ್ತೀನಿ ನನಗೆ.

ನಮ್ಮ ಭಾಗ್ಯ ನಾರಾಯಣ, ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ. ನಿಮ್ಮ ಲಕ್ಷ್ಮೀ ನಾರಾಯಣನ ಪಾದ ಸೇವೆಯಲ್ಲಿ ತೊಡಗಿದ್ದಾಳಪ್ಪ. ಆ ನಾರಾಯಣ ನಂಬಿದ್ರು ನಮಗೇನು ಕೊರತೆ. ಬಳಿಕ ವ್ಯಾಸತೀರ್ಥರು ಆಶೀರ್ವಾದ ಮಾಡಿದ ಮೇಲೆ ಜಪಕ್ಕಾಗಿ ಒಂದು ಕಲ್ಲಿನ ಮಂಟಪ ಕಟ್ಟಿಸಿ ಕೊಟ್ಟಿದ್ದಾರೆ. ದಾಸರು ತೃಪ್ತರಾಗಿ ಅದರಲ್ಲಿದ್ದಾರೆ. ಭಗವಂತನ ಹೋ ರಾತ್ರಿ ಚಿಂತಿಸುತ್ತಾರೆ. ಒಂದೊಂದು ಅದ್ಭುತ ಮಹಿಮೆಗಳು ದಾಸರ ಮೂಲಕ ತೋರಿಸಿದ್ದಾರೆ. ತಿರುಪತಿಯ ಯಾತ್ರೆಗೆ ಬಂದಂತಹ ದಾಸರು ಪಿತೃಶ್ರಾದ್ದಕ್ಕೆ ಕುಳಿತಿದ್ದಾರೆ. ಘೃತ ತುಪ್ಪವಿರಲಿಲ್ಲ. ಅಪ್ಪಣ್ಣ ಭಾಗವತನ ಎಲ್ಲೋ ಅಟ್ಟಿದ್ರೆ ತುಪ್ಪ ಸಿಗಲಿಲ್ಲ. ಆ ತಿಮ್ಮಪ್ಪ ಶ್ರೀನಿವಾಸ ಆ ದಾಸರ ಪಿತರನ ಅಂತರ್ಯಾಮಿಯಾದ ಶ್ರೀಮದ್ ಜನಾರ್ದನ ವಾಸುದೇವ ತಾನೇ ತುಪ್ಪದ ಗಿಂಡಿಯನ್ನು ತಂದು ಒಪ್ಪಿಸಿದನಂತೆ. ದೇವರೇ ತನ್ನ ಸೇವೆಗೆ ಬಂದ ಅಂತ ತಿಳಿದ ಬಳಿಕ ಎಷ್ಟು ದುಃಖಿತರಾದ. ಎಂದಪ್ಪಿ ಕೊಂಬೆ ರಂಗಯ್ಯನ ಈ ಕೀರ್ತನೆಯಲ್ಲಿ ಸ್ವಾಮೀನ ಯಾವಾಗ

ನೀನ್ ತುಪ್ಪ ತಗೊಂಡು ಬಂದು ತಿಳಿಯದೆ ಹೋಯ್ತಲ್ಲ. ಈ ಭಾವದಿಂದ ಆ ಶ್ರೀನಿವಾಸ ಉಪಾಸನೆ ಮಾಡ್ತಾ ಇದ್ದ. ಅದೊಂದು ದಿನ ಪೂಜೆಗೆ ಕುಳಿತಾಗ ವ್ಯಾಸತೀರ್ಥರ ಕರೆ ಬಂತು, ಅವಸರವಾಗಿ ಹೋಗಬೇಕಾಗಿತ್ತು. ಅಕ್ಕಿಯನ್ನು ಅನ್ನವಾಯಿಸಿ ನೈವೇದ್ಯ ಕೆಡುವಷ್ಟು ಅವಕಾಶ ಇಲ್ಲದೆ ಆ ಅಕ್ಕಿ ತೊಳೆದ ನೀರನ್ನ ನೈವೇದ್ಯಕ್ಕಿಟ್ರಂತೆ. ಕೃಷ್ಣಾರ್ಪಣ ಅಂದ್ರು. ಮಂಗಳಾರತಿ ಆ ಬಳಿಕ ಮಾಡುವನೆಂಬುದಾಗಿ ಶ್ರೀ ಮಠಕ್ಕೆ ಬಂದರೆ ವ್ಯಾಸತೀರ್ಥರು ಪೂಜೆಯಲ್ಲಿ ಮಗ್ನರಾಗಿದ್ದರು. ಅವರ ಆರಾಧ್ಯ ದೇವ ಆ ಕೃಷ್ಣನ ಕಟವಾಯಿಂದ ಒಂದು ಜಾತಿಯ ಬೆಳ್ಳಗಿನ ನೀರು ಕಳಕಳಿಯಿತು. ಇದೇನು ಅಂತ ಅಚ್ಚರಿ ಪಡ್ತಾರೆ. ದಾಸರಿಗೆ ತನ್ನ ಅಪರಾಧದ ಅರಿವಾಗ್ತದಂತೆ. ಈ ಘಟನೆಯನ್ನು ವರ್ಣಿಸಿದ್ದಾರೆ ಕೃಷ್ಣ. ಅಜ್ಞಾನಿಯಾದ ಜಡಮೂಢನಾದ ನಾನು ಮರೆತು ಅಚ್ಯುತಾರ್ಪಿತ ಬೆನನೋ, ಆ ಅಕ್ಕಿಯನ್ನೇ ವೇದಿಕೊಡೋದು ಮರೆತು ಕಲಗಚ್ಚ

ತನ್ನ ಭಕ್ತ ಏನ್ ಕೊಟ್ರು ಪತ್ರಂ ಪುಷ್ಪಂ ಫಲಂ ಪೂಯಂ, ಆ ಭಕ್ತಿಯನ್ನು ಕೊಡಬೇಕಾದ ಮುಖ್ಯ. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನು ಕೊಂಡಾಡ್ತಾ ಎಲ್ಲೆಲ್ಲಿಯೂ ಪಾಂಡುರಂಗನ ಮಹಿಮೆ ತಿಳಿಯಪಡಿಸಿ ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವವೆಂದು ಡಂಗುರವ ಸಾರಿ ಹರಿಮಹಿ

ಹೀಗೆ ಡಂಗುರು ಸಾರಿ ಶ್ರೀಹರಿಯ ಮಹಿಮೆಯನ್ನು ಕೊಂಡಾಡಲಿಕ್ಕಾಗಿ ತನ್ನ ಜೀವನವನ್ನು ಕಾದಿರಿಸಿದರು. ಎಲ್ಲಾ ವಾದ್ಯವಾದನಗಳು ಎಲ್ಲ ಕಲೆಗಳು ಪರಮಾತ್ಮ ಉಪಾಸನೆ ಮಾಡಬೇಕು ಅಂದ್ರು. ಹೊಡಿ

ನಗಾರ ಇಂದ್ರು ವಾದ್ಯವಾದನಗಳಿಂದ, ಮೃದಂಗಗಳಿಂದ, ತಾಳವೀಣಗಳಿಂದ, ನರ್ತನಗಳಿಂದ, ಕೀರ್ತನಗಳಿಂದ ಹರಿ ಹರಿ ಹರಿ ಎಂಬ ನಾಮವೇ ಎಲ್ಲರ ತಾಳ ತುಂಬಿ ತುಳುಕಬೇಕೇಕ ಪ್ರಕಾರ. ಹಾಗೆ ಹರಿನಾಮ ಸಂಕೀರ್ತನ ಹೇಳ್ತಾ ಕೇದಾರ ಮೊದಲಾದ ಎಲ್ಲ ಯಾತ್ರೆಗಳನ್ನು ಸಂಚಾರ ಮಾಡಿದರು. ಇಂತು 475,000 ಕೃತಿಗಳನ್ನು ಕಂತು ಜನಕ ಪುರಂದರ ವಿಠಲ ಮೆಚ್ಚಲಿಕೆ. 475,000 ಪದ ಪದ್ಯ ಠಾಯಿ ಸುಳಾದಿ ಉಗಾಭೋಗಾದಿಯನ್ನು ರಚಿಸಿದರು. ಯಾರಿಗೆ? ನರನಾದ ಮೇಲೆ ಹರಿನಾಮ ಜಿಹ್ವೆಯೊಳಿರಲಿ. ನಾಲಿಗೆಯಲ್ಲಿ ಹಗಲು ರಾತ್ರಿ ಪರಮಾತ್ಮನು ಕೊಂಡಾಡಿದೆ. ಉಸಿರು ಉಸಿರಿಗೆ ಕುಸುಮನಾಭನನ್ನು ಉಸಿರುತ್ತಾ ತನ್ನ ಪ್ರೀತಿಯ ಸತಿ ಸುತರು ಒಬ್ಬೊಬ್ಬರೇ ಒಬ್ಬರು ಅಗಲಿದಾಗ ಆ ವಿಯೋಗದಲ್ಲೂ ಕೂಡ ತತ್ವ ಚಿಂತನೆ ಮಾಡುತ್ತಾರೆ. ಗಿಳಿಯು ಪಂಜರದೊಳಿಲ್ಲ ಅಂತ ಸಾರಿ. ಇಲ್ಲಿರುವ ಆ ಜೀವಾತ್ಮನನ್ನು ಗಿಳಿಗೆ ಹೋಲಿಸಿ ಈ ಪಂಜರವು ಶಾಶ್ವತವಲ್ಲ ಅಂತಕ್ಕಂಥದ್ದು ಎಚ್ಚರಿಸಿದೆ. ಪಂಢರಪುರದ ಪಾಂಡುರಂಗನ ಕರೆ ಆ ಸ್ವಾಮಿಯನ್ನು ನೋಡಲು ಧಾವಿಸಿದ್ದಾರೆ. ಭೀಮಾನದಲ್ಲಿ ಸ್ನಾನ ಮಾಡಿ ಆ ಪಂಢರೀನಾಥನ ಮಂಗಲ ಮೂರ್ತಿಯನ್ನು ಕಂಡು ಕಟಿಯಲ್ಲಿ ಕರವಿಟ್ಟ ಸ್ವಾಮಿಯನ್ನು ಕಂಡು ಪುಂಡರೀಕಾವರದೇ ಹರಿ ವಿಠಲ ಆ ಸ್ವಾಮಿಯ ಪಾದ ಕರಗಿದರು. ವಿಠಲ ಭಕ್ತವತ್ಸಲ, ಶೇಷಾಯುಷ್ಯವನ್ನು ನನ್ನ ಚರಣದ ಬಳಿಯಲ್ಲಿ ಕಳೀಬೇಕು, ನನ್ನ ಜನ್ಮ ಸಾರ್ಥಕ ಇಲ್ಲಾಗಬೇಕು, ಅದಕ್ಕಾಗಲ್ಲಿದ್ದರಂತೆ. ವಿಶ್ವರೂಪ ದರ್ಶನಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬರತಕ್ಕಂಥವ್ರು ಒಂದು ವಯೋಧರ್ಮದಿಂದಾಗಿ ಗಾಢ ನಿದ್ದೆಯಲ್ಲಿದ್ದಾರೆ. ಎಚ್ಚೆತ್ತವಾಗಿ ವಿಶ್ವರೂಪ ದರ್ಶನದ ಆ ಘಂಟೆ ಕೇಳ್ತಾ ಇದೆ. ಅಪ್ಪಣ್ಣ ಭಾಗವತನನ್ನು ಕರೆದು ಶೌಚಕ್ಕೆ ನೀರುತ್ತಾ ಅಂತ ಹೇಳಿ ಹೊರಗೆ ಹೋಗ್ತಾರೆ. ಅಪ್ಪಣ್ಣ ಭಾಗವತ ಮೈ ಮರೆತು ಮಲಗಿದ್ದಾರೆ. ತನ್ನ ಭಕ್ತರ ಸೇವೆ ಮಾಡುವುದರಲ್ಲಿ ಅಹಂ ಭಕ್ತ ಪರಾಧೀನು ಅಂತ ಭಾಗವತನ ಉಳಿದಂತಹ ಸ್ವಾಮಿ ಪಾಂಡುರಂಗ ವಿಠಲ ತನ್ನ ಅಭಿಷೇಕ ಸಿದ್ಧ ಮಾಡಿದಂತಹ ಚಿನ್ನದ ಕಲಶವನ್ನ ದಾಸರ ಯಾವ ಶೌಚಾಚಮನಗಳಿಗೆ ನೀರು ಕೊಡ್ಲಿಕ್ಕೆ ತಂದು ಕೊಡ್ತಾರೆ. ವೇಳೆ ಆಯಿತು ಎಂಬ ಕೋಪದಿಂದ ಚಿನ್ನದ ಗಿಂಡಿಯಿಂದ ಠೊಣದರಂತೆ ತಲೆಗೆ ಪಾಂಡುರಂಗನೇ ಬಂದ ಅಂತ ಏನು ಗೊತ್ತು? ಮರುಕ್ಷಣವೇ ತನ್ನ ಅಪರಾಧದ ಅರಿವಾಗಿ ದೇವ ದರ್ಶನ ಪಡೆದು ತನ್ನ ವಸತಿಗೆ ಬರ್ತಾರೆ. ಹಿಂದಕ್ಕೆ ಅಪ್ಪಣ್ಣ ಭಾಗವತ ಇನ್ನೂ ಮಲಗಿದ್ದಾರೆ. ನಿನಗೆ ಹೊಡೆದು ತಪ್ಪಾಯ್ತಪ್ಪ ನೊಂದೇನೋ ಅಂತ ಅವನನ್ನು ಎಬ್ಬಿಸ್ತಾ ಇರುವಂತೆ ಒಂದೂ ತಾನು ತಿಳಿಯೇ ಅಂತ ಹೇಳ್ತಾನೆ ಅಪ್ಪಣ್ಣ ಭಾಗವತ. ಧಾವಿಸಿ ಬಂದರೂ ದೇವಾಲಯಕ್ಕೆ ವಿಠಲ ಹೇ ಸ್ವಾಮಿ ಇದೇನು ನನ್ನ ಸೇವೆ ಮಾಡಲಿಕ್ಕೆ ನೀರು ಎತ್ತುಕೊಂಡು ಬಂದೀಯ? ಭಕ್ತರ ಮೇಲಂಥ ಮಮತೆ ಅಂತ ಪ್ರೀತಿ ಉಳ್ಳಂಥ ಸ್ವಾಮಿ ನಿನ್ನನ್ನು ಠೊಣದನಲ್ಲೋ ನನಗಾವ ನರಕು ನನ್ನ ಅಪರಾಧ ಕ್ಷಮೆ ಕೊಡೋ ಸ್ವಾಮಿ. ನಾ ಮಾಡಿದ ತಪ್ಪುಗಳು ಒಂದಲ್ಲ ಎರಡಲ್ಲ ಹೀಗೆ ಸ್ವಾಮಿಯಲ್ಲಿ ಬೇಡಿಕೊಂಡ್ರು. ಪಂಢರೀನಾಥನು ಈ ದಾಸರಲ್ಲಿರುವ ಕೊಂಚ ದೋಷವು ಕಳೆಯಬೇಕು ಅಂತ ಸಂಕಲ್ಪ ಮಾಡಿ ಅಂದು ತಾನೇ ಪುರಂದರದಾಸರ ವೇಷವನ್ನು ಧರಿಸಿ ಆ ಪಂಢರಿಯ ಒಬ್ಬ ನರ್ತಕಿಯ ವೇಶ್ಯ ಮನೆಗೆ ಬರುತ್ತಾನೆ. ಪಾಂಡುರಂಗನೇ ಆಕೆಯನ್ನು ರಾತ್ರಿ ಇಡೀ ನರ್ತನ ಮಾಡಿಸಿ ತನ್ನ ದಿವ್ಯ ಕೈಯ ಖಡಗವನ್ನ ಪಾಂಡುರಂಗನೇ ಆಕೆ ಕೊಟ್ಟ ಪುರಂದರದಾಸ ವೇಷದಿಂದ ಹೋಗಿದ್ದಾನೆ. ನಾಳೆ ಮತ್ತೆ ಬರ್ತೇನೆ, ಇನ್ನೊಂದು ಖಡಗ ನಾಳೆ ಕೊಡ್ತೇನೆ ಅಂತ ಹೇಳ್ತಾರೆ. ವಿಶ್ವರೂಪ ದರ್ಶನದ ಹೊತ್ತಿನಲ್ಲ ವೇಶ್ಯೆ ಕೈಯೆಲ್ಲ ಕಂಕಣವನ್ನು ಧರಿಸಿಕೊಂಡು ಪಾಂಡುರಂಗನ ದರ್ಶನಕ್ಕೆ ಬರುವಾಗ ದಂಡಾಧಿಕಾರಿಗಳು ಅರ್ಚಕರು ಕಂಡು ಆ ವೇಶ್ಯೆಯನ್ನ ದಂಡಿಸಿದರು. ಹೇಳು ಇಲ್ಲಿಂದ ಯಾರು ತಂದೆ, ಯಾರು ಕೊಟ್ಟರು ನನಗೆ? ಪುರಂದರದಾಸರೇ ತಂದು ಕೊಟ್ಟರೆ ನೋಣ. ಏನು ಅರಿಯದ ವೃದ್ಧರಾದ ಪುರಂದರದಾಸರನ್ನ ಕಂಬಕ್ಕೆ ಬಿಗಿದು ಕೊರಡಗಳಿಂತಾನೆ ಹೊಡೆದು ಹೇಳು ನಿಜ ಎಂಬಾಗ ಇದರಿಗೆ ಪಾಂಡುರಂಗ ದರ್ಶನ ಕೊಟ್ಟು ನಸು ನಕ್ಕನಂತೆ
ನನ್ನನ್ನು ಹೊಡೆದಿಯಲ್ಲ, ಪ್ರತೀಕಾರ ಈಗ ನೋಡು. ಆ ನಗುತ್ತಿರುವ ಸ್ವಾಮಿಯನ್ನು ಕಂಡು ಮೈ ಮರೆತು

ನಾನು ನಿನಗೆ ಹೊಡೆದೆ, ನಿನ್ನ ಹೊಡೆಸಿದೆ. ಮುಯಿ ತೀರ್ಥಲ್ಲೋ ತಂದೆ, ಈ ದಾಸನ ಮೇಲೆ ಕೃಪೆ ಮಾಡುವಂತ ಕೈ ಮುಗಿದು ಆ ಭಗವಂತನು ಒಂದು ಬಾಲಕನ ಮೇಲೆ ಆವೇಶಿತವಾಗಿ ದಾಸರಲ್ಲಿ ಅಪರಾಧವಿಲ್ಲ ಎಂಬುದಾಗಿ ಘೋಷಿಸಲು ದಂಡಾಧಿಕಾರಿಗಳು ಕಂಬ ಕಟ್ಟಿದ ದಾಸನನ್ನು ಬಿಡಿಸಿದರು. ಇಂದಿಗೂ ಪಂಢರಪುರದಲ್ಲಿ ಪುರಂದರದಾಸರ ಕಂಬ ಅಂತಕ್ಕಂಥ ಪವಿತ್ರ ಸ್ಥಳವಿದೆ. ಪಾಂಡುರಂಗ ವಿಠಲನ ಯಾವ ದಿವ್ಯಾಜ್ಞೆಯನ್ನು ಪಡೆದು ದೇವಾ ಮರಳಿದರು ತುಂಗಾ ತಟಾಕಕ್ಕೆ. ವ್ಯಾಸತೀರ್ಥರು ಮುಕ್ತರಾಗಿದ್ದಾರೆ ಗುರುಗಳು. ತನ್ನ ಪ್ರೀತಿಯ ಪರಮಶಿಷ್ಯ ಕೃಷ್ಣದೇವರಾಜನೂ ಕೂಡ ಗತಿಸಿದ್ದಾನೆ.

ಅಂತಹ ದಾಸತ್ವ ನಮಗೆ ನಿಮಗೆಲ್ಲ ಸಿದ್ಧಿಸಲಿ ಅಂತ ಆ ಪಾಂಡುರಂಗ ವಿಠಲನ ಬೇಡ್ತಾ ಆ ಮಂಗಲ ಹೇಳೋಣ. ಆಷಾಢಿ ಕಾರ್ತಿಕಿ ಭಕ್ತ ಜಲಯೇತಿ ಚಂದ್ರಭಾಗೆ ಮಧಿ ಸ್ಥಾನ ಜರಿತಿ ದರ್ಶನ ಹೇಳ ಮಾತ್ರ ತಯ ಹೋಯ ಮುಕ್ತಿ.

0: ಇದುವರೆಗೂ ನೀವು ಕೇಳಿದ್ದು ಭಕ್ತ ಪುರಂದರದಾಸರ ಹರಿಕತೆ, ಗಾಯನ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
5: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
3: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
4: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
3: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
0: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
2: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ಮೋಜು ಮಾಡದೆ ಎಲ್ಲ ಬದುಕು ಬೇಸರ, ಕೇಕೆ ಹಾಕಲು ಗಲ್ಲ ನವೀನ ಸಾರ, ರಂಗು ಕಾಣುತ್ತ ಕಣ್ಣು ಜಗವು ಸುಂದರ, ದಾರಿ ಸಾಗುತ್ತ ಒಂದು ಸಲೀಸು ಪೂರ, ಮೋಹದ ತೀರ ಹೀರುತ್ತ ಮೇರ ಚಿಂತೆಯ ದೂರ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ஆசை நூறாசை ஆசை நூறாசை டார்லிங் ஏ டார்லிங்

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.

ನೋಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ.

ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ, ಸವಿ ಮಾತನಾಡುತ್ತಾ ಸವಿಯಾಗಿ ಹಾಡುತ್ತಾ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನನ್ನ ನೋಡುತ್ತೀರಿ, ಸೂಜಿಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

0: ಕ್ಷಮಿಸಿ.
1: ಇವಳೆ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
7: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
6: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
10: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
10: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ, ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
13: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ

ಯಾವ್ದಾದ್ರು ಕಾರ್ಯಕ್ರಮವನ್ನ ಕೇಳಿದಾಗ ವಾವ್ ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ? ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಭಾವಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: can't dance the day away. ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ಹೇಳಿ ತಿಳಿಸ್ತೀರಿ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ನೋಡೋದಾದ್ರೆ, ರಕ್ಷಿತಾ ಮೇಡಮ್ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮಧುರ ಗಾನ ಕಾನ್ಸೆಪ್ಟ್ ಚೆನ್ನಾಗಿತ್ತು, ನನಗೆ ಲೈನ್ ಸಿಗಲಿಲ್ಲ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಅರ್ಪಿತಾ, ಇವತ್ತಿನ ಕಾನ್ಸೆಪ್ಟ್ ಸೂಪರ್ ಆಗಿ ಹಾಡಿದ್ರಿ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಅರ್ಪಿತಾ, ಟಾಪಿಕ್ ಸೂಪರ್, ಮೊದಲ ಬಾರಿಗೆ ಈ ಟಾಪಿಕ್ ತುಂಬ ಇಷ್ಟವಾಗಿದೆ. ಸೊ ತುಂಬ ಪ್ರೀತಿಯ ಧನ್ಯವಾದಗಳು ನಿಮಗೆ, ಮಧುರ ಗಾನ ಬಿಂದಾಸ್ ಆಗಿದೆ ಅಂತ ಹೇಳಿ ಶಿವಮೊಗ್ಗದ ಕುಸುಮ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಬಿಂದಾಸ್ ಕಾರ್ಯಕ್ರಮ ಸೂಪರ್ ಅಂತ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಬಹುದು, ಪ್ಲೀಸ್ ಈ ರೀತಿ ಮಾಡ್ತಾ ಇರಿ, ಸೂಪರ್ ಆಗಿ ನಡೆಸಿದ್ದೀರಿ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಅರಕಲಗೋಡು ತಾಲೂಕು ಮಧುಕುಮಾರ್ ಅವರು, ಪ್ರಸಾರ ಆಗ್ತಾ ಇರೋ ಪ್ರೋಗ್ರಾಮ್ ಸೂಪರ್ ಅಂತ ಹೇಳಿದ್ರೆ, ರಮೇಶ್ ಅವರು, ಮೇಡಮ್ ನೀವು ನಡೆಸ್ಕೊಡ್ತಾ ಇರೋ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಕನ್ನಡ ಪದಗಳ ಆಟ ಕೇಳಿ ಖುಷಿ ಆಯ್ತು, ಕನ್ನಡ ಇನ್ನಷ್ಟು ಕಲಿಯೋಕೆ ಸಹಾಯ ಆಯ್ತು, ಥ್ಯಾಂಕ್ ಯು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಬರೀ ಹಾಡು ಹೇಳೋ ಬದಲು ಈ ರೀತಿಯ ಕಾರ್ಯಕ್ರಮಗಳು ತುಂಬಾ ವಿಶೇಷವಾಗಿರುತ್ತೆ, ಕನ್ನಡದ ಮೇಲೆ ಇರುವಂತಹ ಅಭಿಮಾನ ಹೆಚ್ಚಾಗುತ್ತೆ. ಥ್ಯಾಂಕ್ ಯು ಅರ್ಪಿತಾ, ಪದಗಳ ಆಟ ತೆಗೆದುಕೊಂಡಿದ್ದಕ್ಕೆ ಅಂತ ಹೇಳಿ ಶಾಂತಿನಿ ಹಾಸನ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಶಾಲಾ ದಿನಗಳಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ಸುಮಿತ್ರಾ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಹೀಗೆ ವಿಭಿನ್ನವಾದ ಕಾರ್ಯಕ್ರಮ ತೆಗೆದುಕೊಂಡು ಬರ್ತಾ ಇರಿ ಅಂತ ಹೇಳಿ ಸತೀಶ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕನ್ನಡದ ಮೇಲಿನ ಅಭಿಮಾನ ಹೆಚ್ಚಾಗುತ್ತೆ, ಕಾರ್ಯಕ್ರಮ ಕೇಳಿ ಖುಷಿ ಆಯ್ತು, ಥ್ಯಾಂಕ್ ಯು ಅಂತ ಹೇಳಿ ಕೃಷ್ಣಪ್ಪ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾಫಿ ವಿತ್ ಆರ್ಜೈಸ್ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಆಡಿ ಕೃತಿಕೆ ಜಾತ್ರೆಗೆ ತಾವುಗಳು ಖುದ್ದಾಗಿ ದೇವಸ್ಥಾನಕ್ಕೆ ಆಗಮಿಸಿ ಈ ಎರಡೂ ದಿನದ ಜಾತ್ರೆಯ ಬಗ್ಗೆ ಭಕ್ತಾದಿಗಳಿಗೆ ತಮ್ಮ ಬಾನುಲಿಯ ಮೂಲಕ ಪ್ರಸಾರವನ್ನ ಮಾಡಿ ಭಕ್ತಾದಿಗಳಿಗೆ ತಿಳಿಸಿದ್ದಕ್ಕಾಗಿ ನಮ್ಮ ದೇವಸ್ಥಾನದ ಟ್ರಸ್ಟ್ ಪರವಾಗಿ ಹಾಗೂ ವೈಯಕ್ತಿಕವಾಗಿಯೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಅಂತ ಹೇಳಿ ಗುಡ್ಡೇಕಲ್ಲು ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿರುವಂತಹ ರಘು ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಭಾರತಿ ಅವರು, ಖ್ಯಾತ ನಟರಾದ ರಾಮಕೃಷ್ಣ ಅವರ ವಿಶೇಷ ಸೊಗಸಾಗಿ ಮೂಡಿ ಬರುತ್ತಿದೆ, ಅಮೃತಗಳಿಗೆ ಚಿತ್ರದ ಗೀತೆ ತುಂಬಾ ಅರ್ಥಪೂರ್ಣವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಪತ್ತೇನಹಳ್ಳಿಯ ಸುಬ್ರಹ್ಮಣ್ಯ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಖ್ಯಾತ ನಟ ರಾಮಕೃಷ್ಣ ನಟನೆಯ ಚಿತ್ರಗಳಿಂದ ಇಂದು ಮೂಡಿ ಬರುತ್ತಿರುವ ಎಲ್ಲ ಗೀತೆಯನ್ನ ಕೇಳ್ತಿದ್ದೇವೆ. ದೇವತೆ ಚಿತ್ರಗೀತೆ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಾಸಾಗರದಿಂದ ಶನಿವಾರ ಅಶೋಕ್ ನಟನೆಯ ಚಿತ್ರಗೀತೆಗಳು ಪ್ರಸಾರ ಮಾಡ್ತಿದ್ದೀರಾ, ಅವಳ ಅಂತರಂಗ ಚಿತ್ರದ ಗೀತೆ ನನಗೆ ತುಂಬಾ ಇಷ್ಟ, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಸರ್ ಮತ್ತು ನಿಲಯಕ್ಕೂ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ರೇಡಿಯೋ ಕೇಂದ್ರದಿಂದ ಮೂಡಿ ಬರುತ್ತಿರುವ ಸುಮಧುರ ಗೀತೆಯನ್ನು ಪ್ರಸಾರ ಮಾಡುವ ನಿಲಯಕ್ಕೆ ನಮ್ಮ ಅನಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಸುಬ್ರಹ್ಮಣ್ಯ ಆಯ್ತಾಳ್ ಸರ್ಗೆ ನಮ್ಮ ಕಡೆಯಿಂದ ನಗೆ ನಲ್ವಿನ ನಮಸ್ಕಾರ, ನಿಮ್ಮ ಆಯ್ಕೆ ಹಾಡುಗಳು ತುಂಬಾ ಇಷ್ಟವಾಗಿದೆ, ಧನ್ಯವಾದ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ರೇಡಿಯೋ ಕೇಂದ್ರದಿಂದ ಮೂಡಿ ಬರುತ್ತಿರುವ ಸುಮಧುರ ಗೀತೆಗಳು ಪ್ರಸಾರ ಮಾಡುತ್ತಿರುವ ನಿಲಯಕ್ಕೆ ನಮ್ಮ ಅನಂತ ಅನಂತ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಪ್ರೀತಿಯ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ನಮ್ಮ ಕಡೆಯಿಂದ ನಗೆ ಲಲಿವಿನ ನಮನಾಮೃತಗಳು. ನೀವು ಆಯ್ಕೆ ಮಾಡಿದ ಪ್ರಸಾರ ಮಾಡುತ್ತಿರುವ ಹಾಡುಗಳು ತುಂಬಾ ಮನಸ್ಸಿಗೆ ಇಷ್ಟವಾಗುತ್ತಿದೆ, ಪ್ರತಿಯೊಂದು ಗೀತೆಯು ಮನಸ್ಸಿಗೆ ಮುದ ನೀಡುತ್ತಿದೆ, ನಿಮ್ಮ ಸುಮಧುರ ಕಾರ್ಯಕ್ರಮ ಹೀಗೆಯೇ ನಿರಂತರವಾಗಿ ಮೂಡಿ ಬರಲಿ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಸೂಪರ್ ಸಾಂಗ್ ಪ್ರಸಾರ ಮಾಡ್ತಾ ಇದ್ದೀರಾ, ಅದರಲ್ಲೂ ರಾಜಣ್ಣ ಮತ್ತು ನಾಗೇಂದ್ರ ಅವರ ಸಂಗೀತ ನೀಡಿದ ಚಿತ್ರಗೀತೆಗಳಿಗೆ ನಾನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಭಾನುವಾರ ಕಾರ್ಯಕ್ರಮವನ್ನು ಕೇಳ್ತಿದ್ದೇವೆ, ಅಶೋಕ್ ನಟನೆಯ ವಿಶೇಷ ಗೀತೆಗಳು ತುಂಬಾ ಅದ್ಭುತವಾಗಿ ಮೂಡಿ ಬರುತ್ತಿದೆ, ರಂಗನಾಯಕಿ ಚಿತ್ರದಲ್ಲಿ ಅಶೋಕ್ ಅವರ ನಟನೆ ಅದ್ಭುತ, ಇದರಲ್ಲಿ ಎಲ್ಲಾ ಗೀತೆಗಳು ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಬೆಂಗಳೂರಿನ ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಖ್ಯಾತ ನಟ ಅಶೋಕ್ ಅವರ ವಿಶೇಷ ಗೀತೆಗಳು ಮನೋಜ್ಞವಾಗಿ ಮೂಡಿ ಬರುತ್ತಿದೆ, ಗೀತೆಗಳು ಬಹಳ ಸೊಗಸಾಗಿವೆ, ರಂಗನಾಯಕಿ ಮತ್ತೆ ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಗಳು ಸೊಗಸಾಗಿದ್ದವು, ಧನ್ಯವಾದ ಅಂತ ಹೇಳಿ ಹೊಸಕೋಟೆಯ ಲತಾ ಸುಹಾಸ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ರಾತ್ರಿ 8:30 ಶಿವಮೊಗ್ಗ ರೇಡಿಯೋ ಶಿವಮೊಗ್ಗದಲ್ಲಿ ಅಭಿನಯ ಚತುರ ಅಶೋಕ್ ಅವರು ನಟಿಸಿರುವ ಕೆಲವು ಚಿತ್ರ ಹಾಗೂ ಮಧುರ ಕನ್ನಡ ಚಿತ್ರಗೀತೆಗಳು ನಮ್ಮ ಮನ ತಣಿಸಲಿವೆ. ಅಶೋಕ್ ಅವರ ಅಭಿನಯದ ಸೊಗಡು, ಮನ ಮುಟ್ಟುವ ಸಂಗೀತ ಮತ್ತು ಸುಮಧುರ ಗೀತೆಗಳಿಂದ ಇಂದಿನ ಈ ಸಂಗೀತ ಪಯಣ ನಮ್ಮನ್ನ ಹಳೆಯ ಸವಿ ನೆನಪುಗಳ ಲೋಕಕ್ಕೆ ಕರೆದೊಯ್ಯಲಿದೆ. ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ ಅಕ್ಷತಾ ರಾವ್. ಜರಗನಹಳ್ಳಿ ಬೆಂಗಳೂರು ಇವರು ಮಾಲಾಶ್ರೀ ಅವರ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿಂಧೂರ ತಿಲಕ ಮೂವಿಯಿಂದ ಬಂದ ಹಾಡು ಕೇಳುತ್ತಾ ಮಲಗು ಮಲಗು ಹಾಯಾಗಿ ಎಂಬ ಹಾಡು ಕೇಳುತ್ತಾ ನನಗೆ ನಿದ್ದೆ ಬಂತು ಎಂದು ಹೇಳಿದ್ರೆ ತಪ್ಪಾಗಲಾರದು. ನಿಮ್ಮ ನಿರೂಪಣೆ ಸಹಿತ ನಮ್ಮ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ, ಎಂಥ ಅದ್ಭುತ ನಿರೂಪಣೆ! ಇಂಥ ನಿರೂಪಣೆಯನ್ನ ಕೇಳಿದ ನಿಜಕ್ಕೂ ನಾವೇ ಪುಣ್ಯವಂತರು. ಅದು ಪ್ರಸಾರ ಮಾಡುವ ಶಿವಮೊಗ್ಗ ರೇಡಿಯೋನೇ ಭಾಗ್ಯ, ನಾವು ಕೇಳುವವರೇ ಭಾಗ್ಯವಂತರು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಆತ್ಮೀಯ ಶ್ರೋತೃಗಳೇ, ರೇಡಿಯೋ ಕೇಳುವುದು ಬರೀ ಅಭ್ಯಾಸವಲ್ಲ, ಅದೊಂದು ಅದ್ಭುತ ಅನುಭವ. ಆದ್ರಲ್ಲೂ ನಮ್ಮ ಶಿವಮೊಗ್ಗ ರೇಡಿಯೋ ಪ್ರಸಾರ ಮಾಡುವ ಪ್ರತಿಯೊಂದು ಕಾರ್ಯಕ್ರಮವು ಶ್ರೋತೃಗಳ ಹೃದಯಕ್ಕೆ ತಟ್ಟುವಂಥದ್ದು. ಅದಕ್ಕೆ ಜೀವ ತುಂಬುವವರು ನಮ್ಮ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಅವರು ಮತ್ತು ನಿರೂಪಣೆಯನ್ನ ಪ್ರಸಾರ ಮಾಡುವ ಶಿವಮೊಗ್ಗ ರೇಡಿಯೋ ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯವೇ ಸರಿ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇವರು ಮಾಲಾಶ್ರೀ ಹುಟ್ಟು ಹಬ್ಬದ ಪ್ರಯುಕ್ತ ಪ್ರಸಾರವಾದ ಹಾಡುಗಳನ್ನ ಕೇಳಿದೆ, ತುಂಬಾ ಚೆನ್ನಾಗಿತ್ತು ಎಲ್ಲಾ ಹಾಡುಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ರಮ್ಯಾ ರೆಡ್ಡಿ ವಿನೋಬನಗರ ಶಿವಮೊಗ್ಗ, ಇವರು ದಿನಾಲೂ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಅವರ ಕಾರ್ಯಕ್ರಮ ಬಂತೆಂದ್ರೆ ನಾನು ಎಲ್ಲವನ್ನ ತ್ಯಾಗ ಮಾಡಿ ಮೊದಲು ಕಾರ್ಯಕ್ರಮ ಕೇಳ್ತೇನೆ, ಮನಸ್ಸಿಗೆ ತೃಪ್ತಿ, ಏನೋ ಒಂದು ಉಲ್ಲಾಸ ಹೊಸತನ ಮೂಡುತ್ತದೆ, ನಿಜಕ್ಕೂ ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಹುಟ್ಟು ಹಬ್ಬ ಆಚರಿಸಿಕೊಳ್ಳುತ್ತಿರುವ ಕನಸಿನ ರಾಣಿಯವರು, ಹಾಡುಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನವೆಂಬರ್ 1991 ತೆರೆ ಕಂಡ ಸಾಯಿ ಪ್ರಕಾಶ್ ನಿರ್ದೇಶನದ ಕೊಲ್ಲೂರು ಕಾಳ ಚಿತ್ರ ತುಂಬಾ ಚೆನ್ನಾಗಿದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಕೂಡ ಸೂಪರ್ ಆಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಶಿವಮೊಗ್ಗ ಸಿಬ್ಬಂದಿ ಎಲ್ಲರಿಗೂ ನಮಸ್ಕಾರಗಳು. ರೇಡಿಯೋ ಕೇಳುವುದು ಒಂದೇ ಅಲ್ಲ, ಅದರಲ್ಲಿ ಅದ್ಭುತವಾದಂತಹ ಗೀತೆಯನ್ನು ಬಹಳ ಸುಂದರವಾಗಿ ಪ್ರಸಾರವಾಗುತ್ತಿದೆ. ನನ್ನ ಬಂಗಾರದಂತೆ ತಂಗಿ ನನ್ನ ಬಾಳು ಎಲ್ಲವೂ ಚೆನ್ನಾಗಿ ಪ್ರಸಾರವಾಯಿತು ಸರ್, ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ದಾನಕ್ಕಿಂತ ದೊಡ್ಡ ದಾನ ಸಮಾಧಾನ. ಸಮಾಧಾನ ಶಿವಮೊಗ್ಗ ರೇಡಿಯೋದಲ್ಲಿ ದಿನನಿತ್ಯ ನಮ್ಮ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಅವರ ನಿರೂಪಣೆಯಲ್ಲಿ ಬರುವ ಒಂದೊಂದು ಹಾಡಿನಲ್ಲಿ ಒಂದೊಂದು ಅರ್ಥ ಮತ್ತು ಅದರ ಹುಮ್ಮಸ್ಸು ತುಂಬಾ ಇದೆ. ಸುಬ್ರಹ್ಮಣ್ಯ ಅವರ ನಿರೂಪಣೆ ಕೇಳುವುದಾದ್ರೆ ನನಗೆ ಎಲ್ಲಿಲ್ಲದ ಸಂತೋಷ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸರ್, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಕನಸಿನ ರಾಣಿ ಮಾಲಾಶ್ರೀ ಅವರ ವಿಶೇಷ, ಅವರೇ ನಟಿಸಿದ ಚಿತ್ರದ ಗೀತೆಗಳು ಅದ್ಭುತವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣಿ ಮತ್ತು ಕುಟುಂಬ ಪತ್ತೇನಹಳ್ಳಿ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಒಂದಕ್ಕಿಂತ ಒಂದು ಅದ್ಭುತವಾದ ಗೀತೆಗಳು, ಮನಸ್ಸಿಗೆ ಖುಷಿ ಕೊಡುವಂತಹ ಗೀತೆಗಳು ಪ್ರಸಾರವಾಗುತ್ತಿದೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಖ್ಯಾತ ನಟಿ ಮಾಲಾಶ್ರೀ ನಟನೆಯ ಚಿತ್ರ ಗೀತೆಗಳಿಂದ ಮೂಡಿ ಬರುತ್ತಿರುವ ಎಲ್ಲಾ ಗೀತೆಗಳು ಚೆನ್ನಾಗಿದೆ ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮಹೇಶ್ ಹೊಸೂರು, ಕನಸಿನ ರಾಣಿ ಮಾಲಾಶ್ರೀ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಶಿವಮೊಗ್ಗ FMನಿಂದ ಪ್ರಸಾರ ಮಾಡಿದ ಎಲ್ಲಾ ಗೀತೆಗಳು ಇಷ್ಟವಾದವು, ಪ್ರಸಾರ ಮಾಡಿದ ಸುಬ್ರಹ್ಮಣ್ಯ ಸರ್ FM ತಂಡಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮುಂಜಾನೆ 6:05 ತಾವು ನೀಡುವ ದಿನದ ವಿಶೇಷ ಕಾರ್ಯಕ್ರಮ ವಿವರಣೆ ತುಂಬಾ ಅದ್ಭುತವಾದ ರೀತಿಯಲ್ಲಿ ವಿವರಣೆಯನ್ನ ನೀಡಿದ್ದೀರಿ, ತಮಗೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಉಡುಪಿ ಜಿಲ್ಲೆ ಸಾಲಿಗ್ರಾಮ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ, ಈಗಿನ ಪ್ರೋಗ್ರಾಮ್ ಸೂಪರ್ ಆಗಿತ್ತು, ಖುಷಿ ಆಯ್ತು, ಸಮಯ ಕಳೆದಿದ್ದೇ ತಿಳಿಲಿಲ್ಲ ಅಂತ ಹೇಳಿ ಮಧುಕುಮಾರ್ ಮಾದಿಹಳ್ಳಿ ಅರಕಲಗೋಡು ತಾಲೂಕು ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಿರೂಪಕರಿಗೆ ನಮಸ್ಕಾರಗಳು, 12ನೇ ತಾರೀಕು ಬುಧವಾರ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ಮಾಹಿತಿಯನ್ನ ತಿಳಿಸಿದ್ದಕ್ಕೆ ರಕ್ಷಿತಾ ಹೊಳ್ಳ ಅವರಿಗೆ ಧನ್ಯವಾದಗಳು. ನನಗೆ ಹೊರನಾಡು ತಾಯಿ ಅನ್ನಪೂರ್ಣೇಶ್ವರಿ ಅಂದ್ರೆ ತುಂಬಾ ಇಷ್ಟ, ಹಾಗೆ ಪ್ರಸಾರ ಮಾಡಿದ ವಾಹಿನಿಯ ಸಿಬ್ಬಂದಿ ವರ್ಗ ಹಾಗೂ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ರಕ್ಷಿತಾ ಹೊಳ್ಳ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸೋಮಶೇಖರ್ ಅವರು, ಇಂದಿನ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ, ದಿನಾಂಕ 11ರಂದು ಮಂಗಳವಾರ ಮುಂಜಾನೆ 6:00 ದಿನದ ಕಾರ್ಯಕ್ರಮದ ವಿವರಣೆಯನ್ನ ನೀಡಿದಂತಹ ಅರ್ಪಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ತುಂಬಾ ಅದ್ಭುತವಾದ ರೀತಿಯಲ್ಲಿ ದಿನದ ಕಾರ್ಯಕ್ರಮದ ವಿವರಣೆಯನ್ನ ನೀಡುತ್ತಾರೆ, ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಿದ್ದೇವೆ, ಖ್ಯಾತ ಬಹುಭಾಷಾ ಹಿನ್ನೆಲೆ ಗಾಯಕರಾದ SP ಬಾಲಸುಬ್ರಹ್ಮಣ್ಯಂ ಅವರ ವಿಶೇಷ ಗೀತೆಗಳು ಬಹಳ ಅದ್ಭುತವಾಗಿ ಮೂಡಿ ಬರುತ್ತಿದೆ, ಒಂದಕ್ಕಿಂತ ಒಂದು ಅದ್ಭುತ ಗೀತೆಗಳು. ಪ್ರಸಾರಕ್ಕಾಗಿ ನಮ್ಮ ನೆಚ್ಚಿನ ಸುಬ್ರಹ್ಮಣ್ಯ ಐತಾಳ್ ಸರ್ ರೇಡಿಯೋ ಶಿವಮೊಗ್ಗ ವಾಹಿನಿಗೆ ಧನ್ಯವಾದಗಳು ಸುಬ್ರಹ್ಮಣಿ ಮತ್ತು ಕುಟುಂಬ ಪತ್ತೇನಹಳ್ಳಿ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಗೇರ್ ಅವರು. ರಾತ್ರಿ 8:30 ಪ್ರಸಾರವಾಗುವ ಎಸ್ಪಿಬಿ ಕನ್ನಡ ಚಿತ್ರಗೀತೆಗಳ ರಸಮಂಜರಿ ಕಾರ್ಯಕ್ರಮಕ್ಕೆ ಕುತೂಹಲದಿಂದ ಕಾಯುತ್ತಿದ್ದೇವೆ. ಕನ್ನಡ ಚಿತ್ರರಂಗದ ಮಧುರ ಗೀತೆಗಳಿಗೆ ತಮ್ಮ ಅದ್ಭುತ ಕಂಠದಿಂದ ಜೀವ ತುಂಬಿದ ಗಾನಗಂಧರ್ವ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸುಮಧುರ ಹಾಡುಗಳನ್ನ ಮತ್ತೊಮ್ಮೆ ಕೇಳುವ ಅವಕಾಶ ಸಿಕ್ಕಿತು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ಒಬ್ರು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಖ್ಯಾತ ಗಾಯಕರಾದ ಎಸ್ಪಿಬಿ ಅವರ ಸುಮಧುರ ಕಂಠದಲ್ಲಿ ಇಂದು ಮೂಡಿ ಬರುವ ಎಲ್ಲಾ ಗೀತೆಗಳನ್ನ ಕೇಳ್ತಿದ್ದೇವೆ. ಎಲ್ಲಾ ಗೀತೆಗಳು ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸುಭಾನ್ ಕೋರಿ ಹಾಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಕಾರ್ಯಕ್ರಮ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡಿದ ಹಾಡುಗಳನ್ನ ಪ್ರಸಾರ ಮಾಡ್ತಿದ್ದೀರಿ, ಹಾಡುಗಳು ಎಲ್ರಿಗೂ ಇಷ್ಟವಾಗುವಂತಹ ಹಾಡು, ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು ಸರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಿರೂಪಕರಿಗೆ ನಮಸ್ಕಾರಗಳು. 12 ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಕಾರ್ಯಕ್ರಮದಲ್ಲಿ ಎಲ್ಲಾ ತರವಾದ ಗೀತೆಗಳು ಪ್ರಸಾರ ಮಾಡುತ್ತಿದ್ದೀರಿ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೇನೆ ಕನ್ನಡ ಹಾಡುಗಳು ಸುಮಧುರವಾಗಿ ಮೂಡಿ ಬರ್ತಾ ಇದೆ, ಅದರಲ್ಲಿ ಸುಬ್ರಹ್ಮಣ್ಯ ಸರ್ ಅವರ ನಿರೂಪಣೆ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಇದೇ ಸುಬ್ರಹ್ಮಣ್ಯ ಸರ್ ಅವರಿಗೂ ಕೂಡ ಹಾಗೂ ಶಿವಮೊಗ್ಗ ವಾಹಿನಿಗೂ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ಅವರು ತಿಳಿಸಿದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಗೇರ್ ಅವರು ನಮಸ್ತೆ ಮೇಡಮ್, ಎಫ್ಎಂ ಶಿವಮೊಗ್ಗದಲ್ಲಿ ಆತ್ಮೀಯ ಆರ್ಜೆ ಅರ್ಪಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ನಮ್ಮ ಹಳ್ಳಿ ನಮ್ಮ ಪರಂಪರೆ ಎಂಬ ಅರ್ಥಪೂರ್ಣ ಕಾರ್ಯಕ್ರಮವನ್ನ ತುಂಬಾ ಅತ್ಯಂತ ಸುಂದರವಾಗಿ ಸರಳವಾಗಿ ಮತ್ತೆ ಮನ ಮುಟ್ಟುವ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ರೂಪಾ ಯೋಗೀಶ್ ಇವರು ನಮ್ಮ ಹಳ್ಳಿ ನಮ್ಮ ಪರಂಪರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ ನಿರೂಪಕರಿಗೆ ನಮಸ್ಕಾರಗಳು. ಗುರುವಾರ ಸಂಜೆ 4 ಪ್ರಸಾರವಾದಂತಹ ಕಾರ್ಯಕ್ರಮದಲ್ಲಿ ಅರ್ಪಿತಾ ಮೇಡಮ್ ನಡೆಸಿಕೊಟ್ಟಂತಹ ಹಳ್ಳಿಯ ವಿಷಯವನ್ನ ತೆಗೆದುಕೊಂಡಿರುವ ಮಾಹಿತಿ ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸಂಜೆಯ ಕಾಫಿ ವಿತ್ ಆಜೇಸ್ ಕಾರ್ಯಕ್ರಮದಲ್ಲಿ ಹಳ್ಳಿಯ ಒಂದು ವಿಷಯದ ಕುರಿತು ತೆಗೆದುಕೊಂಡ ಬಗ್ಗೆ ತುಂಬಾ ಚೆನ್ನಾಗಿತ್ತು, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಐತಾಳ್ ನಡೆಸಿಕೊಟ್ಟ ಆರತಿ ಅಭಿನಯದ ಎಲ್ಲಾ ಗೀತೆಗಳು ಇಷ್ಟವಾದವು, ಒಂದಕ್ಕಿಂತ ಒಂದು ಹಾಡು ಸೂಪರ್ ಆಗಿ ಪ್ರಸಾರ ಮಾಡಿದಿರಿ, ಶಿವಮೊಗ್ಗ ಎಫ್ಎಂ ತಂಡಕ್ಕೆ ಧನ್ಯವಾದಗಳು, ವಿಶೇಷವಾಗಿ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕನಸಿನ ರಾಣಿ ಮಾಲಾ ಶ್ರೀ ಹುಟ್ಟು ಹಬ್ಬದ ಪ್ರಯುಕ್ತ ಶಿವಮೊಗ್ಗ ಎಫ್ಎಂ ನಿಂದ ಪ್ರಸಾರ ಮಾಡಿದ ಎಲ್ಲಾ ಗೀತೆಗಳು ಇಷ್ಟವಾದವು, ಪ್ರಸಾರ ಮಾಡಿದ ಸುಬ್ರಹ್ಮಣ್ಯ ಸರ್ಗೆ ಧನ್ಯವಾದಗಳು ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ 9/8/26 ಬೆಳಗಿನ ಅರುಣೋದಯ ಕಾರ್ಯಕ್ರಮದಲ್ಲಿ ನಮ್ಮ ಅಚ್ಚುಮೆಚ್ಚಿನ ಶ್ವೇತಾ ಮೇಡಮ್ ಅವರು ಖ್ಯಾತ ಸಂಗೀತ ದಿಗ್ಗಜ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಬಗ್ಗೆ ನೀಡಿದ ಮಾಹಿತಿ ಸೊಗಸಾಗಿತ್ತು, ಉತ್ತಮ ಮಾಹಿತಿಗಾಗಿ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸೋಮವಾರ ಪ್ರಸಾರವಾದ ಸುಮಧುರವಾದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಾಲಾಶ್ರೀ ಅವರ ನಟನೆಯ ಹಾಡು ತುಂಬಾ ಚೆನ್ನಾಗಿತ್ತು, ಕಾರ್ಯಕ್ರಮ ನಿರೂಪಿಸಿದಂತಹ ನಿರೂಪಕರಿಗೆ ಧನ್ಯವಾದಗಳು, ಸುಬ್ರಹ್ಮಣ್ಯ ಐತಾಳ್ ಮತ್ತು ಇದನ್ನ ಪ್ರಸಾರ ಮಾಡಿದ ರೇಡಿಯೋ ಶಿವಮೊಗ್ಗಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುರೇಶ್ ಭಟ್ ಗೌರಿ ಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ರಾತ್ರಿ 8:30 ಪ್ರಸಾರವಾದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಇವರ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಈ ಹಾಡನ್ನ ಪ್ರಸಾರ ಮಾಡಿದ ರೇಡಿಯೋ ಶಿವಮೊಗ್ಗ ಮತ್ತು ನಿರೂಪಣೆ ಮಾಡಿದ ಸುಬ್ರಹ್ಮಣ್ಯ ಐತಾಳ್ಗೆ ಧನ್ಯವಾದಗಳು ಅಂತ ಹೇಳಿ ಸುರೇಶ್ ಭಟ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೇನೆ ಇವರು ಬುಧವಾರದ ಚಿತ್ರಗೀತೆಗಳು ಗುರುವಾರದ ಚಿತ್ರಗೀತೆಗಳು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ ಸುಧಾರಾಣಿಯವರ ಹುಟ್ಟು ಹಬ್ಬದ ಪ್ರಯುಕ್ತ ಪ್ರಸಾರವಾದ ಸುಧಾರಾಣಿಯ ಬಗ್ಗೆ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಸರೋಜಾ ಜೈಶಂಕರ್ ನಿವೃತ್ತ ಶಿಕ್ಷಕಿ ಭದ್ರಾವತಿ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸುಧಾರಾಣಿಯವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ಅಭಿನಯಿಸಿದ ವಿಶೇಷ ಗೀತೆಗಳು ಸೂಪರ್ ಆಗಿದೆ, ಮಧುಕುಮಾರ್ ಮಾದೇಹಳ್ಳಿ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕು ಇವರು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ಗುರುವಾರ ಸಂಜೆ 4 ಪ್ರಸಾರವಾದ ಕಾರ್ಯಕ್ರಮದಲ್ಲಿ ನಮ್ಮ ಹಳ್ಳಿ ನಮ್ಮ ಸಂಸ್ಕೃತಿ ವಿಷಯದ ಕುರಿತು ಹಲವು ಕೇಳುಗರು ತಮ್ಮದೇ ಆದ ರೀತಿಯಲ್ಲಿ ಅನುಭವ ಹಂಚಿಕೊಂಡ್ರು, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮವಾಗಿತ್ತು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
7: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಈಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448-1494-61. ಸಂಖ್ಯೆ ಮತ್ತೊಮ್ಮೆ 9448-1494-61.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ. ನನ್ನ ಊರು ನಮ್ಮ ಪರಂಪರೆ. ಹೌದು, ನನ್ನ ಊರೇ ನನ್ನ ಪರಿಚಯ. ಹಾಗಾದ್ರೆ ತಡ ಯಾಕೆ? ನಿಮ್ಮ ಊರಿನ ಪರಂಪರೆ, ಜನಪದ, ಸಾಂಸ್ಕೃತಿಕ ಆಚರಣೆಗಳನ್ನು ಕುರಿತಂತೆ ನಿಮ್ಮ ಮಾತುಗಳ, ಹಾಡಿನ, ಕಥೆಯ ಹಾಗೂ ಫೋಟೋ ಅಥವಾ ವಿಡಿಯೋ ಮೂಲಕ mgmd.gov.in ಪೋರ್ಟಲ್ನಲ್ಲಿ ದಾಖಲಿಸಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯನ್ನ ಇಂದೇ ಸಂಪರ್ಕಿಸಿ. ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸೋಣ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕ.

0: ಇಸಿ
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು. ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನನ್ನ ಜೊತೆಲಿದ್ದಾರೆ KT ಗಂಗಾಧರ್ ಅವರು, ರಾಜ್ಯ ರೈತ ಸಂಘದ ಪ್ರಮುಖರು. ಇವರ ಜೊತೆಗೆ ನಾವು ಹಿಂದೆ ಕುಲಾಂತರಿ ತಳಿಗಳ ಬಗ್ಗೆ ಬಹಳ ಚರ್ಚೆಗಳನ್ನು ಮಾಡಿದ್ದೀವಿ. ಒಂದು ಸಣ್ಣ ಸರಣಿಯನ್ನು ಕೂಡ ಮಾಡಿದ್ವಿ, ಒಂದು 3-4 ವಾರಗಳ ಕಾಲ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ ಅದರ ಮುಂದುವರೆದ ಭಾಗವಾಗಿ ಈಗ ನನಗೊಂದು ಪ್ರಶ್ನೆ ಇದೆ ಸರ್. ಏನಂದರೆ, ಈ ರಾಜ್ಯ ರೈತ ಸಂಘ ರಾಜ್ಯ ಮಟ್ಟದಲ್ಲಿ ಮಾತ್ರ ಉಳ್ಕೊಂತ, ಅಥವಾ ಇದೇ ರೀತಿಯಲ್ಲಿ ಜಾಗತಿಕವಾಗಿ ಅಥವಾ ಏನು ದೇಶೀಯ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಅದಕ್ಕೆ ಪೂರಕವಾಗಿ ಪ್ರತಿಸ್ಪಂದಿಸ್ತಾ ಹೋಯ್ತಾ, ಹೇಗಾಯಿತು ಸರ್, ರಾಷ್ಟ್ರ ಮಟ್ಟಕ್ಕೆ ಹೇಗೋಯ್ತು ಇದು ಅಂತೇಳಿ?
3: ಬಹಳ ಮುಖ್ಯವಾಗಿ 1980 ದಶಕದಲ್ಲಿ ಪ್ರಾರಂಭವಾದಂಥ ರೈತ ಚಳವಳಿ ಸಹಜವಾಗಿ ಕೃಷಿ ರಾಜ್ಯ ಸರ್ಕಾರಕ್ಕೆ ಪ್ರಧಾನಪಟ್ಟದ್ದಾಗಿದ್ದರಿಂದ ನಮ್ಮ ಚಳವಳಿಗೂ 1-10 ವರ್ಷಗಳ ಕಾಲ ರಾಜ್ಯದ ಸರ್ಕಾರದ ಮೇಲೇ ಗಮನ ಇಟ್ಟು ನಾವು ಚಳವಳಿ ಮಾಡಿದ್ದಾಯಿತು.
2: ಓಕೆ.
3: ಚಳವಳಿ ಮಾಡ್ತಾ ಮಾಡ್ತಾ ಸಹಜವಾಗಿ ಕೆಲವು ವಿಷಯಗಳು ರಾಜ್ಯ ಸರ್ಕಾರಕ್ಕೆ ಮೇಲ್ಪಟ್ಟು ರಾಷ್ಟ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತವೆ ಅನ್ನೋದು ನಿಧಾನವಾಗಿ ನಮ್ಗೆ ಅರ್ಥ ಆಗ್ತಾ ಹೋಯಿತು. ಉದಾಹರಣೆಗೆ ವೈಜ್ಞಾನಿಕ ಬೆಲೆ ನೀತಿ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟು, ಕೃಷಿ ಬೆಲೆ ಆಯೋಗ ಮತ್ತು ಸಾಲದ ನೀತಿಗಳು, ಇವೆಲ್ಲವೂ ಕೂಡ ಭಾರತ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ ಅಂತ ಗೊತ್ತಾದ ಮೇಲೆ ನಾವು ನಮ್ಮ ಚಳುವಳಿಯ ವ್ಯಾಪ್ತಿಯನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗ್ಬೇಕಾಗಿ ಬಂದ ಸಂದರ್ಭ ಬರುತ್ತೆ. ನಾನು ಆಗಲೇ ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ ಹಾಗೆ ರೈತ ಚಳುವಳಿ 1980 to 2000 ಇಸವಿಯವರೆಗೆ ಯಾವ ರೀತಿ ವಿಷಯಾಧಾರಿತ ಹೋರಾಟಗಳನ್ನು ಮಾಡಿದ್ವಿ, ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಸಮಸ್ಯೆಗಳೇನು ಅಂತೇಳಿ ಪಟ್ಟಿ ಮಾಡಿದ ಮೇಲೆ 2000 ಇಸವಿಯಿಂದ ಸರಿಯಾಗಿ ಭಾರತ ಸರ್ಕಾರದ ಕೃಷಿ ನೀತಿಗಳು ಬದಲಾವಣೆ ಆಗಿ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭ ಮಾಡ್ತಾವೆ. ಯಾಕೆ ಈ ವಿಷಯವನ್ನು ತಗೋತಾ ಇದ್ದೀನಿ ಅಂದರೆ, ನಾನು ಆಗಲೇ ಕುಲಾಂತರಿ ವಿಷಯ ಮಾತಾಡೋಕ್ಕೆ ಬಂದಾಗ ಜಾಗತಿಕ WTO ವಿಷಯನೂ ಮಾತಾಡಿದ್ದೆ.
2: ಹೌದು.
3: ಅಲ್ಲಿ ತಳಿ ತಂತ್ರಜ್ಞಾನ ಯಾತಕ್ಕೆ ಬಂತು, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ತಳಿ ತಂತ್ರಜ್ಞಾನವನ್ನು ತಂದವರು ಯಾರು, ಅದರ ಹಿಂದ್ಗಡೆ ಏನು ಕೈವಾಡಗಳಿತ್ತು ಬಂಡವಾಳಶಾಹಿಗಳ ವಿಷಯ ಅಂತ ನಾನು ತಮಗೆ ಓದ ಸಂಚಿಕೆಯಲ್ಲಿ ಮಾತಾಡಿದ್ದೆ.
2: ಹೌದು ಹೌದು.
3: ಈ ಸಾರಿ ಇಲ್ಲಿ ಭಾರತ ಸರ್ಕಾರ 1992 ಡಂಕಲ್ ಪ್ರಪೋಸಲ್ ಅಂತ ಹೇಳಿ ಒಂದು ಡಂಕಲ್ಲಿನ ಒಂದು ಯೋಜನೆಯನ್ನು ಅವರು ಕೊಟ್ಟಂಥ ಸಲಹೆಗಳನ್ನು ಚರ್ಚೆ ಶುರು ಮಾಡುತ್ತೆ. ಡಂಕಲ್ ಪ್ರಪೋಸಲ್ ಅಂತ, ಡಂಕಲ್ನ ಪ್ರಸ್ತಾವನೆಗಳು ಅಂತ, ಭಾರತದ ಕೃಷಿ ಸಂಬಂಧಿತವಾದದ್ದು. ಡಂಕಲ್ ಒಬ್ಬ ಅಂತಾರಾಷ್ಟ್ರೀಯ ಆರ್ಥಿಕ ತಜ್ಞನಾಗಿ ಅವನು ಕೊಡ್ತಕ್ಕಂಥ ವರದಿಯಲ್ಲಿ ಭಾರತದಂಥ ಮುಂದುವರಿತಾ ಇರೋ ದೇಶಗಳು, ಅಂಡರ್ ಡೆವಲಪ್ಡ್ ಕಂಟ್ರಿ ಯಾವ್ಯಾವ್ದು ಬರ್ತವೆ ಇವೆಲ್ಲವೂ ಕೂಡ ಡಂಕಲ್ ಪ್ರಪೋಸ್ ಒಳಗಡೆ ಬರಬೇಕು. ಈ ಡಂಕಲ್ ಪ್ರಪೋಸಲ್ಲು 2000 ಇಸವಿಗೆ ಬಂದದ್ದೇ WTO ಅಂತ, ವರ್ಲ್ಡ್ ಟ್ರೇಡ್ ಅಗ್ರಿಮೆಂಟ್ ಅಂತ. ವರ್ಲ್ಡ್ ಟ್ರೇಡ್ ಅಗ್ರಿಮೆಂಟಲ್ಲಿ ಭಾರತದ ಕೃಷಿ ಮತ್ತು ಕೃಷಿ ವ್ಯಾಪಾರಿಗಳು ಹೊರಗಿತ್ತು, ಮೊದಲು ಗ್ಯಾಟಲ್ಲಿ ಇರಲಿಲ್ಲ. ಆದರೆ 1998-2000 ಇಸವಿನಲ್ಲಿ ಭಾರತ ಸರ್ಕಾರದ ಮೇಲೆ ಕೆಲವು ಒತ್ತಡಗಳು ಬರಕ್ಕೆ ಶುರುವಾಯಿತು. ಯಾವ್ಯಾವುದು ಅಂದರೆ ಅಮೇರಿಕಾ, ಯುರೋಪ್ ಕಂಟ್ರೀಸ್. ಅಮೇರಿಕಾ ಮತ್ತು ಯುರೋಪ್ ಕಂಟ್ರಿಗಳು ಇಡೀ ವಿಶ್ವ ವಾಣಿಜ್ಯ ಒಪ್ಪಂದವನ್ನು ನಿಯಂತ್ರಿಸ್ತಕ್ಕಂಥ ಬಹುದೊಡ್ಡ ರಾಷ್ಟ್ರ ಅವು. ಅವರಿಗೆ ಭಾರತದಂಥ ಕೃಷಿ, ಈ ಸಾಮಾನ್ಯ ವ್ಯಾಪಾರ ಒಪ್ಪಂದ WTO ಅಂದರೆ ಜನರಲ್ ಅಗ್ರಿಮೆಂಟ್ ಟೇರಿಫ್ ಆ್ಯಂಡ್ ಟ್ರೇಡ್ ಅಂತ, ಜನರಲ್ ಅಗ್ರಿಮೆಂಟ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ. ಸೊ ಸಾಮಾನ್ಯ ಒಪ್ಪಂದದಲ್ಲಿ ಭಾರತದ ಕೃಷಿಯನ್ನು ತಂದರೆ ನಾವು ಭಾರತದಲ್ಲಿ ಕೃಷಿ ಸಂಬಂಧಿತವಾದಂಥ ವಾಣಿಜ್ಯಗಳನ್ನು ನಾವು ತರಬಹುದು

0: ಅನ್ನುವ ಮನೋಇಚ್ಛೆಯಿಂದ ಅಮೆರಿಕ ಮತ್ತು ಯುರೋಪ್ ಕಂಟ್ರಿಗಳು WTOನಲ್ಲಿ ನೀವು ಭಾರತದ ಕೃಷಿಯನ್ನು ಸೇರಿಸಲೇಬೇಕು ಅನ್ನೋ ಒತ್ತಡವನ್ನು ಯುರೋಪ್ ಮತ್ತು ಅಮೆರಿಕ ದೇಶಗಳು ಒತ್ತಾಯವನ್ನು ಮಾಡ್ತವೆ. ಆಗ 1997 ನಡೆದಂಥ ಋಗ್ವೇ ಶೃಂಗಸಭೆಯಲ್ಲಿ ಆ WTO ಈ ಪ್ರಸ್ತಾವನೆಯನ್ನು ಮಂಡನೆ ಮಾಡುತ್ತೆ. ಭಾರತದ ಕೃಷಿ ಸಂಬಂಧಿತವಾದಂಥ ವ್ಯವಹಾರ ವಹಿವಾಟುಗಳು ವಿಶ್ವ ವಾಣಿಜ್ಯ ಒಪ್ಪಂದದ ವ್ಯಾಪ್ತಿಗೆ ಬರಬೇಕು ಅಂತ. ಆಗಲೇ ನಮ್ಮ ಚಳುವಳಿ ಇದು ಜಗತ್ತಿಗೆ ಸಂಬಂಧಪಟ್ಟ ವಿಷಯ ಅಂಥೇಳಿ ಅದನ್ನು ನಮ್ಮ ದೇಶದ್ದು ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರೈತ ಚಳುವಳಿ ತಗೊಂಡೋಗಬೇಕು ಅನ್ನೋದು ನಮ್ಮಲ್ಲಿ ಚರ್ಚೆ ಆಗುತ್ತೆ. ಯಾಕೆಂದರೆ ಭಾರತ ಸರ್ಕಾರ ಒಪ್ಕೊಂಡ್ಬಿಟ್ರೆ WTOನಲ್ಲಿ ಬಂದುಬಿಟ್ರೆ ಹಾಗಾಗಿ ಶೃಂಗಸಭೆಯಲ್ಲಿ ನಾವು ಇದಕ್ಕೆ ಸರಿಯಾದ ಪೆಟ್ಟು ಕೊಡಬೇಕು ಅಂಥೇಳಿ ನಾವು ಭಾರತ ಕರ್ನಾಟಕ ರಾಜ್ಯ ರೈತ ಸಂಘ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ್, ಹೀಗೆ ಗುಜರಾತ್ ಎಲ್ಲ ರಾಜ್ಯಗಳ ರೈತ ಸಂಘಟನೆಯನ್ನು ಸಂಕೀರ್ಣಗೊಳಿಸಿ ಮಹೇಂದ್ರ ಸಿಂಗ್ ಟಿಕಾಯತ್ ಅವರ ನೇತೃತ್ವದಲ್ಲಿ ನಾವು ನಂಜುನ್ ಸ್ವಾಮಿಯವರ ಸಾರತ್ವದಲ್ಲಿ ಅಖಿಲ ಭಾರತ ರೈತ ಸಂಘಟನೆ ಪ್ರಾರಂಭ ಆಗುತ್ತೆ. ಆಗ ಅಖಿಲ ಭಾರತ ರೈತ ಸಂಘಟನೆಗಳಿಗೆ ಬಂದ ಮೇಲೆ ಇದು ವಿಶ್ವ ವಾಣಿಜ್ಯ ಒಪ್ಪಂದಕ್ಕೆ ಸಂಬಂಧಪಟ್ಟ ವಿಷಯ, ಇದು ಹಾಗಾಗಿ ಜಾಗತಿಕವಾದ ರೈತ ಸಂಘಟನೆಯನ್ನು ಮಾಡಬೇಕು ಅಂಥೇಳಿ ಅವರು ನಮ್ಮ ನಂಜುನ್ ಸ್ವಾಮಿಯವರು ಮತ್ತು ಮಹೇಂದ್ರ ಸಿಂಗ್ ಟಿಕಾಯತ್ ಅವರು, ಎನ್ ಡಿ ಸುಂದರೇಶ್ ಅವರು ಇರ್ತಾರೆ ಅವಾಗ, ಅವರು ಕೂಡ ಸೇರಿ ಬಹುದೊಡ್ಡ ಅಂತಾರಾಷ್ಟ್ರೀಯ ರೈತ ಸಂಘಟನೆಗೆ ಚಾಲನೆ ಕೊಡ್ತಾರೆ. ಇದು ರೈತ ಸಂಘಟನೆ, ಕರ್ನಾಟಕ ರಾಜ್ಯ ರೈತ ಸಂಘ, ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ, ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟ, ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾತಕ್ಕೆ ರೈತ ಚಳುವಳಿಯನ್ನು ಹಂತ ಹಂತವಾಗಿ ಚೇಂಜ್ ಮಾಡ ಬದಲಾವಣೆ ಮಾಡಿತ್ತು ಅಥವಾ ಅದಕ್ಕೆ ಕಾಲಮಾನ ಸಮಯಕ್ಕೆ ಸರಿಯಾಗಿ ಆ ಸಮಸ್ಯೆಗಳಿಗೆ ತಕ್ಕ ಹಾಗೆ ಚಳುವಳಿಯನ್ನು ರೂಪ ಮಾಡಬೇಕಾಗಿ ಬಂತು ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ, ಜಾಗತಿಕ ಒಪ್ಪಂದದಲ್ಲಿ ಬರಬಹುದಾದಂಥ ನೀತಿ ನಿಯಮಾವಳಿಗಳನ್ನು ಭಾರತದ ರೈತರು ತಡ್ಕೋಬಹುದಾ, ಇವ್ರ ಕೈಲಿ ಆಗುತ್ತಾ ಈ ಷರತ್ತನ್ನು ಮಾಡಲಿಕ್ಕೆ, ಇದ್ರ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು, ಉತ್ಪಾದನೆ ಮೇಲೆ, ಮಾರುಕಟ್ಟೆ, ದೇಶೀಯ ಮಾರುಕಟ್ಟೆ ಮೇಲೆ, ದೇಶೀಯ ಉತ್ಪಾದನೆ ಮೇಲೆ ಏನೇನು ಆಗ್ಬೋದು ಅನ್ನೋದ್ರ ಬಗ್ಗೆ ಚಿಂತೆ ಆಯಿತು. ಇದ್ಯಾಕೆ ಹೇಳ್ತೀನಂತೆ, ನಾವು ಮಾತಾಡ್ತಾ ಕುಲಾಂತರಿ ತಳಿಗಳ ಬಗ್ಗೆ ಮಾತಾಡಿದ್ವಿ ಕಳೆದ ಸಾರಿ. ಅದಕ್ಕಿಂತ ಮೊದಲು ಬಂದದ್ದು ಬೀಜ ಅಂಥದ್ದು ಕಳೆ ನಿರೋಧಕ ಶಕ್ತಿಯ ತಳಿಗಳು, ಕಳೆ ನಿರೋಧಕ ರೋಗ ನಿರೋಧಕ ಶಕ್ತಿಗಳು ಎರಡು ತಳಿಗಳು ಬರುತ್ತೆ.
1: ಓಕೆ,
0: ಕಳೆ ನಿರೋಧಕ ಮತ್ತು ರೋಗ ನಿರೋಧಕ. ನೋಡಿ, ಕಳೆಯೂ ಕೂಡ ಕಳೆ ಔಷಧಿ ಹೊಡೆದ್ರೆ ಕಳೆ ಸಾಯುತ್ತೆ, ಬೀಜ ಗಿಡ ಸಾಯಲ್ಲ, ಹತ್ತಿ ಗಿಡ, ಜೋಳ, ಯಾವುದೇ ಜೋಳಗಳು ಬೆಳೆ ಸಾಯಲ್ಲ, ಕಳೆ ಮಾತ್ರ ಸಾಯುತ್ತೆ. ಅಂದರೆ ಕಳೆ ನಿರೋಧಕ ಶಕ್ತಿಗಳು, ಕಳೆನಾಶಕ ಹೊಡೆದ್ರು ಸಾಯದಲ್ಲೇ ಇರುವಂಥ ತಳಿಗಳು ಬಂದವು. ಊಹೆ ಮಾಡ್ಕೊಳ್ಳಿ ಯಾವ ರೀತಿಯ ಹಾರ್ಮೋನ್ಸ್ ಇದರಲ್ಲಿ ಬಂದಿರಬಹುದು ಅಂತ.
1: ಹೌದು ಹೌದು,
0: ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಯಾಕೆಂದರೆ ಇದು ನಮ್ಮ ಹಳ್ಳಿಯ ಜನರಿಗೆ ಸಾಮಾನ್ಯಕ್ಕೆ ಅರ್ಥ ಆಗುವಂಥ ವಿಷಯ ಅಲ್ಲ. ಕಳೆ ನಿರೋಧಕ ಮತ್ತು ರೋಗ ನಿರೋಧಕ ಶಕ್ತಿಗಳು ಬೀಜಗಳು ಬಿತ್ತನೆಗಳು ಬರ್ತದೆ. ಕಳೆ ನಿರೋಧಕ ಅಂದರೆ ಕಳೆಯನ್ನು ಸಾಯಿಸುತ್ತದೋ, ನಮ್ಮ ಗಿಡವನ್ನು ಸಾಯಿಸಲ್ಲ. ನೋಡಿ, ಅಂದರೆ ಆ ಕಳೆನಾಶಕವನ್ನು ತಡ್ಕೊಂಡು ತಾನು ಬೆಳೆದು ಬರುವಂಥ ಸಾಮರ್ಥ್ಯದ ಬಿತ್ತನೆಯೇನು ಬಂದು ನಮಗೆ.
1: ಹೌದು.
0: ಇನ್ನು ರೋಗ ನಿರೋಧಕ BT ಅಂತ ನಾನು ಹೋದ ಸರಿ ಹೇಳಿದೆ.
1: ಹೌದು,
0: ಬ್ಯಾಚುಲರ್ ತುರುಂಗಿಸಸ್ ಅಂತ.
1: ಹೌದು,
0: ಬ್ಯಾಚುಲರ್ ತುರುಂಗಿಸಸ್ ಅನ್ನೋದು ಒಂದು ಪ್ರಾಣಿಯ ಸಸ್ಯ, ಅದು ಪ್ರಾಣಿಯ ವಂಶವಾಹಿನಿ. ಅದನ್ನು ತಂದು ಈ ಹತ್ತಿ ಬೀಜಕ್ಕೆ ಕ್ರಾಸ್ ಮಾಡಿ ಅಲ್ಲಿಂದ ಕೊಟ್ಟದ್ದು ನಮಗೆ ಕುಲಾಂತರಿ ತಳಿಗಳು. ಹೀಗೆ ರೋಗ ನಿರೋಧಕ ಮತ್ತು ಕಳೆ ನಿರೋಧಕ ತಳಿಗಳು, ಆಮೇಲೆ ಬಂದದ್ದು ಕುಲಾಂತರಿ ತಳಿಗಳು.
1: ಬಹಳ ಒಳ್ಳೆಯ ಗಂಭೀರವಾದ ಒಂದು ವಿಷಯದ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಹೇಳಿದ್ರು ನೋಡಿ, ನಾವು ಹೂವನ್ನು ತೊಗೊಂಡೋಗಿ ಹೊರಗಡೆ ಬಿಸಾಕೋದ್ರಿಂದ ಒಂದೊಂದು ಹೊಸ ಗಿಡ ಹುಟ್ಟಲ್ಲ ಅನ್ನೋದಾದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅನ್ನೋದನ್ನು ಯೋಚನೆ ಮಾಡ್ಕೊಳ್ತಾ ಇರೋಣ. ಇದ್ರ ಮುಂದೆ ಒಂದು ಸಣ್ಣದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಸಿಂಹ ನಂಜಲದರೆ ಕೆಟಿ ಗಂಗಾಧರ್ ಅವರು, ರಾಜ್ಯ ರೈತ ಸಂಘದ ಪ್ರಮುಖರು. ನಾವು ಬ್ರೇಕ್ ತಗೊಳ್ಳೋಕ್ಕಿಂತ ಮೊದಲು ಒಂದು ಗಂಭೀರವಾದ ವಿಚಾರವನ್ನು ಮಾತಾಡ್ತಿದ್ವಿ. ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈತ ಸಂಘ ಒಂದು ದೊಡ್ಡ ಸಂಘಟನೆಯಾಗಿ ರೂಪುಗೊಳ್ತು ಅನ್ನೋದನ್ನು ಮಾತಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿ ಸರ್, ಈಗ ಭಾರತ ಮಟ್ಟದಲ್ಲಿ ನಮ್ಮ ರೈತ ಸಂಘ ಹಿಂಗೆ ಏನು ರೂಪುಗೊಂಡ ನಂತರ ಯಾವುದೆಲ್ಲ ಮೇಜರ್ ಡಿಸಿಷನ್ಸ್ ಆಯಿತು ಸರ್, ಏನು ಪ್ರಮುಖವಾಗಿ ಆಗಿದ್ದಂಥದ್ದು ಅಂತ?
0: ಭಾಳ ಸಂತೋಷ ಸರ್. ಈ ವಿಷಯಗಳನ್ನು ನಾವು ಮಾತಾಡುವಾಗ ಕರ್ನಾಟಕದಲ್ಲಿ ರಾಜ್ಯ ರೈತ ಸಂಘಟನೆ ಇದೆ, ಭಾರತೀಯ ಕಿಸಾನ್ ಯೂನಿಯನ್ ಅಂತ ಹೇಳಿ ನಮ್ಮ ಉತ್ತರ ಭಾರತದಲ್ಲಿದೆ, ತಮಿಳುನಾಡಲ್ಲಿ ವ್ಯವಸಾಯಗಾರ ಸಂಘಂ ಅಂತ ಇದೆ, ಹಾಗೆ ಮಹಾರಾಷ್ಟ್ರದಲ್ಲಿ ಆಗ ಶರದ್ ಜೋಶಿ ಅನ್ನೋರು ರೈತ ಚಳುವಳಿಯ ನೇತಾರರಾಗಿದ್ದರು. ಶರದ್ ಜೋಶಿ ಅವರು ಕೂಡ ಬರ್ತಾಯಿದ್ರು ನಮ್ಮ ಜೊತೆಗೆ. ಪಂಜಾಬ್ ಹರಿಯಾಣ ಆ ಕಡೆಯಿಂದ ಬಿ ಕೆ ಯು ನಮ್ಮ ಮಹೇಂದ್ರ ಸಿಂಗ್ ಟಿಕಾಯತ್ ಅವರು, ಅವರ ಪರಿವಾರ ಪೂರ್ತಿ ಬರ್ತಾಯಿತ್ತು. ಹಾಗಾಗಿ ಪದೇ ಪದೇ ನಾವು ಭಾರತ ಮಟ್ಟದಲ್ಲಿ ರೈತ ಸಂಘಟನೆಯನ್ನು ಬಲ ಮಾಡ್ತಾ ಮಾಡ್ತಾ ನಮ್ಮ ನಾಯಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಸರಿಯಾಗಿ ಜಾಗತಿಕ ಒಪ್ಪಂದಕ್ಕೆ WTO ಪೆಟ್ಟು ಕೊಡಬೇಕು ಅಂಥೇಳಿ ನಾವು ಅಂತಾರಾಷ್ಟ್ರೀಯ ರೈತ ಸಂಘಟನೆ ಮಾಡಿ ಲಾ ವಿಯಾ ಕ್ಯಾಪೆಸೀನಾ ಅಂತ ಒಂದು ಸಂಘಟನೆ ಆಗುತ್ತೆ. ಲಾ ವಿಯಾ ಕ್ಯಾಪೆಸೀನಾ,
1: ಓಕೆ ಓಕೆ,
0: ರೈತ ಸಂಘಟನೆಯ ಸಂಘಟನೆ ಅಂತಲೇ ಅರ್ಥ ಅದು,
1: ಓಕೆ,
0: ಗ್ರೀಕ್ ಭಾಷೆ ಲ್ಯಾಂಗ್ವೇಜ್ ಅದು,
1: ಓಕೆ.
0: ಲಾ ವಿಯಾ ಕ್ಯಾಪೆಸೀನಾ ಇದರ ಪ್ರಧಾನ ಕಚೇರಿ ನಮ್ಮದು ಸೆಂಟ್ರಲ್ ಅಮೆರಿಕಾ ಹೋಂಡ್ರಾಸಲ್ಲಿ ಈಗಲೂ ಇದೆ.
1: ಓಕೆ,
0: ನಾನು ಒಂದೆರಡು ಸಾರಿ ಹೋಗಿದ್ದೆ ಅಲ್ಲಿಗೆ ಹೋಂಡ್ರಾಸ್ಗೆ. ಅಲ್ಲಿ ಜಾಗತಿಕವಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳ ರೈತ ಪ್ರತಿನಿಧಿಗಳು, ರೈತ ಸಂಘಟನೆಗಳು, ಕೃಷಿ ಉದ್ಯಮಗಳು, ಉದ್ಯಮಿಗಳು ಎಲ್ಲರೂ ಬರ್ತಾರೆ ಅಲ್ಲಿ. ಎಲ್ಲ ಕುಳಿತು ಜಾಗತಿಕವಾಗಿ ಏನೇನು ನಿಯಮಾವಳಿಗಳು ಆಯಾ ದೇಶದಲ್ಲಿದ್ವು, ಈಗ ಏನು ಸ್ವರೂಪ ಚೇಂಜ್ ಮಾಡ್ಕೊಳ್ತಾ ಇದ್ದಾವೆ, ಆಯಾ ದೇಶಗಳ ಸರ್ಕಾರಗಳು ಕೃಷಿ ಸಂಬಂಧಿತವಾದಂಥ ಹಳೆಯ ಕಾನೂನುಗಳ ಮೇಲೆ ಸ್ವರೂಪ ಚೇಂಜ್ ಮಾಡಲಿಕ್ಕೆ ಒತ್ತಡ ಯಾರ್ದಿದೆ, ಹಾಗಾದರೆ ಸ್ವರೂಪ ಏನೇನು ಪ್ರಪೋಸಲ್ ಬರ್ತಾ ಇದೆ, ಈ ರೀತಿ ಚರ್ಚೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗೋದು ಶುರುವಾಯಿತು. ನೋಡಿ, ಅಲ್ಲೆಲ್ಲ ಕನ್ಸ್ಯೂಮರ್ಸು, ಗ್ರಾಹಕರು ರೈತ ಸಂಘಟನೆಗೆ ಆರ್ಥಿಕ ಸಹಾಯವನ್ನು ಮಾಡಿ, ನೀವೆಲ್ಲ ರೈತರು ಒಗ್ಗಟ್ಟಾಗಿ ನಮಗೆ ಈ ಕಂಪ್ನಿ ಊಟ ಬೇಡ, ಕಂಪ್ನಿ ಆಹಾರ ಬೇಡ, ಕಂಪ್ನಿ ಸೀಡ್ಸ್ ಬೇಡ, ರೈತರು ಬೆಳೀರಿ ಅಂಥೇಳಿ ನಮ್ಮಂಥ ಸಂಘಟನೆ ಕಾರ್ಯಕರ್ತರಿಗೆ ಕನ್ಸ್ಯೂಮರ್ ಫೋರಮ್ಗಳಿಂದ ನಮ್ಮ ಖರ್ಚು ವೆಚ್ಚಗಳನ್ನು ಕೊಟ್ಟು ಫ್ಲೈಟ್ ಚಾರ್ಜ್ಗಳು, ಉಳ್ಕೊಳ್ಳೋ ವ್ಯವಸ್ಥೆಗಳು, ಅಲ್ಲಿ ಆ ಸಂಘಟನೆ ಚಟುವಟಿಕೆಗೆ ಆರ್ಥಿಕ ಸಹಾಯ ಎಲ್ಲವುದನ್ನು ಕೂಡ ಕನ್ಸ್ಯೂಮರ್ ಫೋರಮ್ಗಳು, ಜಾಗತಿಕವಾದಂಥ ಕನ್ಸ್ಯೂಮರ್ ಫೋರಮ್ಗಳು ನಮಗೆ ಸಂಘಟನೆ ಆಗಲಿಕ್ಕೆ ಶಕ್ತಿಯನ್ನು ಕೊಟ್ಟಂಥದ್ದು. ಇದರಿಂದ ನಾನು ಏನು ಹೇಳ್ತೀನಿ ಅಂದರೆ, ಜಾಗತಿಕವಾಗಿ ಆಹಾರ ಬಳಸುವ ಕನ್ಸ್ಯೂಮರ್ ಗ್ರಾಹಕರುಗಳು ಕಂಪನಿ ವ್ಯವಸಾಯಗಳಿಂದ ಬಂದಂಥ ಆಹಾರ ಎಷ್ಟು ವಿಷವಾದದ್ದು ನಮ್ಮ ಬದುಕಿನ ಮೇಲೆ, ನಮ್ಮ ಜನಾಂಗದ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ದೇಶದ ಆರ್ಥಿಕತೆಯ ಮೇಲೆ ಏನೇನು ದುಷ್ಪರಿಣಾಮಗಳು ಆಗಿದೆ ಅನ್ನೋದನ್ನು ಅಧ್ಯಯನ ಮಾಡಿದಂಥ ದೇಶಗಳು ಜಗತ್ತಿನ ಸಂಘಟನೆ ಆಗಲಿ ಅಂತೇಳಿ ಪ್ರಚೋದನೆ ಕೊಡ್ತಾರೆ, ಸಹಕಾರ ಕೊಡ್ತಾರೆ. ಇದರ ಫಲವಾಗಿ ನಮ್ಮ ನೇತಾರರಿಗೆ ಭಾಳ ದೊಡ್ಡ ಶಕ್ತಿ ಬರ್ತದೆ. ಪ್ರೊಫೆಸರ್ MDN ಅವರ ಮಾತು ಜಾಗತಿಕವಾಗಿ ಮೌಲ್ಯವರ್ಧನೆ ಆಗೋದು ಅದೇ ಸಂದರ್ಭ. ಯಾಕೆಂದರೆ ಪ್ರೊಫೆಸರ್ MDN ಅವರಿಗೆ ಇಂಗ್ಲೀಷ್ನಲ್ಲಿ ಪಾಂಡಿತ್ಯ ಇತ್ತು. ಅವರಿಗೆ ಕೃಷಿ ಸಂಬಂಧಿತವಾದಂಥ ಲೋಕಲ್ಲಾಗಿ ಗ್ರಾಸ್ರೂಟ್ ಲೆವೆಲಲ್ಲಿ ಇದ್ದಂಥ ಸಮಸ್ಯೆ ಕನ್ನಡದಲ್ಲಿ ಅರಿವಾಗದವರಿಗೆ ಅದನ್ನು ಇಂಗ್ಲೀಷ್ ಭಾಷೆಯಲ್ಲಿ ಮೇಲ್ಮಟ್ಟದವ್ರಿಗೂ ಪ್ರೆಸೆಂಟ್ ಮಾಡ್ತಾಯಿದ್ರು.
1: ಓಕೆ ಓಕೆ.
0: ಹಾಗಾಗಿ ಇಡೀ ಜಗತ್ತಿಗೆ ಪ್ರೊಫೆಸರ್ MDN ನಂಜುನ್ ಸ್ವಾಮಿಯವರು

0: ಸಂಸ್ಥೆಗಳು, ಕಂಪನಿಗಳ ಒಡೆಯರಾಗಿರ್ತಕ್ಕಂಥ ಬಂಡವಾಳಶಾಹಿಗಳು ಅವರು ಹೇಳುವ ರೀತಿ ನಾವು ಕೃಷಿ ಮಾಡಬೇಕಾಗತ್ತೆ. ಅವರು ಹೇಳುವ ರೀತಿ ದೇಶದ ರಫ್ತು ಮತ್ತು ಆಮದು ನೀತಿಗಳು ಸೃಷ್ಟಿಯಾಗ್ತವೆ. ಹಾಗಾದರೆ ದೇಶೀಯ ಉತ್ಪಾದನೆ ಮತ್ತು ದೇಶೀಯ ಮಾರುಕಟ್ಟೆಯ ಗತಿ ಅನ್ನುವಂಥಕ್ಕಂಥ ಚಿಂತನೆಗಳು ಜಾಗತಿಕ ದೇಶಗಳ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ನಂಬಿಕೆ ನೀವು ಊಹೆ ಮಾಡಿಕೊಳ್ಳಿ,
1: ಗೊತ್ತಾಯ್ತು.
0: ಬರ್ತಕಂಡ ಮಾತ್ರ ಅಲ್ಲ, ಈ ರೀತಿ ಬೇರೆ ಬೇರೆ ಅಂಡರ್ ಡೆವಲಪ್ಡ್ ಕಂಟ್ರಿಗಳು ಸುಮಾರು 116 ದೇಶಗಳು ಇದನ್ನು ಅಭದ್ರತೆಯ ಕಾನೂನು, ಇದು ಬೇಡ ನಮಗೆ ಅನ್ನುವಂಥ ಏಕ ತೀರ್ಮಾನಕ್ಕೆ ಬರ್ತಾರೆ.
1: ಅಂದರೆ ಜಾಗತಿಕವಾಗಿ ಆಯಾ ರಾಷ್ಟ್ರಗಳಲ್ಲೇ ಅವ್ರವ್ರ ಜಾಗತಿಕ ದೇಶೀಯ ಮಾರುಕಟ್ಟೆಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿತ್ತು ಅಂತೇಳಿ. ಓಕೆ, ಸೊ ಈ ವಿಚಾರದಲ್ಲಿ ಕುರಿತಾಗಿ ಇನ್ನೊಂದಷ್ಟು ಮಾತಾಡೋಣ ಸರ್. ನಾವು ಹೆಂಗೆ ಇದು ಮತ್ತೊಂದಷ್ಟು ಸಂಘಟನೆಗಳು ಬೆಳ್ಕೊಂತಾಯ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತೇಳಿ ಮಾತಾಡೋಣಂತೆ. ಸೊ ಅದಕ್ಕಿಂತ ಒಂದೊಂದು ಪುಟ್ಟ ವಿರಾಮ ತಗೊಳ್ಳೋಣ ಅಂತ ಕೇಳಿದ್ರೆ, ತುಂಬ ಗಂಭೀರವಾದ ವಿಷಯದಲ್ಲಿ ಇನ್ನೊಂದಷ್ಟು ಅದರ ಬೇರೆ ಬೇರೆ ಆಯಾಮಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಸೊ ಬ್ರೇಕ್ನ ನಂತರ ಬಂದು ಮತ್ತೊಂದಷ್ಟು ಮಾತನ್ನು ಮುಂದುವರಿಸ್ತೀವಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಸಿಂಹ, ನನ್ನ ಜೊತೆಲಿದ್ದಾರೆ ಕೆಟಿ ಗಂಗಾಧರವರು, ರಾಜ್ಯ ರೈತ ಸಂಘದ ಪ್ರಮುಖರು. ಇವ್ರ ಜೊತೆಗೆ ನಾವು ಆವಾಗಲಿಂದ ಒಂದು ಬಹಳ ಪ್ರಮುಖವಾದ ವಿಚಾರಗಳನ್ನು ಮಾತಾಡ್ತಿದ್ವಿ. ಜಾಗತಿಕವಾಗಿ ಹೇಗೆ ರೈತ ಸಂಘ ರೂಪುಗೊಳ್ತು, ಹೇಗೆ ಬಲಗೊಳ್ತು, ಅದಕ್ಕೆ ಕರ್ನಾಟಕದ ರೈತ ಸಂಘದ ಕೊಡುಗೆಗಳೇನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಜೊತೆಲಿ MD ನಂಜುಂಡಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತೀವಿ, ಅವ್ರು ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿನ ಸಮಸ್ಯೆಗಳನ್ನು ಫೋಕಸ್ ಮಾಡಿಸೋಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಮಾತಾಡ್ತಾ ಇದ್ವಿ. ಅದ್ರ ಜೊತೆಲಿ ದೇಶೀಯ ಮಾರುಕಟ್ಟೆಗಳು, ಅಂದರೆ ನಮ್ಮ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳಲ್ಲೆಲ್ಲ ದೇಶೀಯ ಮಾರುಕಟ್ಟೆಗಳಲ್ಲಿ ಅವರವರ ಬೆಳೆಗಳನ್ನು ಅವರವರ ಕೃಷಿಯನ್ನು ಉಳಿಸ್ಕೊಳ್ಳೋದ್ರ ಕುರಿತಾಗಿ ವಿಶೇಷವಾದ ಚರ್ಚೆಗಳಾಯಿತು. ಅದು ಜಾಗತಿಕವಾಗಿ ಪರಿಣಾಮ ಬೀರ್ತು ಅನ್ನೋದನ್ನು ಹೇಳ್ತಾ ಇದ್ರು ಸರ್. ಸೊ ಅವರು ಅದ್ರ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣಂತೆ ಸರ್. ಇದನ್ನು ಈಗ ಹೆಂಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಚರ್ಚೆಗಳಾದಾಗ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಒತ್ತಡವನ್ನು ತಂದು ಎಲ್ಲ ರೈತರಿಗೂ ಉಪಯೋಗ ಆಗೋಂಗೆ ಮಾಡ್ತು ಅಂತ ಹೇಳ್ಬೋದಾ ಸರ್?
0: ಯಾವಾಗ ಭಾರತದ ನೇತೃತ್ವದಲ್ಲಿ ಜಾಗತಿಕ ರೈತ ಸಂಘಟನೆ ಪ್ರಾರಂಭ ಆಯಿತೋ ಆಗ ಸಹಜವಾಗಿ ಪ್ರೊಫೆಸರ್ MDN ಅವರ ನೇತೃತ್ವವನ್ನು ಎಲ್ಲರೂ ಆಸೆ ಪಡ್ತಾರೆ. ಆಗ ಶುರುವಾಗಿದ್ದು ಭಾರತದಂಥ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶ, ನಾವೆಲ್ಲ ಹಿಂದೆ ಮಾತಾಡಿದ್ದೀವಿ, ಭಾರತದಂಥ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರತಕ್ಕಂಥ ಭಾರತದಂಥ ಭೂಖಂಡ ಕೃಷಿ ಪ್ರಧಾನವಾದಂಥ ದೇಶ, ನೀವು ನಾಯಕತ್ವವನ್ನು ತಗೋಬೇಕು ಅಂತ ಹೇಳಿ ಎಲ್ಲ ಸಣ್ಣ ಪುಟ್ಟ ದೇಶಗಳು ಭಾರತವನ್ನು ಅವಲಂಬಿಸ್ತಾರೆ.
1: ಅಬ್ಬಾ
0: ಯಾಕೆ ಅಂತ ಕೇಳಿದ್ರೆ ಅವ್ರು ನೇರವಾಗಿ ಹೇಳ್ತಾರೆ, ಭಾರತ ಕೃಷಿ ಪ್ರಧಾನವಾದ ದೇಶ, ಪ್ರತಿ ಇಲ್ಲಿ ಫಾರ್ಮರ್ ಫಾರ್ಮಿಂಗ್ ಇದೆ, ನಮ್ಮಲ್ಲಿ ಕಂಪನಿಗಳ ಫಾರ್ಮಿಂಗ್ ಇರೋದು.
1: ವಾಹ್,
0: ಭಾರತದಲ್ಲಿ ರೈತನೇ ಉತ್ಪಾದಕ, ರೈತನೇ ಗ್ರಾಹಕ, ರೈತನೇ ತಳಿ ತಜ್ಞ, ರೈತನೇ ಬೀಜ ತಜ್ಞ. ಅದರಿಂದ ಭಾರತ ಈ ಚಳುವಳಿಯ ನೇತೃತ್ವವನ್ನು ತಗೋಬೇಕು ಅಂತ ಹೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರನ್ನ ಅಂತಾರಾಷ್ಟ್ರೀಯ ರೈತ ನಾಯಕನನ್ನಾಗಿ ಅವರು ಒಪ್ಕೋತಾರೆ. ಇದಾದ ಮೇಲೆ ಭಾರತ ಮುಂದೆ ಯಾವ ಹೆಜ್ಜೆ ಇಡಬೇಕು ರೈತ ಚಳವಳಿ, ಮಹೇಂದ್ರ ಸಿಂಗ್ ಟಿಕಾಯತ್, ಶರದ್ ಜೋಶಿ, ತಮಿಳುನಾಡು ನಾರಾಯಣ ಸ್ವಾಮಿ ನಾಯ್ಡು, ಕರ್ನಾಟಕದಲ್ಲಿ ಸುಂದರೇಶ್ ರುದ್ದಪ್ಪ ನಂಜುಂಡಸ್ವಾಮಿ, ಮತ್ತು ಹರಿಯಾಣ ಆ ಭಾಗದಲ್ಲಿ ರೈತ ತಜ್ಞರು ಈಗಿರ್ತಕ್ಕಂಥ ನಮ್ಮ ಯುದ್ಧವೀರ್ ಸಿಂಗ್ ಅವರು ಆವಾಗ ಇನ್ನು ಚಿಕ್ಕ ವಯಸ್ಸು, ಆಗ ಅವರು ಅಂತಾರಾಷ್ಟ್ರೀಯ ರೈತ ಸಂಘಟನೆಯ ಕಾರ್ಯದರ್ಶಿಯಾಗಿ ಅಪಾಯಿಂಟ್ ಆಗ್ತಾರೆ, ನಮ್ಮ ಯುದ್ಧವೀರ್ ಸಿಂಗ್ ಹರಿಯಾಣದವರು, ಅವರು ನೇತೃತ್ವ ತಗೋತಾರೆ. ಇದು ಚರ್ಚೆ ಆಗ್ತಾ ಆಗ್ತಾ ಆಗ ನಾವು ಎಲ್ಲ ದೇಶಗಳಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡ್ತೀವಿ, ನಾವು ರೈತರ ಹತ್ರ ಒಂದು ಪ್ರತಿಜ್ಞೆಯನ್ನು ಮಾಡಿಸ್ತೀವಿ. ಸರ್ಕಾರಗಳು ಜಾರಿಗೊಳಿಸುತ್ತಿರುವ ದೋಷಪೂರಿತ ಆಮದು ನೀತಿ, ಬೆಲೆ ನೀತಿ, ಸಾಲದ ನೀತಿ, ತೆರಿಗೆ ನೀತಿ, ಬೆಳೆ ವಿಮಾ ನೀತಿ, ಬೀಜ ನೀತಿ ಮತ್ತು ವಿದ್ಯುಚ್ಛಕ್ತಿ ನೀತಿಗಳಿಂದಾದ ರೈತರ ಆತ್ಮಹತ್ಯೆ ತಲುಪಿದ್ದರೂ ಸಹ ಎಲ್ಲ ಸರ್ಕಾರಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿರುವ ಕಾರಣ ರೈತರು ತಮ್ಮದೇ ಆದ ಬಿತ್ತನೆ ಬೀಜ ವ್ಯವಸ್ಥೆ ಮೂಲಕ ಅದನ್ನು ಬದಲಾಯಿಸುವ ವ್ಯವಸ್ಥೆಯನ್ನು ಬದಲಿ ಮಾರುಕಟ್ಟೆ

0: ವ್ಯವಸ್ಥೆಯನ್ನು ಹಾಗೂ ಜೀವನಾವಶ್ಯಕ ವಸ್ತುಗಳನ್ನು ಗ್ರಾಮ ಮಟ್ಟದಲ್ಲಿಯೇ ತಯಾರಿಸಿಕೊಳ್ಳುವ ಈ ಗ್ರಾಮ ಸ್ವರಾಜ್ಯ ಚಳುವಳಿಯನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆಂದು ಈ ನಿಷ್ಕ್ರಿಯ ಸರ್ಕಾರಗಳಿಗೆ ಯಾವುದೇ ತೆರಿಗೆ ಕೊಡದೆ ತೆರಿಗೆ ನಿರಾಕರಣ ಚಳುವಳಿಯನ್ನು ನನ್ನ ಕಟ್ಟಕಡೆಯ ಉಸಿರಿರೋವರೆಗೂ ಜಾರಿಗೊಳಿಸುತ್ತೇನೆ ಎಂದು ಪ್ರಮಾಣ ವಚನ ಮಾಡ್ತೀವಿ.
1: ವಾಹ್,
0: ಇದು ಅವತ್ತು ಎಲ್ಲ ದೇಶಗಳಲ್ಲಿ ತಗೊಂಡಂಥ ತೀರ್ಮಾನ, ಇದು ಪ್ರತಿಜ್ಞೆಗಳು.
1: ಅಬ್ಬ,
0: ಇದು ಜಗತ್ತಿಗೆ ಒಂದು ದೊಡ್ಡ ಮೆಸೇಜ್ ಹೋಗುತ್ತೆ, ದೊಡ್ಡ ಮೆಸೇಜ್. ಆಗಲಿಂದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಶೃಂಗಸಭೆಗಳು ನಡೆಯೋದಕ್ಕಂತಕ್ಕೆ ಆತಂಕ ಶುರುವಾಗತ್ತೆ, ಆತಂಕ ಶುರುವಾಗುತ್ತೆ. ಜನ ಶೃಂಗಸಭೆ ನಡೆಯುವ ಜಾಗಕ್ಕೆ ಹೋಗಿ ಮುತ್ತಿಗೆ ಹಾಕಕ್ಕೆ ಶುರು ಮಾಡ್ತಾರೆ ರೈತರು.
1: ಅಬ್ಬ,
0: ಆಗ ಯಾರು ನಂಬಲ್ಲ, ಶೃಂಗಸಭೆಗಳನ್ನು ಸಮುದ್ರದಲ್ಲಿ ಹಡಗಿನಲ್ಲಿ ಮಾಡೋಕ್ಕೆ ಶುರು ಮಾಡ್ತಾರೆ.
1: ಯಾರು ಬರಬಾರ್ದು ಅಂತೇಳಿ
0: ಸಮುದ್ರದಲ್ಲಿ ಯಾರು ಹೋಗ್ತಾರೆ? ಚಳುವಳಿಗಾರರು ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೂವಿಂಗ್ ಹಡಗಿನಲ್ಲಿ ಶೃಂಗಸಭೆಯನ್ನು ನಡೆಸ್ತಕ್ಕಂಥ ಅನಿವಾರ್ಯ ಸ್ಥಿತಿಗೆ ಅಂತಾರಾಷ್ಟ್ರೀಯ ಸಂಘಟನೆ ಬರ್ತದೆ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಅಂದರೆ ಊಹೆ ಮಾಡ್ಕೊಳ್ಳಿ, ಪ್ರಜಾಪ್ರಭುತ್ವದ ಶಕ್ತಿ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದು. ಇದು ಯಾಕೆ ನಾನು ಇಲ್ಲಿ ಉಲ್ಲೇಖ ಮಾಡ್ತೀನಿ ಅಂತಂದರೆ, ನಮ್ಮಂಥ ಭಾರತದ ನೇತೃತ್ವವನ್ನು ಒಪ್ಪಿಕೊಂಡಂಥ ಮುಂದೆ ಅಂಡರ್ ಡೆವಲಪ್ಡ್ ಕಂಟ್ರಿಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಕರಿತೀವಲ್ಲ,
1: ಹೌದು,
0: ಅದು ಗ್ರೌಂಡ್ ರಿಯಾಲಿಟಿಯನ್ನು ಜಗತ್ತಿಗೆ ತೋರಿಸುತ್ತೆ.
1: ಹೌದು,
0: ಗ್ರೌಂಡ್ ರಿಯಾಲಿಟಿ, ಅದು ಸತ್ಯವನ್ನು ಹೇಳುವಂಥ ಜನ ಅಂತ. ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂದರೆ, ನೋಡಿ, ಅಷ್ಟೊತ್ತು ಕಾಲೇ ಕೆನಡಾ, ಆಸ್ಟ್ರೇಲಿಯಾ, ಅರ್ಜೆಂಟೈನಾ, ಬ್ರೆಜಿಲ್, ಚಿಲ್ಲಿ, ಕೊಲಂಬಿಯಾ, ಫಿಜಿ, ಇಂಡೋನೇಷ್ಯಾ, ಮಲೇಷ್ಯಾ, ನ್ಯೂಜಿಲೆಂಡ್, ಪ್ರಿಗ್ವೆ, ಫಿಲಿಪೈನ್ಸ್, ದಕ್ಷಿಣ ಆಫ್ರಿಕಾ, ಥಾಯ್ಲ್ಯಾಂಡ್, ಉರುಗ್ವೆ, ಈ ದೇಶಗಳು ರಫ್ತು ಆಮದು ನೀತಿಗಳಲ್ಲಿ ಬದಲಾವಣೆ ಮಾಡಿರ್ತಾರೆ.
1: ಓಕೆ,
0: ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮೇಲೆ ಚೇಂಜ್ ಮಾಡಿಬಿಡ್ತಾರೆ. ಇದರಿಂದ ದೇಶದ ಆರ್ಥಿಕ ನೀತಿ ಧಕ್ಕೆ ಆಗುತ್ತೆ ಅನ್ನೋದು ಆರ್ಥಿಕ ತಜ್ಞರು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಆಗ ಏಕೆಂದರೆ ಒಂದು ದೇಶದ ಆರ್ಥಿಕ ನೀತಿ ಮೇಲೆ ಪೆಟ್ಟು ಬೀಳಂಗಾದರೆ ಕೃಷಿಯಿಂದ, ಆದರೆ ಮುಂದೆ ಕೈಗಾರಿಕೆಗಳಿಗೆ ಗತಿ ಏನು, ಕೈಗಾರಿಕೆ ಎಂಪ್ಲಾಯ್ಮೆಂಟ್ ಹೆಂಗೆ? ಏಕೆಂತಂದರೆ ಕೃಷಿ ಉತ್ಪನ್ನಗಳಿಂದಲೇ ಕೈಗಾರಿಕೆಗಳು ನಡೀತಾ ಇತ್ತು. ಹತ್ತಿ ಬೆಳೆದ್ರೆ ಜಿನ್ನಿಂಗ್ ಮಿಲ್ಲು, ಟೆಕ್ಸ್ಟೈಲ್ ಮಿಲ್ಲು, ಕಬ್ಬು ಬೆಳೆದ್ರೆ ಶುಗರ್ ಫ್ಯಾಕ್ಟ್ರಿ, ಹೆಂಡ,
1: ಹೌದು,
0: ಲಿಕ್ಕರ್ಗಳು, ಬ್ರ್ಯಾಂಡಿ, ವಿಸ್ಕಿ, ಜುಮ್ ಎಲ್ಲ ಅದರಿಂದ ತಾನೇ ಮಲಾಸಿಯಸಿಂದ ಬರ್ತಕ್ಕಂಥದ್ದು.
1: ಹೌದು,
0: ಹೌದಾ? ಇನ್ನು ಮೆಕ್ಕೆಜೋಳ ಬೆಳೆದ್ರೆ ಬಿಸ್ಕೆಟ್ಗಳು, ಆಯಿಲ್ ಫ್ಯಾಕ್ಟ್ರಿಗಳು ಎಲ್ಲವೂ ಕೂಡ ಆಗ್ರೋ ಬೇಸ್ಡ್ ಇಂಡಸ್ಟ್ರಿಗಳೇ ಆ ಕಾಲಕ್ಕಿದ್ದದ್ದು. ಆಗ್ರೋ ಬೇಸ್ಡ್ ಇಂಡಸ್ಟ್ರಿಗಳಿಗೆ ಕಚ್ಚಾ ವಸ್ತುಗಳನ್ನು ಸರಬರಾಜು ಮಾಡ್ತಿದ್ದಂಥ ರೈತರೇ ಚಳುವಳಿ ಮಾಡಿದರೆ ಕೈಗಾರಿಕೆಗಳ ಗತಿ ಏನು?
1: ಹೌದು,
0: ಬರೀ ಕೈಗಾರಿಕೆಗಳ ಮಾಲೀಕನಿಗೆ ನಷ್ಟ ಆಗ್ತಿರಲಿಲ್ಲ, ಅದು ಎಂಪ್ಲಾಯ್ಮೆಂಟು,
1: ಒಟ್ಟಾರೆ
0: ಉದ್ಯೋಗ ಕಳ್ಕೊತಾರೆ ಜನ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ನಿಂತು ಹೋಗುತ್ತೆ, ಬ್ಯಾಂಕ್ಗಳಲ್ಲಿ ಲೇವಾದೇವಿ ಬಂದಾಗುತ್ತೆ. ಜಗತ್ತಿನಲ್ಲಿ ಕೈಗಾರಿಕೆ ಅಭಿವೃದ್ಧಿ ಹೊರಟಂಥ ಭಾರತ ದೇಶ ಕೈಗಾರಿಕೆಗೆ ಪೆಟ್ಟು ಬೀಳುತ್ತೆ ಅಂತ ಆರ್ಥಿಕ ತಜ್ಞರು ಸರ್ಕಾರಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ನಡೀತದೆ. ಹಾಗಾಗಿ ಈ ಚಳುವಳಿ ಹೇಗೆ ಭಾರತ ದೇಶದ ಆರ್ಥಿಕ ನೀತಿ ಮೇಲೆ ಕೃಷಿ ಸಂಬಂಧಿತವಾದಂಥ ವಸ್ತುಗಳಿಂದ ನಿರೂಪಣೆಗೊಂಡಿದ್ದಂಥ ಕೈಗಾರಿಕೆಗಳು ಮತ್ತು ಆರ್ಥಿಕ ತಜ್ಞರು ಭಾರತ ಸರ್ಕಾರಕ್ಕೆ ಇಂಥ ವಿಷಯಗಳ ಬಗ್ಗೆ ಸೂಕ್ಷ್ಮವಾಗಿ, ಸರ್ಕಾರ ನೀವು ಕಠಿಣವಾದ ನಿರ್ಧಾರವನ್ನು ಹಿಂದಕ್ಕೆ ತಗೋಬೇಕು ಅಂತಕ್ಕಂಥ ಸಲಹೆಗಳು ಆರ್ಥಿಕ ತಜ್ಞರು, ಅಂತಾರಾಷ್ಟ್ರೀಯ ಆರ್ಥಿಕ ತಜ್ಞರಿಂದಲೂ ಕೂಡ ಸೂಚನೆಗಳು ಬರಕ್ಕೆ ಶುರುವಾಗುತ್ತೆ ಮುಂದುವರೆದ ದೇಶಗಳಿಗೆ ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರಿಗಳಿಗೆ. ಇದು ಏನು ತೋರಿಸುತ್ತೆ ಅಂದರೆ, ಪೀಪಲ್ಸ್ ಮೂಮೆಂಟ್, ಜನಾಂದೋಲನಗಳು ಜಾಗತಿಕ ಆರ್ಥಿಕ ನೀತಿ ಮೇಲೆ, ಸಾಮಾಜಿಕ ನೀತಿ ಮೇಲೆ, ರಾಜಕಾರಣ ನೀತಿ ಮೇಲೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಜಾಗತಿಕವಾಗಿ ತೋರಿಸ್ಕೊಟ್ಟಂಥ ಒಂದು ಮಹತ್ತರವಾದಂಥ ಸಂಘಟನೆ. ಈ ಸಂಘಟನೆ ಇನ್ನೂ ಬೆಳೀತಾ ಇದೆ ಅಂತಕ್ಕಂಥದ್ದು, ನಾವೆಲ್ಲ ಅದರೊಳಗೆ ಕೂಸುಗಳು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ, ನಮ್ಮ ರೇಡಿಯೋ ಮೂಲಕ, ಶಿವಮೊಗ್ಗದ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ತಕ್ಕಂಥ ಸಣ್ಣ ಪ್ರಯತ್ನ ನಡೀತಾ ಇದೆ. ನಮಸ್ಕಾರ, ಧನ್ಯವಾದ.
1: ಧನ್ಯವಾದಗಳು ಸರ್. ಭಾಳ ಒಳ್ಳೆಯ ವಿಚಾರವನ್ನು ಇವತ್ತು ನಾವು ಮಾತಾಡಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ರೈತ ಸಂಘಟನೆ ಯಾಕೆ ಅನಿವಾರ್ಯತೆ ಇತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡಿಕೊಳ್ಳುವಿಕೆ ಅನಿವಾರ್ಯತೆ ಇತ್ತು ಅನ್ನೋದನ್ನು ಮಾತಾಡಿದ್ವಿ. ಹಾಗೆಯೇ ಇವತ್ತು ಬಹಳ ಪ್ರಮುಖವಾಗಿ ರಾಷ್ಟ್ರಮಟ್ಟದಲ್ಲಿ ಅಥವಾ ಯಾವುದೇ ದೇಶದ ಆರ್ಥಿಕ ನೀತಿಯನ್ನು ಸಿದ್ಧ ಮಾಡಬೇಕಾದ್ರೆ ರೈತರ ಮೇಲೆ ಆಗುವಂಥ ಪರಿಣಾಮ ಅಥವಾ ರೈತರ ಒಳಗೊಳ್ಳುವಿಕೆಯನ್ನು ಹೇಗಿರಬೇಕು ಅನ್ನೋದನ್ನು ಮಾತಾಡಿದ್ವಿ. ಹಾಗೆಯೇ ಪ್ರಜಾಲೋಂದನದ ಪ್ರಮುಖತೆ ಏನಿರುತ್ತೆ, ಪ್ರಜಾ ಆಂದೋಲನದ ಪ್ರಮುಖತೆ ಏನಿರುತ್ತೆ ಅನ್ನೋದು ಕುರಿತಾಗೂ ಕೂಡ ಮಾತಾಡಿದ್ವಿ. ಇದೆಲ್ಲದರ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಮತ್ತೆ KTG ಅವರ ಜೊತೆಗೆ ಮುಂದಿನ ವಾರದಲ್ಲಿ ಬೇರೆ ಬೇರೆ ವಿಚಾರಗಳ ಕುರಿತಕ್ಕೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
6: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಂಕರ್ ಪ್ರಸಾದ್ ಅಂತ. ಇವತ್ತಿನ ದಿವಸ ವಿಶ್ವಸಂಸ್ಥೆ ಸುಸ್ಥಿರ ಗುರಿಗಳಲ್ಲಿ 10ನೇ ವಿಶ್ವಸಂಸ್ಥೆ ಗುರಿ ಅದೇನು ಅಂದರೆ ಅಸಮಾನತೆ ಇಳಿಕೆ, ಅದಕ್ಕೆ ಇಂಗ್ಲೀಷಲ್ಲಿ ರಿಡ್ಯೂಸಿಂಗ್ ಇನ್ಇಕ್ವಾಲಿಟಿ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಬೇಕಾದಷ್ಟು ಸಮುದಾಯಗಳಿವೆ, ಅದರಲ್ಲಿ ಅಸಮಾನತೆ ಕಾಣುವುದು ಆಶ್ಚರ್ಯವೇನಿಲ್ಲ. ಇದೊಂಥರ ಹಿಂದಿನ ಕಾಲದಿಂದ ಬಂದ ಒಂದು

ಗ್ರಹಚಾರ ಅಂತ ಹೇಳ್ಬೋದು. ಈ ಅಸಮಾನತೆ ಇಳಿಸುವುದು ಹೇಗೆ? ರೂತ್ ಮನೋರಮ ಅಂತ ಒಬ್ಬರು ಸೋಷಿಯಲ್ ಸೈಂಟಿಸ್ಟ್ ಇದ್ದರು. ಅವ್ರು ಹೇಳಿದ ಪ್ರಕಾರ ಹಳೆಯ ಪೂರ್ವಗ್ರಹಗಳನ್ನು ಜಯಿಸಲು ಎಲ್ಲ ಸಮುದಾಯಗಳಿಗೆ ಒಟ್ಟಾರೆ ಮಾನವ ಹಕ್ಕುಗಳ ಶಿಕ್ಷಣವನ್ನು ಒದಗಿಸಬೇಕು. ಅಂದರೆ ಎಲ್ಲ ಸಮುದಾಯಕ್ಕೂ ನಮ್ಮ ಮಾನವ ಹಕ್ಕು ಅಂದರೆ ಹ್ಯೂಮನ್ ರೈಟ್ಸ್ ಎಜುಕೇಷನನ್ನು ಕೊಡಲೇಬೇಕು. ಇಂಗ್ಲೀಷಲ್ಲಿ ಅದಕ್ಕೆ ಹೇಳ್ತೀವಿ, ಆಲ್ ಮೆನ್ ಆರ್ ಬೋರ್ನ್ ಈಕ್ವಲ್, ಅಂದರೆ ಎಲ್ಲ ಮನುಷ್ಯರು ಹುಟ್ಟಿದ್ದು ಒಂದೇ ಥರ ಅಥವಾ ಈಕ್ವಲ್ ಆಗಿ. ಒಬ್ಬ ಕವಿ ಹೇಳ್ದಂಗೆ, ಒಂದು ದೊಡ್ಡ ಕವಿತೆ ಇದೆ, ಬ್ರಾಹ್ಮಣನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ, ಪ್ರತಿಯೊಬ್ಬ ಮಾನವನು ಒಬ್ಬನೇ ಬಂದು ಆಮೇಲೆ ಕಿತ್ತಾಟ ಮೇಲು ಕೀಳೆಂದು. ಅಂದರೆ ನಾವು ನಾನು ಮೇಲೆ ಅವ್ರ ಕೆಳಗೆ ಅನ್ನೋ ಕಿತ್ತಾಟನ ತಪ್ಪಿಸ್ಲೇಬೇಕು. ಅದು ಗಂಡಸರು ಹೆಂಗಸರಿಗಾಗಲಿ ಅಥವಾ ಬೇರೆ ಬೇರೆ ಸಮುದಾಯಕ್ಕಾಗಲಿ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಮಗು ತಾಯಿ ಕೂಲಿ ಕೆಲಸ ಮಾಡ್ತಾ ಇರ್ತಾಳೆ. ಆವಾಗ ಕೇಳುತ್ತೆ, ಅಮ್ಮ ನಾವು ಆ ರೆಸ್ಟೋರೆಂಟ್ಗೆ ಹೋಗಿ ಯಾಕೆ ಊಟ ಮಾಡ್ಬೋದು ಅಂತ. ಅವ್ಳು ಕೂಲಿ ಕೆಲಸ ಮಾಡೋರು ಹೇಳ್ತಾಳೆ, ಆ ರೆಸ್ಟೋರೆಂಟಲ್ಲೇ ನಮ್ಮನ್ನು ಬಿಡಲ್ಲ, ಅದು ಅಲ್ಲದೆ ಅಲ್ಲಿ ತುಂಬ ಜಾಸ್ತಿ ಊಟಕ್ಕೆ, ಅದರಿಂದ ಸ್ವಲ್ಪ ತಾಳು, ನಾ ರೇಷನ್ ಅಂಗಡಿಗೆ ಹೋಗಿ ಅಕ್ಕಿ ತೊಗೊಂಬಂದು ಆಮೇಲೆ ಊಟ ಹಾಕ್ತೀನಿ ಅಂತ. ಆ ಕೂಲಿ ಕೆಲಸ ಮಾಡ್ತಾ ಇರೋಳ ಪಕ್ಕದಲ್ಲೇ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇರುತ್ತೆ. ಅಲ್ಲಿ ಒಂದು ಮಗು ಊಟ ಕೂತಿರುತ್ತೆ, ತಾಯಿ ತಂದೆ ಎಲ್ಲರ ಜೊತೆನೂ. ಅಡುಗೆಯವರು ಅಡುಗೆ ತಂದಿಡ್ತಾರೆ. ಆ ಮಗು, ನನಗೆ ಇವಾಗಲೇ ಊಟ ಬೇಡ, ನಾನು ಮೊಬೈಲಲ್ಲಿ ಆಟ ಆಡ್ತಾ ಇದ್ದೀನಿ ಅಂತ ಹೇಳುತ್ತೆ. ಆವಾಗ ಅವರಮ್ಮ ಹೇಳ್ತಾಳೆ, ಆ ಮೊಬೈಲ್ ಕಿತ್ಕೋ, ಫಸ್ಟ್ ಮಗುಗೆ ಊಟ ಮಾಡಿಸು, ಆಮೇಲೆ ಮೊಬೈಲ್ ಕೊಡು ಅಂತ. ಅಂದರೆ ಈ ಎರಡು ಪರಿಸ್ಥಿತಿ ನೋಡಿ, ಒಂದು ಬಡ ಹುಡುಗ ಊಟ ಕೇಳ್ತಾ ಇದ್ದಾನೆ, ಇಲ್ಲಿ ಊಟ ಕೊಟ್ಟರುವೆ ಆ ಹುಡುಗ ಮೊಬೈಲ್ ಆಟ ಆಡೋದ್ರಲ್ಲಿ ಊಟನೇ ಬಿಟ್ಬಿಟ್ಟಿದ್ದಾನೆ. ಇದು ಒಂದು ಆರ್ಥಿಕ ಅಸಮಾನತೆ, ಅಂದರೆ ಶ್ರೀಮಂತರಿಗೂ ಹಾಗೂ ಬಡವರಿಗೆ ಇರುವ ಅಸಮಾನತೆ. ನಮ್ಮ ಹಳ್ಳಿಗಳಲ್ಲಿ ಯಾವ ತರಹ ಅಸಮಾನತೆ ಇದೆ? ಇದು ಬರೀ ಶ್ರೀಮಂತ ಬಡವರ ಅಸಮಾನತೆಯೇ ಅಥವಾ ಬೇರೆ ಬೇರೆ ಅಸಮಾನತೆ ಇದೆಯಾ? ಈ ಅಸಮಾನತೆಗಳನ್ನು ಕಡಿಮೆ ಮಾಡೋದಕ್ಕೆ ಯಾರು ಹೊಣೆ? ಒಂದು ಇವತ್ತಿನ ಪರಿಸ್ಥಿತಿ ನೋಡಿದಾಗ ಪ್ರಪಂಚದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ 20% ಅಸಮಾನತೆ. ಇವಾಗ ನ್ಯೂಯಾರ್ಕಲ್ಲಾಗಲಿ, ಸ್ಯಾನ್ ಫ್ರಾನ್ಸಿಸ್ಕೋ ಅಥವಾ ಸಿಯಾಟಲ್ ಅಥವಾ ಬೇರೆ ಬೇರೆ ಕಡೆ ಹೋದಾಗ ಕೋಟ್ಯಾಧೀಶರು ಲಕ್ಷಾಂತರ, ಎಲ್ಲರ ಹತ್ರ ಒಂದು ದೊಡ್ಡ ದೊಡ್ಡ ಕಾರು, ದೊಡ್ಡ ದೊಡ್ಡ ಮನೆ, ಆದರೆ ಫುಟ್ಪಾತಲ್ಲಿ ಟೆಂಟ್ ಹಾಕ್ಕೊಂಡಿರೋ ಮಲ್ಕಿರೋರು ಸಾವಿರಾರು ಜನ. ಯಾಕೆ ಹೀಗಿದೆ ಪರಿಸ್ಥಿತಿ? ಇದನ್ನು ನೋಡಿದಾಗ ಹೇಗೆ ಇದನ್ನು ನಿವಾರಣೆ ಮಾಡೋದು ಅನ್ನೋದನ್ನು ಒಂದು ದೊಡ್ಡ ಪರಿಹಾರ ಕಂಡುಹಿಡಿಯೋದು ದೊಡ್ಡ ಪ್ರಾಬ್ಲಮ್. ಅದೊಂದೇ ಅಲ್ಲ, ನಾವು ಬಡತನ ನೋಡಿದಾಗ ಅದಕ್ಕೆ ಇಂಗ್ಲೀಷಲ್ಲಿ ಮಲ್ಟಿ ಡೈಮೆನ್ಷನಲ್ ಪ್ರಾವರ್ಟಿ ಅಂತ ಹೇಳ್ತೀವಿ, ಅಂದರೆ ಬಹು ಆಯಾಮದ ಬಡತನ. ಅಂದರೆ ಬಡತನ ಬರೀ ಫೈನಾನ್ಸ್ ಆರ್ಥಿಕ ಅಲ್ಲ, ಎಕನಾಮಿಕ್ ಅಲ್ಲ, ಸೋಷಿಯಲ್ ಪಾವರ್ಟಿ, ಹೆಲ್ತ್ ಪಾವರ್ಟಿ, ಎಜುಕೇಷನ್ ಪಾವರ್ಟಿ, ಆ ಥರ ಬೇರೆ ಬೇರೆ ಥರ ಬಡತನಗಳಿದೆ. ನಮ್ಮ ದೇಶದಲ್ಲಿ ಪರಿಶಿಷ್ಟ ಜಾತಿಗಳನ್ನು ತಗೊಂಡ್ರೆ ಹಳ್ಳಿಗಳಲ್ಲಿ ಸುಮಾರು 70%ಗೆ 5,000ರಿಂದ ಕಡಿಮೆ ಸಂಬಳ ಬರುತ್ತೆ ತಿಂಗಳಿಗೆ. ಅದೇ ಥರ ಪರಿಶಿಷ್ಟ ಪಂಗಡಗಳನ್ನು ತಗೊಂಡ್ರೆ ಸುಮಾರು 75%ಗೆ 5,000ರಿಂದ ಕಡಿಮೆ ಸಂಬಳ ಬರುತ್ತೆ ಮಾಸಿಕ ಸಂಬಳ. ಇದರಲ್ಲಿ ಹೇಗೆ ಜೀವನ ಮಾಡೋದು? ಅದೊಂದೇ ಅಲ್ಲ, ಬರೀ ಊಟ ತಿಂಡಿ ಅಲ್ಲ, ಆರೋಗ್ಯ ವೆಚ್ಚಕ್ಕೆ ಸುಮಾರು 80% ಜನಕ್ಕೆ ದುಡ್ಡೇ ಇರಲ್ಲ ಆರೋಗ್ಯ ನೋಡ್ಕೊಳ್ಳೋಕ್ಕೆ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಸುಮಾರು 10% ಜನ ಅವ್ರ ಹತ್ರ ನಮ್ಮ ದೇಶದ 75% ಆದಾಯ ಇದೆ, ಇನ್ನು ಮಿಕ್ಕಿದ್ದ 90% ಜನಕ್ಕೆ 25% ರಾಷ್ಟ್ರದ ಸಂಪತ್ತಿನ ಭಾಗ ಇದೆ. ಇದನ್ನು ನಾವು ಹೇಗಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಯಲೇಬೇಕು. ಇವಾಗ ಉದಾಹರಣೆ ತಗೊಳ್ಳೋಣ, ಶ್ರೀಮಂತರು ಮಕ್ಕಳನ್ನು ಒಳ್ಳೆ ಕಾಲೇಜಿಗೆ ಕಳಿಸ್ತಾರೆ, ಅವಾಗೇನಾಗುತ್ತೆ, ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಇದರಿಂದ ಅವರು ಸಾಹುಕಾರರಾಗೇ ಇರ್ತಾರೆ. ಎಕ್ಸಾಂಪಲ್, ಉದಾಹರಣೆ ತಗೊಂಡ್ರೆ ಇವಾಗ IIT ನೋಡಿದ್ರೆ ಅಥವಾ MBBS ಡಿಗ್ರಿಗೆ ಸೀಟ್ ಕೊಡೋದು ನೋಡಿದ್ರೆ ಎಲ್ಲ ಶ್ರೀಮಂತರೇ ಜಾಸ್ತಿ ಹೋಗ್ತಾ ಇರ್ತಾರೆ. ಅದಕ್ಕೆ ಇವಾಗ ರಿಸರ್ವೇಷನ್ ಅಂತ ಮಾಡಿದ್ದೀವಿ. ಅಂದರೆ IIT ಸುಮಾರು 10-20% ಬೇರೆ ಬೇರೆ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್,

ಅವ್ರಿಗೆ ಸೀಟ್ ಕೊಡಬೇಕು. ಯಾಕೆಂದರೆ ಐ ಐ ಟಿನಲ್ಲಿ ನೀವು ಡಿಗ್ರಿ ತೊಗೊಂಡ್ರೆ ಖಂಡಿತ ಒಳ್ಳೆ ಕೆಲಸ ಸಿಗೋದು ಗ್ಯಾರಂಟಿ. ಇದೇ ಥರ ನೋಡಿದಾಗ ಮುಂಬೈನಲ್ಲಿ ಅಥವಾ ಬಾಂಬೆನಲ್ಲಿ ಕೊಳಗೇರಿ ಪ್ರದೇಶ ಅಂದರೆ ಸ್ಲಮ್ನಲ್ಲಿ ಸುಮಾರು 40% ಜನ ಇದ್ದಾರೆ. ಅಂದರೆ ಸುಮಾರು 115 crore ಜನರಲ್ಲಿ 40% ಜನ ಕೊಳಗೇರಿನಲ್ಲಿದ್ದಾರೆ. ಪಕ್ಕದಲ್ಲೇನೇ ಮನೆಗಳು 100 crore ಕೊಟ್ಟು ಸಹಕಾರರಿದ್ದಾರೆ. ಈ ಥರ ನಮ್ಮ ಆರ್ಥಿಕ ಅಸಮಾನತೆನ ಹೇಗಾದರೂ ಮಾಡಿ ಖಂಡಿತ ಕಡಿಮೆ ಮಾಡಬೇಕು. ಇನ್ನೊಂದು ಉದಾಹರಣೆ, ಇವಾಗ ದಿನಕೂಲಿ ನೋಡೋಣ. ಪುರುಷರಿಗೆ ಸುಮಾರು 400-500 ದಿನಗೂಲಿ ಕೊಡ್ತೀವಿ, ಮಹಿಳೆಯರಿಗೆ ಆದರೆ 250-300 ಕೊಡ್ತೀವಿ. ಅಂದರೆ ಅಲ್ಲೇ ನಾವು ಅಸಮಾನತೆ ಕಂಡುಹಿಡಿತೀವಿ ಪುರುಷರಿಗೆ ಮಹಿಳೆಯರಿಗೆ. ಇದೊಂದೇ ಅಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ಕೋರ್ಟ್ಗೆ ಹೋಗಿ, ಅಂದರೆ ಪೊಲೀಸ್ ಅಥವಾ ನ್ಯಾಯಾಂಗದಲ್ಲಿ ಸಹ ಅಸಮಾನತೆ. ಬಡವ್ರನ್ನ ಕೀಳದೃಷ್ಟಿಯಿಂದ ನೋಡ್ತಾರೆ ಪೊಲೀಸ್ನವರಾಗಲಿ ಅಥವಾ ಜುಡಿಷಿಯನ್ನಾಗಲಿ. ಆದರೆ ಸಾಹುಕಾರ ಹೋದ ತಕ್ಷಣ ಬಹಳ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ಈ ಥರ ಅಸಮಾನತೆಗಳನ್ನು ನಾವು ನಮ್ಮ ದೇಶದಲ್ಲಿ ಕಡಿಮೆ ಮಾಡಲೇಬೇಕು. ನಮ್ಮ ಈ ಸುಸ್ಥಿರ ಅಭಿವೃದ್ಧಿ 10 ಅದರ ಉದ್ದೇಶ ಏನು ಅಂದರೆ ಈ ಎಲ್ಲ ಅಸಮಾನತೆಗಳನ್ನು ನಿವಾರಿಸುವುದು. ಬೇರೆ ಬೇರೆ ತರಹ ಅಸಮಾನತೆ, ಲಿಂಗ ಅಸಮಾನತೆ, ವಯಸ್ಸು ಅಸಮಾನತೆ, ಅಂಗವೈಕಲ್ಯ ಅಸಮಾನತೆ, ವರ್ಣ, ಜಾತಿ, ಜನಾಂಗ, ಧರ್ಮ, ಎಲ್ಲ ಥರ ಅಸಮಾನತೆ ನಮ್ಮ ದೇಶದಲ್ಲಿ ಕಾಣ್ತೀವಿ. ಇದನ್ನು ಕಡಿಮೆ ಮಾಡೋಕ್ಕೆ ನಮ್ಮ ದೇಶ ಸರ್ಕಾರದಲ್ಲಿ ಹಾಗೂ ರಾಜ್ಯ ಸರ್ಕಾರದಲ್ಲಿ ಮೀಸಲಾತಿ ಇಟ್ಟಿದ್ದೀವಿ. ಆದರೆ ಇದನ್ನು ಕೆಲವರು ಚೆನ್ನಾಗಿ ಉಪಯೋಗಿಸ್ತಾರೆ, ಕೆಲವರು ಇದನ್ನು ದುರುಪಯೋಗ ಸಹ ಮಾಡ್ತಾರೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನು ಮಾಡಬೇಕು ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಅಂದರೆ ಎಲ್ಲ ಸಮುದಾಯದ ಅಭಿಪ್ರಾಯನ ಕೇಳಬೇಕು ಮತ್ತು ಗ್ರಾಮ ಸಭೆಯಲ್ಲಿ ಏನೇ ನಿರ್ಧಾರ ತಗೊಂಡ್ರೂ ಅದು ಎಲ್ಲ ಸಮುದಾಯದ ಅಭಿಪ್ರಾಯನ ಕೇಳಿ ನಿರ್ಧಾರ ತಗೋಬೇಕು. ಆದರೆ ಈಗ 21ನೇ ಶತಮಾನದಲ್ಲಿ ಬೇರೆ ಥರ ಅಸಮಾನತೆ, ಇದಕ್ಕೆ ನಾವು ಹೇಳ್ತೀವಿ ಡಿಜಿಟಲ್ ಗ್ಯಾಪ್ ಅಂತ ಹೇಳ್ತೀವಿ ಅಥವಾ ಡಿಜಿಟಲ್ ಇನ್ಈಕ್ವಾಲಿಟಿ ಅಂತ ಹೇಳ್ತೀವಿ. ಏನು ಅಂತ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ತೊಗೊಂಡ್ರೆ ಕೋವಿಡ್ ಟೈಮ್ನಲ್ಲಿ ಯಾರ ಹತ್ರ ಮೊಬೈಲ್ ಇತ್ತು ಅಥವಾ ಸ್ಮಾರ್ಟ್ಫೋನ್ ಇತ್ತು ಅವ್ರಿಗೆ ರಿಜಿಸ್ಟ್ರೇಷನ್ ಪ್ರಾಬ್ಲಮೇ ಆಗ್ತಾ ಇರಲಿಲ್ಲ, ವ್ಯಾಕ್ಸಿನ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮೇ ಆಗ್ತಾ ಇರಲಿಲ್ಲ. ಆದರೆ ಯಾರ ಹತ್ರ ಸ್ಮಾರ್ಟ್ಫೋನ್ ಇರಲಿಲ್ಲ, ಯಾರಿಗೆ ಸ್ಮಾರ್ಟ್ಫೋನ್ ಯೂಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಥವಾ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ ಅವ್ರಿಗೆ ರಿಜಿಸ್ಟ್ರೇಷನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಅದೊಂದೇ ಇಲ್ಲ, ಇವಾಗ ತುಂಬ ಕೆಲಸದ ಅಡ್ವರ್ಟೈಸ್ಮೆಂಟ್ಗಳು, ಜಾಬ್ ಅಡ್ವರ್ಟೈಸ್ಮೆಂಟ್ ಬರೀ ವೆಬ್ಸೈಟಲ್ಲಿ ಬಂದುಬಿಡತ್ತೆ. ಗೌರ್ಮೆಂಟ್ ಕೆಲಸಗಳು ಸಹ ವೆಬ್ಸೈಟಲ್ಲಿ ಬಂದುಬಿಡತ್ತೆ. ಅದನ್ನು ನೋಡೋಕ್ಕೆ ಬರದೇ ಇದ್ದರೆ ಅಂದರೆ ಯುವಕರಿಗೆ ಕೆಲಸಕ್ಕೆ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಈ ಅಸಮಾನತೆಯ ಅಂತಿಮ ಪರಿಣಾಮ ಏನು ಅಂದರೆ ದೇಶದಲ್ಲಿ ಶಾಂತಿ ಭದ್ರತೆ ಕಡಿಮೆ ಆಗುತ್ತೆ ಹಾಗೂ ದಂಗೆ ಆಗುವುದು ಸಾಧ್ಯ. ಈ ಡಿಜಿಟಲ್ ಅಂತರ ಅಥವಾ ಡಿಜಿಟಲ್ ಡಿವೈಡ್ ಇದನ್ನು ಕಡಿಮೆ ಮಾಡಲೇಬೇಕು. ಇದಕ್ಕೆ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಥವಾ ಸದಸ್ಯರು ಏನು ಮಾಡಬೇಕು ಅಂದರೆ ಎಲ್ಲ ಯುವಕರು ಹುಡುಗರು ಹುಡುಗಿಯರಿಗೆ ಖಂಡಿತ ಶಿಕ್ಷಣ ಕೊಡಲೇಬೇಕು ಹಾಗೂ ಪೋಷಕರಿಗೆ ಈ ಶಿಕ್ಷಣದ ಮೌಲ್ಯನ ಅರ್ಥ ಮಾಡಿಸ್ಬೇಕು. ಮುಂಚೆ ಹೇಳ್ದಂಗೆ ಎಲ್ಲ ನಿರ್ಧಾರದಲ್ಲಿ ಎಲ್ಲ ಸಮುದಾಯನ ಸೇರಿಸ್ಬಿಟ್ಟು ನಿರ್ಧಾರ ತಗೋಬೇಕು ಮತ್ತು ಗ್ರಾಮ ಪಂಚಾಯಿತಿ ಚಟುವಟಿಕೆಯಲ್ಲಿ ಮಹಿಳೆಯರಿಗೆ ಪಾಲ್ಗೊಳ್ಳುವಿಕೆ ಇರಲೇಬೇಕು. ಇವಾಗ ನಾವು ಬೇರೆ ಬೇರೆ ಟೆಕ್ನಾಲಜಿನ ಹೇಳಿದ್ದೀವಿ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದರೆ ಸಹಜ ಭಾಷಾ ಸಂಸ್ಕರಣ, ನ್ಯಾವಿಗೇಟರ್ ಲರ್ನಿಂಗ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದನ್ನೆಲ್ಲ ಹೇಳಿದ್ದೀವಿ ಮುಂಚೆ. ಅಂದರೆ ತುಂಬ ಜನಕ್ಕೆ ಓದಕ್ಕೆ ಬರೆಯೋಕ್ಕೆ ಬರದೇ ಇದ್ದರೆ ಇವಾಗ ಬೇರೆ ಟೆಕ್ನಾಲಜಿಗಳಿದೆ, ಏನು ಚಾಟ್ GPT ಅಂತ ಇದೆ. ಅದರಲ್ಲಿ ನಾವು ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ರೆ ಅದು ಕನ್ನಡದಲ್ಲಿ ಉತ್ತರಗಳನ್ನು ಕೊಡುತ್ತೆ. ಅದನ್ನು ಹೇಳ್ಕೊಡ್ಬೇಕು ಎಲ್ಲ ಪ್ರಜೆಗಳಿಗೆ. ChatGPT ಆಗಲಿ ಅಥವಾ ಗೂಗಲ್ ಜಮಿನಾಯ್ ಆಗಲಿ, ಇದನ್ನು ಹೇಗೆ ಉಪಯೋಗಿಸೋದು. ಅದೇ ಥರ Kisan GPT ಅಂತ ಇದೆ. ಒಬ್ಬ ರೈತ ಮಾವಿನ ಹಣ್ಣು ಬೆಳೆಯುವುದು ಹೇಗೆ ಅಥವಾ ಹಲಸಿನಣ್ಣು ಬೆಳೆಯುವುದು ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಸಾಕು, ಅದು ಉತ್ತರ ಕೊಡೋಕ್ಕೆ ಶುರು ಮಾಡುತ್ತೆ ಹೇಗೆ ಅದನ್ನು ಬೆಳೆಯೋದು ಅಂತ. ಅದೇ ಥರ ಗ್ರಾಮ ಪಂಚಾಯತ್ GPT ಅಂದರೆ ಗ್ರಾಮ ಪಂಚಾಯತಿನಲ್ಲಿ ಆದೇಶಗಳೇನಿದೆ ಇದನ್ನು ಕನ್ನಡದಲ್ಲಿ ಕೇಳಿದ್ರೆ ಸಾಕು, ಅದು ಉತ್ತರ ಕೊಡುತ್ತೆ. ಈ ಥರ ನಮ್ಮ ಟೆಕ್ನಾಲಜಿಗಳನ್ನು ನಾವು ಗ್ರಾಮ ಪಂಚಾಯತಿಯಲ್ಲಿ ತಂದರೆ ಆವಾಗ ಈ ಡಿಜಿಟಲ್ ಅಸಮಾನತೆ

0: ಕಡಿಮೆ ಆಗತ್ತೆ ಖಂಡಿತ. ಅದರಿಂದ ಎಲ್ಲ ಪ್ರಜೆಗಳು ಒಂದೇ ಲೆವೆಲಲ್ಲಿ ನಾಲೆಡ್ಜ್ ಅಂದರೆ ಜ್ಞಾನ ತಿಳ್ಕೊತಾರೆ. ಇದು ನಮ್ಮ 21ನೇ ಶತಮಾನದ ಗ್ರಾಮ ಪಂಚಾಯತಿನಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡೋಕ್ಕೆ ಒಂದು ದೊಡ್ಡ ಡಿಜಿಟಲ್ ತಂತ್ರಜ್ಞಾನದ ಉಪಯೋಗ. ನಮಸ್ಕಾರ.
1: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
5: ಪ್ರಿಯ ಶ್ರೋತೃಗಳೇ, ಹಿಂದಿನ ಸಂಚಿಕೆಯಲ್ಲಿ ರಾಜ್ಯ ಪಶ್ಚಿಮ ಘಟ್ಟಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಪರಿಸರ ಸಮಿತಿಗಳ ರಚನೆ ಹಾಗೂ ಇನ್ನಿತರ ಹಲವಾರು ವಿಷಯಗಳ ಕುರಿತು ತಿಳಿದುಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ ನಮ್ಮ ರಾಜ್ಯದ ತಾಲೂಕುವಾರು ಪರಿಸರ ಸೂಕ್ಷ್ಮ ವಲಯ ವರ್ಗೀಕರಣ ಮತ್ತು ಈ ಸಮಿತಿಗೆ ನೀಡಿದಂತಹ ಮೂರು ಮುಖ್ಯ ಗುರಿಗಳು, ಅಂದರೆ ಪಶ್ಚಿಮ ಘಟ್ಟದ ಸಂರಕ್ಷಣೆಯ ಕುರಿತು ಅಭಿಪ್ರಾಯ ವರದಿ, ಜೊತೆಗೆ ಕೆಲವು ವಿಶಿಷ್ಟ ಕೆಲವು ಯೋಜನೆಗಳು, ಗುಂಡ್ಯಾ ಜಲವಿದ್ಯುತ್ ಯೋಜನೆ, ಕೇರಳದ ಅತಿರಪ್ಪಲ್ಲಿ ಜಲವಿದ್ಯುತ್ ಯೋಜನೆ, ಗೋವಾ ರಾಜ್ಯದಲ್ಲಿ ಗಣಿಗಾರಿಕೆ ಇತ್ಯಾದಿ ಕೆಲವು ವಿಷಯಗಳ ಕುರಿತು ಸಹ ಅಭಿಪ್ರಾಯವನ್ನು ನೀಡಲು ಈ ಸಮಿತಿಗೆ ಹೇಳಲಾಗಿತ್ತು. ಸೊ ಇದರಲ್ಲಿ ಗುಂಡ್ಯಾ ಜಲವಿದ್ಯುತ್ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಬರುವುದರಿಂದ ಅದರ ಕುರಿತು ವರದಿಯ ಅಭಿಪ್ರಾಯ ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಹಾಗೂ ಮುಂದುವರೆದು ಬೇರೆ ಅತಿರಪ್ಪಲ್ಲಿ ಯೋಜನೆ ಇತ್ಯಾದಿಗಳ ಬಗ್ಗೆ ವರದಿ ಏನು ಹೇಳಿದೆ ಅನ್ನೋದನ್ನು ಸಾರಾಂಶ ರೂಪದಲ್ಲಿ ನೋಡೋಣ. ಈಗ ಮೊದಲನೇದಾಗಿ ನಾವು ಇಷ್ಟು ಸಂಚಿಕೆಯಲ್ಲೂ ಸಹ ಈ ವರದಿಯಲ್ಲಿ ಯಾವ ರೀತಿ ಇದೆ, ಹೇಗೆ ಮಾಡಿದ್ದಾರೆ, ಯಾವ್ಯಾವ ಅಂಶಗಳನ್ನ ಲೆಕ್ಕ ಹಾಕಿದ್ದಾರೆ ಪಶ್ಚಿಮ ಘಟ್ಟಕ್ಕೆ, ಪಶ್ಚಿಮ ಘಟ್ಟದ ವಿಶಿಷ್ಟತೆ ಏನು, ಇದೆಲ್ಲವುದನ್ನು ಹೇಳಿ ಮತ್ತು ಇದನ್ನು ಯಾವ ರೀತಿ ವರ್ಗೀಕರಣ ಮಾಡಿದೆ, EZ1 ESZ1 ESZ ಪರಿಸರ ಸೂಕ್ಷ್ಮ ವಲಯ 1, 2, 3 ಇದೆ, ಮತ್ತು ಈ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಯಾವ್ಯಾವ ವಲಯಗಳಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಮಾಡಬಹುದು ಮಾಡಬಾರದು ಈ ಎಲ್ಲ ವಿವರಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಹಾಗೆ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಪರಿಸರ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ಕುರಿತು ಸಹ ನಾವು ತಿಳ್ಕೊಂಡಿದ್ದೀವಿ. ಈಗ ಬಹಳ ಮುಖ್ಯವಾದ ಒಂದು ವಿಷಯ ಅಂತಂದರೆ, ಈಗ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಯಾವ್ಯಾವ ತಾಲೂಕುಗಳನ್ನು ಯಾವ್ಯಾವ ವಲಯಕ್ಕೆ, ಅಂದರೆ ಪರಿಸರ ಸೂಕ್ಷ್ಮ ವಲಯಕ್ಕೆ ಸೇರಿಸಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಇದೇ ರೀತಿ ಕೇರಳದಲ್ಲಿ ಮತ್ತು ಉಳಿದ ರಾಜ್ಯಗಳಲ್ಲೂ ಸಹ ಇದೆ. ನಾವು ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ಈ ವಿವರಗಳನ್ನು ನೋಡೋಣ. ಈ ಎಲ್ಲ ವಿವರಗಳು, ಅಂದರೆ ಯಾವ್ಯಾವ ರಾಜ್ಯಗಳ ಯಾವ್ಯಾವ ತಾಲೂಕುಗಳು, ತಾಲೂಕುವಾರುಗಳು ಯಾವ ಪರಿಸರ ಸೂಕ್ಷ್ಮ ವಲಯಕ್ಕೆ ಸೇರುತ್ತೆ ಅನ್ನೋ ಏನು ವಿವರ ಇದೆ, ಇದು ಇದನ್ನು ಅದೇ ಪೂರ್ತಿಯಾಗಿ ವರದಿ ಪುಟ ಸಂಖ್ಯೆ 112 ದಾಖಲಾಗಿದೆ. ನಾವು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ನೋಡೋಣ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಪರಿಸರ ಸೂಕ್ಷ್ಮ ವಲಯ 1 ಮತ್ತು 2 ಯಾವ ತಾಲೂಕುಗಳನ್ನು ಸೇರಿಸಿಲ್ಲ. ಆದರೆ ಪರಿಸರ ಸೂಕ್ಷ್ಮ ವಲಯ 3 ಬೆಳಗಾವಿ ತಾಲೂಕು ಮತ್ತು ಖಾನಾಪುರ ತಾಲೂಕನ್ನು ಸೇರಿಸಿದೆ. ಹಾಗೆಯೇ ಚಾಮರಾಜನಗರ, ಇಲ್ಲಿ ಪರಿಸರ ಸೂಕ್ಷ್ಮ ವಲಯ 1

ಕೊಳ್ಳೇಗಾಲ, ಗುಂಡ್ಲುಪೇಟೆ, ಯಳಂದೂರು ಈ ಮೂರು ತಾಲೂಕುಗಳನ್ನು ಸೇರಿಸಲಾಗಿದೆ. ಆದರೆ ಪರಿಸರ ಸೂಕ್ಷ್ಮ ವಲಯ 2 ಮತ್ತು 3ರಲ್ಲಿ ಯಾವ ತಾಲೂಕುಗಳು ಸಹ, ಈ ಜಿಲ್ಲೆಯ ಯಾವ ತಾಲೂಕುಗಳು ಸಹ ಬರೋದಿಲ್ಲ. ಇನ್ನು ಚಿಕ್ಕಮಗಳೂರು ಜಿಲ್ಲೆ, ಇದರಲ್ಲಿ ನರಸಿಂಹರಾಜಪುರ, ತರೀಕೆರೆ, ಮೂಡಿಗೆರೆ, ಕೊಪ್ಪ, ಶೃಂಗೇರಿ ಈ 5 ತಾಲೂಕುಗಳನ್ನು ಪರಿಸರ ಸೂಕ್ಷ್ಮ ವಲಯ 1ಕ್ಕೆ ಸೇರಿಸಿದೆ. ಚಿಕ್ಕಮಗಳೂರು ತಾಲೂಕನ್ನು ಪರಿಸರ ಸೂಕ್ಷ್ಮ ವಲಯ 2 ಮತ್ತು ಕಡೂರು ತಾಲೂಕನ್ನು ಪರಿಸರ ಸೂಕ್ಷ್ಮ ವಲಯ 3ಕ್ಕೆ ಸೇರಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಮತ್ತು ಸುಳ್ಯ ತಾಲೂಕುಗಳು ಪರಿಸರ ಸೂಕ್ಷ್ಮ ವಲಯ 1ಕ್ಕೆ ಬಂದರೆ, ಪುತ್ತೂರು ಪರಿಸರ ಸೂಕ್ಷ್ಮ ವಲಯ 3ರಲ್ಲಿ ಬರುತ್ತೆ. ಪರಿಸರ ಸೂಕ್ಷ್ಮ ವಲಯ 2ರಲ್ಲಿ ಯಾವುದೇ ತಾಲೂಕನ್ನು ಸೇರಿಸಿಲ್ಲ. ಹಾಗೆಯೇ ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲಿ ತಪ್ಪಾಗಿ ಇಲ್ಲಿ ವರದಿನಲ್ಲಿ ಇದೆ, ಭದ್ರಾವತಿ ತಾಲೂಕು ದಾವಣಗೆರೆ ಜಿಲ್ಲೆ ಅಂತ ಹಾಕಿದೆ, ಅದು ಶಿವಮೊಗ್ಗ ಜಿಲ್ಲೆಗೆ ಬರಬೇಕು. ಈ ಭದ್ರಾವತಿ ತಾಲೂಕನ್ನು ಪರಿಸರ ಸೂಕ್ಷ್ಮ ವಲಯ 3ರಲ್ಲಿ ಸೇರಿಸಲಾಗಿದೆ. ಹಾಗೆಯೇ ಹಾಸನ ಜಿಲ್ಲೆಗೆ ಸಕಲೇಶ್ಪುರ ತಾಲೂಕು ಪರಿಸರ ಸೂಕ್ಷ್ಮ ವಲಯ 1ರಲ್ಲಿ ಬಂದರೆ, ಹೊಳೆನರಸೀಪುರ, ಬೇಲೂರು ತಾಲೂಕುಗಳು ಪರಿಸರ ಸೂಕ್ಷ್ಮ ವಲಯ 3ರಲ್ಲಿ ಬರುತ್ತೆ ಮತ್ತು 2ನೇ ವಲಯದಲ್ಲಿ ಯಾವುದೇ ತಾಲೂಕುಗಳು ಇಲ್ಲ. 3ನೇ ವಲಯದಲ್ಲಿ ಹೊಳೆನರಸೀಪುರ, ಬೇಲೂರು ಮತ್ತು ಆಲೂರು, ಅರಕಲಗೂಡು ಇವನ್ನು ಸಹ ಸೇರಿಸಲಾಗಿದೆ. ಒಟ್ಟು 4 ತಾಲೂಕುಗಳನ್ನು ವಲಯ 3 ಅಂದರೆ ಪರಿಸರ ಸೂಕ್ಷ್ಮ ವಲಯ 3ಕ್ಕೆ ಸೇರಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆ, ವಿರಾಜಪೇಟೆ, ಮಡಿಕೇರಿ ಈ 3 ತಾಲೂಕುಗಳನ್ನು ಪರಿಸರ ಸೂಕ್ಷ್ಮ ವಲಯ 1ರಲ್ಲಿ ಸೇರಿಸಿದರೆ, ಇನ್ನು ಪರಿಸರ ಸೂಕ್ಷ್ಮ ವಲಯ 2 ಮತ್ತು 3ರಲ್ಲಿ ಯಾವುದೇ ತಾಲೂಕುಗಳು ಸಹ ಇಲ್ಲ. ಮೈಸೂರು ಜಿಲ್ಲೆಯಲ್ಲಿ ಹೆಗ್ಗಡ ದೇವನಕೋಟೆ ಪರಿಸರ ಸೂಕ್ಷ್ಮ ವಲಯ 1, ಪಿರಿಯಾಪಟ್ಟಣ ತಾಲೂಕು ಪರಿಸರ ಸೂಕ್ಷ್ಮ ವಲಯ 2 ಮತ್ತು ಹುಣಸೂರು ತಾಲೂಕು ಪರಿಸರ ಸೂಕ್ಷ್ಮ ವಲಯ 3, ಈ ರೀತಿಯಾಗಿ ವಿಭಾಗ ವರ್ಗೀಕರಣ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ, ಹೊಸನಗರವನ್ನು ಪರಿಸರ ಸೂಕ್ಷ್ಮ ವಲಯ 1ಕ್ಕೆ ಸೇರಿಸಿದರೆ, ಸಾಗರ ಮತ್ತು ಶಿವಮೊಗ್ಗವನ್ನು ಪರಿಸರ ಸೂಕ್ಷ್ಮ ವಲಯ 2ಕ್ಕೆ ಸೇರಿಸಿದರೆ, ಸೊರಬ ತಾಲೂಕನ್ನು ಪರಿಸರ ಸೂಕ್ಷ್ಮ ವಲಯ 3ರಲ್ಲಿ ವರ್ಗೀಕರಣ ಮಾಡಲಾಗಿದೆ. ಉಡುಪಿ ಜಿಲ್ಲೆ ಇದರಲ್ಲಿ ಕಾರ್ಕಳ ಪರಿಸರ ಸೂಕ್ಷ್ಮ ವಲಯ 1ರಲ್ಲಿದ್ದರೆ, ಕುಂದಾಪುರ ತಾಲೂಕು ಪರಿಸರ ಸೂಕ್ಷ್ಮ ವಲಯ 3ರಲ್ಲಿ ಬರುತ್ತೆ. ಪರಿಸರ ಸೂಕ್ಷ್ಮ ವಲಯ 2ರಲ್ಲಿ ಯಾವುದೇ ತಾಲೂಕುಗಳು ಸೇರಿಸಲ್ಪಟ್ಟಿಲ್ಲ. ಉತ್ತರ ಕನ್ನಡ ಜಿಲ್ಲೆ ಇದರಲ್ಲಿ ಹೆಚ್ಚಿನ ಭಾಗ ಪಶ್ಚಿಮ ಘಟ್ಟದ ದಟ್ಟ ಕಾಡುಗಳಲ್ಲೇ ಬರುವಂಥ ಜಿಲ್ಲೆ. ಇದರಲ್ಲಿ ಹೊನ್ನಾವರ, ಭಟ್ಕಳ, ಸಿರ್ಸಿ, ಸಿದ್ದಾಪುರ, ಅಂಕೋಲಾ, ಕಾರವಾರ, ಯಲ್ಲಾಪುರ, ಸೂಪ ಇದಿಷ್ಟು ತಾಲೂಕುಗಳು ಸಹ ಪರಿಸರ ಸೂಕ್ಷ್ಮ ವಲಯ 1ರಲ್ಲಿ ಬಂದರೆ, ಕುಮಟಾ ತಾಲೂಕು ಮಾತ್ರ 2ರಲ್ಲಿ ಬರುತ್ತೆ. 3ನೇ ವಲಯಕ್ಕೆ ಯಾವುದೇ ತಾಲೂಕುಗಳನ್ನು ಸೇರಿಸಿಲ್ಲ. ಇದು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ತಾಲೂಕುವಾರು ವರ್ಗೀಕರಣ. ಹಾಗೆಯೇ ಇದರಲ್ಲಿ ಮತ್ತೆ ಕೆಲವು ತಾಲೂಕುಗಳು ಅರ್ಧ ಭಾಗ ಮಾತ್ರ, ಅಂದರೆ ಪಶ್ಚಿಮ ಘಟ್ಟದ ವ್ಯಾಪ್ತಿಗೆ ಅರ್ಧ ತಾಲೂಕುಗಳು ಬಂದರೆ ಅವುಗಳನ್ನು ಸಹ ಇದರಲ್ಲಿ ಪಟ್ಟಿ ಮಾಡಲಾಗಿದೆ. ಈ ನಾನು ಮೊದಲು ಹೇಳಿದ ಹಾಗೆ ಈ ಸಂಚಿಕೆಯಲ್ಲಿ ಇದಿಷ್ಟು ತಾಲೂಕುವಾರು ವರ್ಗೀಕರಣ ಆಯಿತು. ಈ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವನ್ನು ನಾವು ಪ್ರಸ್ತಾಪ ಮಾಡಬೇಕು. ಅದೇನು ಅಂತಂದರೆ, ಈ ಸಮಿತಿಗೆ ಗುಂಡ್ಯ ಜಲವಿದ್ಯುತ್ ಯೋಜನೆ, ಹಾಸನ ಜಿಲ್ಲೆಯಲ್ಲಿ ಬರುವಂಥ ಗುಂಡ್ಯ ಜಲವಿದ್ಯುತ್ ಯೋಜನೆಯನ್ನು ಅನುಷ್ಠಾನ ಮಾಡಬಹುದೇ ಬೇಡವೇ ಅನ್ನೋ ಒಂದು ಅಭಿಪ್ರಾಯವನ್ನು ಸಹ ಈ ಸಮಿತಿಗೆ ಕೇಳಲಾಗಿತ್ತು. ಅದರ ಕುರಿತು ಏನು ವರದಿನಲ್ಲಿ ಏನು ಹೇಳಲಾಗಿದೆ ನೋಡೋಣ. ಗುಂಡ್ಯ ಜಲವಿದ್ಯುತ್ ಯೋಜನೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಹಾಸನ ಮತ್ತು ದಕ್ಷಿಣ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಹರಿಯುವ ಗುಂಡ್ಯ ನದಿಗೆ, ಈ ಗುಂಡ್ಯ ನದಿ ಅನ್ನೋದು ಕುಮಾರಧಾರಾ ನದಿಯ ಉಪನದಿ ಮತ್ತು ಕುಮಾರಧಾರಾ ನೇತ್ರಾವತಿ ನದಿಯ ಉಪನದಿಯಾಗುತ್ತೆ. ಈ ಕರ್ನಾಟಕ ಪವರ್ ಕಾರ್ಪೊರೇಷನ್ ಇಲ್ಲಿ ಈ ಗುಂಡ್ಯ ನದಿಗೆ 200 ಮೆಗಾವ್ಯಾಟ್ ಸಾಮರ್ಥ್ಯದ ಜಲವಿದ್ಯುತ್ ಯೋಜನೆ ಜಾರಿಗೊಳಿಸಲು ಉದ್ದೇಶಿಸಿತ್ತು. ಸಮಿತಿಯು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ

ಪರಿಶೋಧಿಸಿ ತನ್ನ ತೀರ್ಮಾನವನ್ನು ನೀಡಿತು. ಅಂದರೆ ಅಲ್ಲಿ ಈ ನದಿ ಡ್ಯಾಮ್ ಕಟ್ಟೋದ್ರಿಂದ, ಜಲಾಶಯವನ್ನು ನಿರ್ಮಿಸೋದ್ರಿಂದ ಎಷ್ಟು ಜಾಗ ಮುಳುಗಡೆ ಆಗುತ್ತೆ, ಆ ಜಾಗದಲ್ಲಿ ಈಗ ಏನಿದೆ, ಕಾಡಿನ ಭಾಗ ಏನಿದೆ, ಆ ಕಾಡಿನ ಮಹತ್ವ ಏನು, ಆಮೇಲೆ ನದಿ ಹರಿಯುವ ಒಂದು ಪಾತ್ರ ಏನಿದೆ, ಅಲ್ಲಿಗೆ ಏನು ಅಡಚಣೆ ಆಗುತ್ತೆ, ಈ ರೀತಿಯ ಮತ್ತು ಎಷ್ಟು ನೀರು ಸಿಗುತ್ತೆ, ಇದೆಲ್ಲದನ್ನು ಸಹ ಕೂಲಂಕುಷವಾಗಿ ನೋಡಿ ಈ ತೀರ್ಮಾನವನ್ನು ನೀಡಿದೆ. ಆ ತೀರ್ಮಾನ ಹೀಗಿದೆ. ಒಂದನೇದು, ಗುಂಡ್ಯ ಯೋಜನೆ ಜಾರಿಗೆ ಬಂದಲ್ಲಿ ನದಿಯ ಜಲಾನಯನ ಪ್ರದೇಶದ ಭೌಗೋಳಿಕ ಸ್ವರೂಪವೇ ಬದಲಾಗುತ್ತದೆ. ಭೂಪ್ರದೇಶ ಮುಳುಗಡೆಯಾಗುವುದರಿಂದ ಮಾತ್ರವಲ್ಲ, ಯೋಜನೆಗಾಗಿ ರಸ್ತೆ ಕಟ್ಟಡ ನಿರ್ಮಾಣ ಕೆಲಸದಿಂದಲೂ ಸಹ ಜೀವ ವೈವಿಧ್ಯತೆ ಮತ್ತು ಪ್ರಾಣಿಗಳ ಆವಾಸ ಸ್ಥಾನದ ಮೇಲೆ ಭಾರೀ ಪರಿಣಾಮ ಉಂಟಾಗುತ್ತದೆ. ಅಂದರೆ ಬರೇ ಒಂದು ಡ್ಯಾಮ್ ಕಟ್ಟೋದ್ರಿಂದ ಸಹಜವಾಗಿಯೇ ಅಲ್ಲಿರೋ ಭೂಮಿ ಶಾಶ್ವತವಾಗಿ ನಾವು ಕಳ್ಕೊತೀವಿ. ಅಲ್ಲಿ ಬರೇ ಭೂಮಿ ಮಾತ್ರ ಅಲ್ಲ, ಅಲ್ಲಿ ತೋಟಗಳಿರ್ಬೋದು, ಜನವಸತಿಗಳಿರ್ಬೋದು, ವಿಶಿಷ್ಟವಾದ ಸಸ್ಯಗಳಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಬೇರೆಲ್ಲೂ ಕಾಣಸಿಗದಂತಹ ಒಂದು ಪ್ರಾಣಿ ಸಂಕುಲನೇ ಇರ್ಬೋದು, ಇವೆಲ್ಲವೂ ಸಹ ಶಾಶ್ವತವಾಗಿ ಕಣ್ಮರೆಯಾಗುತ್ತೆ. ಅದರ ಜೊತೆಗೆ ಈ ಒಂದು ಯೋಜನೆ ಬರುತ್ತೆ ಅಂತಂದರೆ ಅಲ್ಲಿ ಒಂದು ಟೌನ್ಶಿಪ್ ಆಗುತ್ತೆ, ರಸ್ತೆಗಳು ಬರುತ್ತೆ, ಕಟ್ಟಡಗಳಾಗುತ್ತೆ. ಇದರಿಂದನೂ ಸಹ ಅಪಾರವಾದ ಈ ಪರಿಸರಕ್ಕೆ ಒಂದು ಧಕ್ಕೆ ಬರುತ್ತೆ. ಎರಡನೆಯ ಅಂಶ ಅಂತಂದರೆ ಈ ಯೋಜನೆಯಿಂದ ಇಲ್ಲಿಯ ಜಲಮೂಲಗಳ ಹರಿಯುವಿಕೆಯ ಸ್ವರೂಪವೇ ಬದಲಾಗುತ್ತದೆ. ಕುಮಾರಧಾರಾ ನದಿಯು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಸುಬ್ರಹ್ಮಣ್ಯದ ಜಲಮೂಲವಾಗಿದ್ದು ಗುಂಡ್ಯ ನದಿ ಇದರ ಉಪನದಿಯಾಗಿರುತ್ತದೆ. ಗುಂಡ್ಯ ನದಿಗೆ ಅಣೆಕಟ್ಟು ಕಟ್ಟುವುದರಿಂದ ಕ್ಷೇತ್ರಕ್ಕೆ ನೀರಿನ ಕೊರತೆ ಉಂಟಾಗುತ್ತದೆ. ವರ್ಷವಿಡೀ ಹರಿಯುವ ನದಿ ಕೆಲವೇ ತಿಂಗಳು ಹರಿಯುವುದರಿಂದ ಸ್ಥಳೀಯ ಜನರಿಗೆ ತೀವ್ರ ತೊಂದರೆಯುಂಟಾಗುತ್ತದೆ. ಅಂದರೆ ಇದು ಈ ಗುಂಡ್ಯ ನದಿ ಇದೆಯಲ್ಲ, ಅದೊಂದು ಸಣ್ಣ ಒಂದು ಹಳ್ಳ ಅಂತ ಹೇಳ್ಬೋದು. ಇದು ಮುಂದೆ ಹೋಗಿ ಕುಮಾರಧಾರಾ ನದಿಯನ್ನು ಸೇರುತ್ತೆ. ಕುಮಾರಧಾರಾ ನದಿ ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಆ ಕ್ಷೇತ್ರದ ಪಕ್ಕದಲ್ಲೇ ಅಲ್ಲೇ ಹರಿಯೋದ್ರಿಂದ ಇದು ಅಲ್ಲಿಯ ಬರುವ ಕ್ಷೇತ್ರಾರ್ಥಿಗಳಿಗೆ ಎಲ್ಲ ಒಂದು ಸ್ನಾನ ಮಾಡಲಿಕ್ಕೆ ಮತ್ತೊಂದು ಕೆಲಕ್ಕೆ ಒಂದು ಪವಿತ್ರವಾದ ಜಲಮೂಲವಾಗಿದೆ. ಈಗ ನಾವು ಗುಂಡ್ಯ ನದಿಗೆ ಅಣೆಕಟ್ಟು ಕಟ್ಟಿದರೆ ಈ ಕುಮಾರಧಾರಾ ನದಿ ಬತ್ತುತ್ತೆ ಅನ್ನೋ ಒಂದು ಅಂಶವನ್ನು ಈ ವರದಿ ಹೇಳ್ತಾ ಇದೆ. ಹಾಗಾಗಿ ಬರುವಂಥ ಜನರಿಗೆ ಮತ್ತು ಸ್ಥಳೀಯ ಜನರಿಗೆ ತೀವ್ರವಾದ ಜಲಕ್ಷಾಮ ಉಂಟಾಗುತ್ತೆ. ಮೂರನೇ ಅಂಶ, ಭೂ ಅಂತರ್ಗತ ವಿದ್ಯುದಾಗಾರಕ್ಕೆ ನೀರು ತರುವ ಸುರಂಗವು ದಟ್ಟ ಕಾಡಿನ ನಡುವೆ ಯೋಜನೆ ಮಾಡಲಾಗಿದ್ದು ಇದರಿಂದ ಸದಾ ಹಸಿರು ಕಾಡಿನ ನಾಶ ನಿಶ್ಚಯವಾಗಿರುತ್ತದೆ. ಅಂದರೆ ಇಲ್ಲಿ ಕಟ್ಟುವಂಥ ಏನು ಪವರ್ ಹೌಸ್ ಇದೆ, ವಿದ್ಯುದಾಗಾರ, ಇದು ನೆಲದೊಳಗಡೆ ಬರುವಂಥ ವಿದ್ಯುದಾಗಾರ. ಈ ನೆಲದೊಳಗಡೆ ಬರುವಂಥ ವಿದ್ಯುದಾಗಾರಕ್ಕೆ ನೀರು ತರುವಂತಹ ಏನು ಪೈಪ್ಲೈನ್ಗಳಿದೆ, ಇದು ಸಹ ಸುರಂಗದ ಮುಖಾಂತರ ಬರುತ್ತೆ. ಆದರೆ ಈ ಸುರಂಗ ಹೋಗಿರುವಂಥ ದಾರಿ ಏನಿದೆ, ಅಂದರೆ ಯೋಜನೆ ಮಾಡಿರುವ ದಾರಿ ಏನಿದೆ, ಇಲ್ಲಿ ದಟ್ಟ ಕಾಡುಗಳಿದ್ದು ಇದು ಸಹ ನಾಶವಾಗುವಂಥ ಒಂದು ಸಂದರ್ಭ ಎದುರಾಗುತ್ತೆ. ಈ ಯೋಜನೆಯು ಪರಿಸರ ಸೂಕ್ಷ್ಮ ವಲಯ ಒಂದರ ವ್ಯಾಪ್ತಿಯೊಳಗೆ ಇರುತ್ತದೆ. ಇಲ್ಲಿ ಯಾವುದೇ ದೊಡ್ಡ ಜಲಾಶಯಗಳನ್ನು ನಿರ್ಮಿಸಬಾರದೆಂದು ಸಮಿತಿಯ ತೀರ್ಮಾನವಾಗಿರುತ್ತದೆ. ನಾವು ಹಿಂದಿನ ಸಂಚಿಕೆಗಳಲ್ಲೇ ತಿಳ್ಕೊಂಡ್ವಿ, ESZ1 ಅಂದರೆ ಪರಿಸರ ಸೂಕ್ಷ್ಮ ವಲಯ ಎಕನಾಮಿಕಲಿ ಸೆನ್ಸಿಟಿವ್ ಝೋನ್ 1, ಇಲ್ಲಿ ಯಾವುದೇ ದೊಡ್ಡ ಅಣೆಕಟ್ಟುಗಳು ಬರಬಾರದು ಅನ್ನೋ ತೀರ್ಮಾನ ಅನ್ನೋ ಅಂಶವನ್ನು ಹಿಂದೆನೇ ಹೇಳಿತ್ತು. ಹಾಗಾಗಿ ಗುಂಡ್ಯ ಜಲವಿದ್ಯುತ್ ಯೋಜನೆಯೂ ಸಹ ಪರಿಸರ ಸೂಕ್ಷ್ಮ ವಲಯ ಒಂದರಲ್ಲಿ ಬರೋದ್ರಿಂದ ಇದು ಕಟ್ಟಲಿಕ್ಕೆ ಯೋಗ್ಯ ಅಲ್ಲ, ಅದನ್ನು ಕಟ್ಟಬಾರದು. ಈ ಎಲ್ಲ ಕಾರಣಗಳಿಂದ ಗುಂಡ್ಯ ಯೋಜನೆ ಜಾರಿಗೊಳಿಸಬಾರದೆಂದು ಸಮಿತಿಯು ಶಿಫಾರಸು ಮಾಡುತ್ತದೆ. ಇದು ಈ ವರದಿಯ ಶಿಫಾರಸು ಆಗಿದ್ದು 2011 ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ಇದಾಗಿ 12 ಆಯಿತು. ಈಗಲೂ ಸಹ ಈ ವರದಿಯನ್ನು ಸರ್ಕಾರ ಅಧಿಕೃತವಾಗಿ ಒಪ್ಪಿಯೂ ಇಲ್ಲ. ಹಾಗಾಗಿ ಆದರೂ ಸಹ ಈ 12 ಗುಂಡ್ಯ ಯೋಜನೆ ಜಾರಿಗೆ ಬಂದಿಲ್ಲ. ಇದು ಒಂದು ಆಶ್ಚರ್ಯಕರವಾದ ಮತ್ತು

0: ಸರ್ಕಾರಕ್ಕೆ ಪೂರಕವಾದ ಒಂದು ಅಂಶ. ಅದೇ ರೀತಿ ಕೇರಳದ ಅತಿರಪಲ್ಲಿ ಜಲವಿದ್ಯುತ್ ಯೋಜನೆಯ ಕುರಿತು ಸಮಿತಿ ಇದನ್ನು ಮಾಡಬಾರದು, ಇಲ್ಲಿ ಜೀವ ವೈವಿಧ್ಯತೆ ನಾಶ ಆಗುತ್ತೆ ಅನ್ನೋ ಅಂಶವನ್ನು ಅಭಿಪ್ರಾಯವನ್ನು ನೀಡಿದೆ. ಇದಿಷ್ಟು. ಮತ್ತು ಗೋವಾ ಮೈನಿಂಗ್ ವಿಚಾರದಲ್ಲಿ ಬೇರೆ ಬೇರೆ ವಲಯದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ವಿಸ್ತಾರವಾಗಿ ಅದು ಅಭಿಪ್ರಾಯವನ್ನು ನೀಡಿದೆ. ಇಲ್ಲಿಗೆ ನಮ್ಮ ಏನು ಮಾಧವ್ ಘಾಟ್ಗಿಲ್ ವರದಿ, ಇದರ ಕುರಿತು ನಮ್ಮ ಈ ಸುಮಾರು 20 ಸಂಚಿಕೆಗಳಲ್ಲಿ ನಾವು ವರದಿಯ ಮುಖ್ಯಾಂಶಗಳನ್ನು ನಾವು ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಈ ವರದಿಯ ಮತ್ತೊಮ್ಮೆ ಈ ಸಾರಾಂಶವನ್ನು ನೋಡಿ ಈ ಮಾಧವ ಘಾಟ್ಗಿಲ್ ವರದಿಯ ಕುರಿತು ಅಭಿಪ್ರಾಯ ಕುರಿತು ಮಾಹಿತಿಯನ್ನು ನೀಡುವುದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ನಾಳೆ ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ನಾಗರ ಪಂಚಮಿ ಹಬ್ಬದ ಕುರಿತಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಾಗರ ಪಂಚಮಿ ಹಬ್ಬ, ನಮ್ಮ ಭಾರತೀಯರು ಮೂಲತಃ ನಿಸರ್ಗ ಆರಾಧಕರು. ಈ ನಿಸರ್ಗದೊಂದಿಗೆ ಬೆರೆತು ತಮ್ಮ ಜೀವನವನ್ನ, ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಸಹಾಯಕವಾಗಿ ನಿಂತ ಎಲ್ಲ ಚರಾಚರ ಜೀವಿಗಳಲ್ಲೂ ದೈವತ್ವವನ್ನ ಕಂಡು ಅವುಗಳಿಗೆ ಕೃತಜ್ಞತೆ ಸಲ್ಲಿಸಲೆಂದೇ ಹಬ್ಬಗಳ ಹೆಸರಿನ ಮೂಲಕ ಭಕ್ತಿ ಮತ್ತೆ ಪ್ರೀತಿಯಿಂದ ಅವುಗಳನ್ನ ಆರಾಧಿಸ್ತಾ ಬಂದಿದ್ದಾರೆ. ಅಂತಹ ಹಬ್ಬಗಳಲ್ಲಿ ನಾಗರ ಪಂಚಮಿ ಹಬ್ಬವು ಅಗ್ರಸ್ಥಾನ ಪಡೆಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎಂಬ ಮಾತು ನಮ್ಮ ಹಿರಿಯರಿಂದ ಕೇಳ್ತೀವಿ. ಜೊತೆಗೆ ಮುಂದೆ ಬರುವ ಸಾಲು ಸಾಲು ಹಬ್ಬಗಳಿಗೆ ಈ ಹಬ್ಬ ಹೆಬ್ಬಾಗಿಲಾಗಿದೆ. ಶ್ರಾವಣ ಮಾಸ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ಈ ನಾಡಿನಾದ್ಯಂತ ಜನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾಗರ ಪಂಚಮಿ ಹಬ್ಬವನ್ನ ಆಚರಿಸ್ತಾರೆ. ಇನ್ನು ಕೆಲವು ಕಡೆ ಅಣ್ಣ ತಂಗಿಯ ಹಬ್ಬ ಅಂತ ಕೂಡ ಕರೀತಾರೆ. ಸರ್ಪಕುಲವನ್ನ ಪರಂಪರೆಯಿಂದ ಆರಾಧಿಸಿಕೊಂಡು ಬಂದವರು ನಮ್ಮ ಹಿರಿಯರು. ಇದು ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ಮಹಾರಾಷ್ಟ್ರ ದಕ್ಷಿಣ ಭಾಗದಲ್ಲೂ ನಾಗರ ಪಂಚಮಿ ಆಚರಣೆ ಇದೆ. ಹಾಗೂ ಪಶ್ಚಿಮ ಬಂಗಾಳ, ಒರಿಸ್ಸಾ, ಅಸ್ಸಾಂ ರಾಜ್ಯಗಳಲ್ಲಿ ಈ ದಿನ ಸರ್ಪಗಳ ದೇವರಾದಂತಹ ಮಾನಸ ದೇವರನ್ನ ಆರಾಧಿಸುವ ಪದ್ಧತಿ ಇದೆ. ಪಕ್ಕದ ಕೇರಳದಲ್ಲಿ ಈ ದಿನ ಶೇಷನಾಗನನ್ನ ಪೂಜೆ ಮಾಡ್ತಾರೆ. ಹೀಗೆ ದೇಶದಾದ್ಯಂತ ಪಂಚಮಿಯಂದು ಬೇರೆ ಬೇರೆ ಸ್ವರೂಪದಲ್ಲಿ ವಿಭಿನ್ನ ಆಚರಣೆಗಳ ಮೂಲಕ ವಿಶೇಷವಾಗಿ ಈ ದಿನವನ್ನು ಆಚರಿಸ್ತಾರೆ. ಇನ್ನು ನಾಗರಪಂಚಮಿಯ ಪುರಾತನ ಇತಿಹಾಸವನ್ನ ನೋಡಿದ್ರೆ ಸಿಂಧು ಬಯಲಿನ ನಾಗರಿಕತೆಯ ಉತ್ಖನನದ ಸಮಯದಲ್ಲಿ ಕೂಡ ನಾಗರ ಚಿತ್ರಗಳು, ನಾಗರ ಕಲ್ಲುಗಳು ದೊರೆತಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಶಿರಾಯುಗದಲ್ಲಿಯೂ ನಾಗಾರಾಧನೆಯ ಕುರುಗಳು ನಾವು ನೋಡ್ತೀವಿ. ಇದಕ್ಕೆ ಎಷ್ಟು ಪುರಾತನ ಇತಿಹಾಸ ಇದೆ ಎಂಬುದನ್ನ ಇದರಿಂದ ಅರ್ಥ ಮಾಡ್ಕೋಬಹುದು. ಇನ್ನು ನಮ್ಮ ಪುರಾಣಗಳಲ್ಲಿಯೂ ನಾಗರ ಪಂಚಮಿ ಆಚರಣೆಯಲ್ಲಿ ಅನೇಕ ಕಥೆಗಳಿವೆ. ಹಾಗಾದ್ರೆ ಸ್ನೇಹಿತರೆ, ಈ ನಾಗರ ಪಂಚಮಿಗೆ ಇರುವಂತ ಐತಿಹಾಸಿಕ ಹಿನ್ನೆಲೆ ಏನು ಅಥವಾ ಕಥೆಗಳು ಏನೆಲ್ಲ ಇದೆ ಎಂಬುದನ್ನ ತಿಳ್ಕೊಳ್ಳೋಣ. ಅಷ್ಟರಲ್ಲೇ ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ನಾಗರ ಪಂಚಮಿ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೆ. ಈ ನಾಗರ ಪಂಚಮಿ ಹಬ್ಬಕ್ಕೂ ಕೂಡ ಹಲವಾರು ಪುರಾಣಗಳು, ಕತೆಗಳು ಕೂಡ ಇದೆ. ಯಮುನಾ ನದಿ ತೀರದಲ್ಲಿ ಕೃಷ್ಣ ಆಟವಾಡುವಾಗ ಯಮುನೆಗೆ ಇಳಿದು ಅಲ್ಲಿಯ ಕಾಳಿಂಗ ಸರ್ಪದೊಡನೆ ಕಾಳಗ ಮಾಡಿ ಕಾಳಿಂಗ ಮರ್ದನ ಮಾಡಿದ್ದು ಇದೇ ನಾಗರ ಪಂಚಮಿ ದಿನ. ಆದ್ರಿಂದ ಅಂದಿನಿಂದ ಈ ದಿನವನ್ನ ನಾಗರ ಪಂಚಮಿ ಹಬ್ಬವಾಗಿ ಆಚರಿಸ್ತಾರೆ ಅಂತ ಕತೆ ಇದೆ. ಮತ್ತೊಂದು ಕತೆಯಲ್ಲಿ ಜಯಮೇ ಜಯರಾಜನು ತನ್ನ ತಂದೆಯ ಸಾವಿನ ಸೇಡನ್ನ ತಿರಿಸಿಕೊಳ್ಳಲು ಸರ್ಪಕುಲವನ್ನ ನಾಶ ಮಾಡೋದಕ್ಕೆ ಸರ್ಪಯಾಗ ಮಾಡಿದಾಗ ಸರ್ಪಗಳ ಬಂಧುವಾದಂತ ಆಸ್ತಿಕ ಋಷಿಯು ತನ್ನ ರಾಜನಿಗೆ ಬಹುವಿಧವಾಗಿ ಮನವರಿಕೆಯನ್ನ ಮಾಡಿಕೊಟ್ಟು ಇಂಥ ಜೀವಿಗಳಿಗೆ ಹಿಂಸೆಯಾದರೆ ಜಗತ್ತಿಗೆ ಒಳಿತಾಗೊಲ್ಲ ಎಂಬ ವಿಚಾರವನ್ನ ಮನವರಿಕೆ ಮಾಡಿ ಸರ್ಪಯಾಗವನ್ನ ನಿಲ್ಲಿಸಿದ್ದು ಇದೇ ನಾಗರ ಪಂಚಮಿಯಂದು. ಆದ್ರಿಂದ ಈ ದಿನವನ್ನ ನಾಗರ ಪಂಚಮಿ ಎಂದು ಆಚರಿಸ್ತಾರೆ. ಇನ್ನು ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಸರ್ಪವನ್ನ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರೆಂದು ನಂಬಿ ಆರಾಧಿಸ್ತಾರೆ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿಯೂ ನಾಗದೇವರಿಗೆ ವಿಶೇಷ ಸ್ಥಾನವಿದೆ. ಅಷ್ಟೇ ಅಲ್ಲದೆ ಜನ ತಮ್ಮ ಮನೆಗಳಲ್ಲಿಯೂ ಸಹ ನಾಗನಿಗೆ ಶ್ರದ್ಧೆಯಿಂದ ನೆಟ್ಕೊಳ್ತಾರೆ. ಕೆಲವರು ತಮ್ಮ ಕುಲದೇವರಾಗಿ ಮನೆಯಲ್ಲಿಯೇ ನಾಗಕಟ್ಟೆಯನ್ನ ನಿರ್ಮಿಸಿ ಆರಾಧಿಸುವಂತಹ ಪರಂಪರೆ ಕೂಡ ನಮ್ಮಲ್ಲಿದೆ. ಈ ನಾಗಪಂಚಮಿಯಂದು ಎಲ್ಲೇ ಇದ್ರು ಆ ದಿನ ತಮ್ಮ ನಾಗಕಟ್ಟೆಗೆ ಬಂದು ಹಾಲು ಮತ್ತು ಎಳೆನೀರಿನಿಂದ ತಂಪೆರೆದು ನಾಗನಿಗೆ ಪ್ರಿಯವಾದ ತಾವು ನಂಬಿಕೊಂಡು ಬಂದಿರುವ ಹೂವಿನ ಕೊನೆ, ಅಡಿಕೆಯ ಹಿಂಗಾರ, ಕೇದಿಗೆ ಹೂವು, ಇನ್ನು ಕೆಲವು ಕಡೆ ಆಟಿ ಅಮಾವಾಸ್ಯೆಯ ನಂತರ ಪಂಚಮಿ ಹಬ್ಬಕ್ಕೆಂದೇ ಕಾಳುಗಳನ್ನ ಮೊಳಕೆ ಮಾಡಿ ಆ ಮೊಳಕೆಯ ಹೂವುಗಳನ್ನ ಅರ್ಪಿಸಿ ಪೂಜೆ ಮಾಡ್ತಾರೆ. ಹೀಗೆ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ ನಾಗನಲ್ಲಿ. ಈ ರೀತಿ ಹಬ್ಬವನ್ನ ನಮ್ಮ ಮಲೆನಾಡು ಭಾಗಗಳಲ್ಲಿ ಮಾಡಿದ್ರೆ ಇನ್ನು ಧಾರವಾಡ, ಬೆಳಗಾಂ ಮತ್ತಿತರ ಬಯಲು ನಾಡುಗಳಲ್ಲಿ ಕೂಡ ಕೆಲವು ಕಡೆ ವಿಭಿನ್ನವಾಗಿ ಅಣ್ಣ ತಂಗಿಯರ ಹಬ್ಬವೆಂದು ಕೂಡ ಇಲ್ಲಿ ಹಬ್ಬವನ್ನು ಆಚರಿಸ್ತಾರೆ.

0: ಮಾಡೋ ಒಂದು ಪದ್ಧತಿ ಇದೆ. ಪೂಜೆಗೆ ಈ ಕಡಲೆಕಾಳು ಎಲ್ಲ ರಾತ್ರಿನೆ ನೆನ್ಸಿಟ್ಕೊಂಡಿರ್ತಾರೆ ಮಡಿಯಿಂದ, ಮತ್ತೆ ಬೆಳಗ್ಗೆ ಎಲ್ಲ ಮಡಿಯಿಂದ ಸ್ನಾನ ಮಾಡಿ ಹಾಲು ಎಣ್ಣೆ ದೇವರು ಬತ್ತಿ ಕಟ್ಟು ಅದು ಎಲ್ಲ ಪೂಜೆ ಗೆಜ್ಜೆಸ್ತ್ರ ಮೇಯ್ನ್ ಗೆಜ್ಜೆಸ್ತ್ರ ಎಲ್ಲ ತಗೊಂಡೋಗಿ ದೇವಸ್ಥಾನಕ್ ಹೋಗಿ ಎಳ್ನೀರು ತಗೊಂಡೋಗ್ತಾರೆ ಈ ಕಡೆ. ತಗೊಂಡೋಗ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಪೂಜೆ ಎಲ್ಲ ಕೊಡ್ತಾರೆ. ಮತ್ತೆ ಈ ಕಡೆ ಏನಾಗತ್ತಂದ್ರೆ ಶಿವಮೊಗ್ಗ ಕಡೆ ಎಲ್ಲ ಅಂದ್ರೆ ಅವರು ನಾವೇ ಪೂಜೆ ಮಾಡೋದು. ನಾವು ಸೌತ್ ಕೇಂದ್ರ ಕಡೆ ಪೂಜೆ ಭಟ್ರ ಹತ್ರ ಮಾಡಿಸ್ತೀವಿ, ಆದ್ರೆ ಈ ಕಡೆ ಎಲ್ಲ ಏನ್ ಮಾಡ್ತಾರೆ ಅವರೇ ಹುತ್ತ ಇದ್ರೆ ಹುತ್ತ, ಇಲ್ಲ ನಾಗರಕಲ್ಲಿ ಇದ್ರೆ ನಾಗರಕಲ್ಲಿಗೆ ಅವರೇ ಹಾಲು ಫಸ್ಟ್ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹಾಲು ಹಾಕಿ ಈ ಕಡಲೆಕಾಳು ಏನ್ ತಗೊಂಡೋಗಿರ್ತೀವಿ ಕಡಲೆಕಾಳು ನೆನ್ಸಿದ ಕಡಲೆಕಾಳನ್ನ ಎಡೆ ಇಟ್ಬಿಟ್ಟು ಉಂಡೆಗಳು ಮಾಡ್ತಾರೆ. ಕೆಲವರು ಎಳ್ಳುಂಡೆ ಹೆಸರು ಕಾಳು ಉಂಡೆ ಉಂಡೆಗಳೆಲ್ಲ ಮಾಡಿ ತಂಬಿಟ್ಟು ಉಂಡೆ ಈ ಉಂಡೆ ಎಲ್ಲ ಮಾಡಿ ದೇವರಿಗೆ ಎಡೆ ಇಡ್ತಾರೆ. ಇಟ್ಬಿಟ್ಟು ಅವರೇ ಪೂಜೆ ಮಾಡೋದು, ಭಟ್ರ ಹತ್ರ ಮಾಡ್ಸೋದಿಲ್ಲ. ಅವರೇ ಪೂಜೆ ಮಾಡಿ ಅಲ್ಲಿದ್ದ ಜನಕ್ಕೆ ಒಂದ್ ನಾಲ್ಕು ಜನಕ್ಕೆ ಆ ಪ್ರಸಾದನೆಲ್ಲ ಕೊಟ್ಟು ಬಂದು ಮನೆಗೆ ಬಂದು ಸಿಹಿ ಅಡಿಗೆ ಮಾಡ್ತಾರೆ. ಅವತ್ತೇ ಹಣ್ಣು ಕಾಯಿ ಮಾಡಿಸಿದ ಕಾಯಿ ತಗೊಂಬಂದು ಅದಕ್ಕೆ ಬೆಲ್ಲ ಹಾಕಿ ಉಕ್ಕಿಸ್ಬಿಟ್ಟು ಅರಶಿನದ ಎಲೆಯಲ್ಲಿ ಅದನ್ನ ಇಟ್ಬಿಟ್ಟು ಒಳಗಡೆ ಹೂರ್ಣ ತುಂಬಿ ಅಟ್ಟೆ ಪಾತ್ರೆಲಿ ಇಟ್ಟು ಬೇಯಿಸ್ತಾರೆ.
1: ನೀವು ಇದೇ ಸಿಹಿ ಕಡುಬನ್ನ ಮಾಡ್ತೀರಾ ಪನ್ಪತ್ಲೇನ?
0: ನಾವು ಮಾಡ್ತೀವಿ ಪನ್ಪತ್ಲೆ ಮಾಡ್ತೀವಿ ಅವತ್ತ. ಅದೇ ಅನ್ನಕಾಯಿ ಏನ್ ಮಾಡ್ಕೊಂಡ್ ಬಂದಿರ್ತೀವಿ ಅದೇ ಕಾಯಿ ತಗೊಂಬಂದು ಅದಕ್ಕೆ ಬೆಲ್ಲ ಹಾಕಿ ಹೂರ್ಣ ಮಾಡ್ಕೊಂಡು ತುರ್ದು ಹೂರ್ಣ ಮಾಡ್ಕೊಂಡು ಅದನ್ನ ಅಕ್ಕಿ ಹಿಟ್ಟು ನಾವು ಕುರಿಸ್ಬಿಟ್ಟಿಲ್ಲ ಅರಿತಾರೆ. ಇಲ್ಲ ಈಗೆಲ್ಲ ಕಷ್ಟ ಅಂತ ಹೇಳಿ ಏನ್ ಮಾಡ್ತಾರೆ ಅಕ್ಕಿ ಹಿಟ್ಟನ್ನ ಬಿಸಿನೀರಲ್ಲಿ ಬಿಸಿನೀರಿಗೆ ಹಾಕಿ ಕುರಿಸ್ಬಿಟ್ಟು ಆ ಅರಶಿನದ ಎಲೆಯಲ್ಲಿ ತಟ್ಬಿಟ್ಟು ಅದನ್ನ ಹೂರ್ಣ ತುಂಬಿ ಬೇಯಿಸ್ತಾರೆ. ಇದು ಎಲ್ಲ ಸಾಧಾರಣ ನಾಗರಪಂಚಮಿ ದಿವಸ ನಾವು ಮಾಡೇ ಮಾಡ್ತೀವಿ. ಒಂದ್ ವರ್ಷನೂ ತಪ್ಪಿಸೋದಿಲ್ಲ ಅದನ್ನ ಪನ್ಪತ್ಲೆ ಮಾತ್ರ. ಆಮೇಲೆ ಮನೇಲಿ ಸಿಹಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಕೆಲವರು ಮನೆ ಹೆಣ್ಮಕ್ಳಿಗೆ ಹಬ್ಬಕ್ಕಂತಾನೆ ಕರೆಸ್ತಾರೆ ಈ ಹೆಣ್ಮಕ್ಳನ್ನ ಅಣ್ಣ ತಂಗಿಯರ ಹಬ್ಬ ಅಂತೇಳಿ ಹಬ್ಬಕ್ಕಂತಾನೆ ಕರೆಸಿ. ಮತ್ತೆ ಹಾಸನ ಕಡೆ ಏನ್ ಮಾಡ್ತಾರೆ ಅಂದ್ರೆ ಹಾಲು ಬೆಣ್ಣೆ ಮೇಯ್ನ್ ಅವರು ನಾಗರ ಪಂಚಮಿಗೆ. ಹಾಲಿನ ಜೊತೆಗೆ ಬೆಣ್ಣೆ ತಂಪಾಗ್ಲಿ ಅಂತ ಹೇಳ್ಬಿಟ್ಟು ನಾಗಪ್ಪನಿಗೆ ಹಾಲು ಬೆಣ್ಣೆ ಇಲ್ದೆ ಪೂಜೆನೆ ಮಾಡಲ್ಲ ಅವರು ಹಾಸನ ಕಡೆ. ಹಾಲು ಬೆಣ್ಣೆ ಇಲ್ದೆ ಅವರು ನಾಗರ ಪಂಚಮಿಗೆ ಅದೇ ಮೇಯ್ನ್ ಅಂತೆ. ಕಡಲೆಕಾಳು ನೆನ್ಸಿಟ್ಟು ಗೆಜ್ಜೆಸ್ತ್ರ ಇಟ್ಟು ಎಲ್ಲ ಪೂಜೆ ಎಲ್ಲ ಸೇಮ್ ಮಾಡ್ತಾರೆ, ಆದ್ರೆ ಬೆಣ್ಣೆ ಮೇಯ್ನ್ ಅವರಿಗೆ. ಬೆಣ್ಣೆ ಇಲ್ದೆ ನಾಗರಪಂಚಮಿ ಪೂಜೆಗೆ ಹೋಗೋದೇ ಇಲ್ಲ ಅಂತ ಅವ್ರು. ಬೆಣ್ಣೆ ಹಾಲು ಆ ಕಡೆ ಮಾಡ್ತಾರೆ ಹಾಸನ ಕಡೆ. ಹಾಸನದಲ್ಲೆಲ್ಲ ಆತರ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಇಲ್ಲ ಹಾಲು ಮೇಯ್ನ್ ಮೇಯ್ನ್ ಹಾಲು ಹಾಕಿದ್ರೆ ನಾಗಪ್ಪನಿಗೆ ತಂಪಾಗತ್ತೆ ನಾಗಪ್ಪನಿಗೆ ಅಂತ ಹೇಳಿ ಹಾಲು ಹಾಕ್ತಾರೆ. ಹಾಕಿ ಎಣ್ಣೆ ಉಂಡೆಗಳು ಕಾಳುಗಳು ಇವನ್ನೆಲ್ಲ ಎಡೆ ಇಟ್ಟು ಬರೋತ್ತಿಗೆ ಅಲ್ಲಿದ್ದ ಜನರಿಗೆ ಒಂದ್ ನಾಲ್ಕು ಜನಕ್ಕೆ ಅರಶಿನ ಕುಂಕುಮ ಕೊಟ್ಟು ಪ್ರಸಾದ ಕೊಟ್ಟು ಬರ್ತೀವಿ ನಾವು ಈ ಸಲ ಶಿವಮೊಗ್ಗದಲ್ಲಿ ಮಾಡುವಂತದ್ದು.
1: ವೀಣಾ ನಾಗೇಶ್ ಅವರು ಶಿವಮೊಗ್ಗದಲ್ಲಿ ಮತ್ತೆ ಹಾಸನದ ಭಾಗಗಳಲ್ಲಿ ನಾಗರಪಂಚಮಿ ಹಬ್ಬವನ್ನ ಹೇಗೆ ವಿಶೇಷ ರೀತಿಯಲ್ಲಿ ಆಚರಿಸ್ತಾರೆ, ಹಾಗೆ ಈ ನಾಗರಪಂಚಮಿಗೆ ಏನೆಲ್ಲ ಅಡುಗೆಯನ್ನ ಮಾಡ್ತಾರೆ ಈ ಎಲ್ಲ ಮಾಹಿತಿಯನ್ನ ತಿಳಿಸಿದ್ರು. ಜೊತೆಗೆ ನಾವು ಶಿವಮೊಗ್ಗದ ಭಾಗದವರು ಹಾಲನ್ನ ಎರೆದು ನಾಗರಪಂಚಮಿ ಹಬ್ಬವನ್ನ ಆಚರಿಸಿದ್ರೆ ಹಾಸನ ಭಾಗಗಳಲ್ಲಿ ಬೆಣ್ಣೆಯನ್ನ ವಿಶೇಷ ರೀತಿಯಲ್ಲಿ ನಾಗರಕಲ್ಲಿಗೆ ಹಚ್ಚಿಬಿಟ್ಟು ಪೂಜೆಯನ್ನ ಮಾಡ್ತಾರೆ ಎಂಬುದನ್ನ ತಿಳಿಸಿಕೊಟ್ರು. ಹಾಗಾದ್ರೆ ಸ್ನೇಹಿತರೆ, ನಾವು ಕುಂದಾಪುರ ಭಾಗಗಳಲ್ಲಿ ಈ ನಾಗರಪಂಚಮಿ ಹಬ್ಬವನ್ನ ಹೇಗೆ ವಿಶೇಷ ರೀತಿಯಲ್ಲಿ ಆಚರಿಸ್ತಾರೆ ಅಂತ ನೋಡೋಣ. ಅಷ್ಟರಲ್ಲೇ ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ನಾಗರ ಪಂಚಮಿ ಹಬ್ಬದ ವಿಶೇಷತೆ. ನಾಳೆ ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ನಾಗರ ಪಂಚಮಿ ಹಬ್ಬದ ವಿಶೇಷತೆಯ ಕುರಿತಾಗಿ ಶಿವಮೊಗ್ಗದವರೇ ಆದ ವೀಣಾ ನಾಗೇಶ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ನಮ್ಮ ಜೊತೆಗೆ ಕುಂದಾಪುರದವರೇ ಆದಂಥ ದಿವ್ಯಾ ಗಂಗೊಳ್ಳಿ ಅವರಿದ್ದಾರೆ. ಇವರು ಈ ನಾಗರ ಪಂಚಮಿ ಹಬ್ಬವನ್ನ ಕುಂದಾಪುರ ಭಾಗಗಳಲ್ಲಿ ಹೇಗೆ ಆಚರಿಸ್ತಾರೆ ಅಂತ ಹೇಳಿದ್ದಾರೆ, ಕೇಳೋಣ ಬನ್ನಿ.
3: ನಾಗರ ಪಂಚಮಿ ಮಾಡ್ತಾರೆ, ಇದು ಕಲ್ಲು ಅವತ್ತು ನಾವು ಕಾಳಿ ನೆನಪಿಡೋದು. ನಾಗದೇವರಿಗೆ ಅವತ್ತು ಕಾಳು ಹುರಿತಾರೆ, 9 ನಮ್ಮನಿ ಕಾಳು ಹುರಿತಾರೆ, ಬೇರೆ ಸಪರೇಟ್ ಹುರಿದು ಇಡ್ತಾರೆ ಅಲ್ಲ, ಇದ್ರ ಎಲೆ, ಕೇಸರಿ ಎಲೆ, ಎಂತಾದ್ರು ಎಲೆ ಇಡ್ತಾರೆ. ನೆಕ್ಸ್ಟ್ ಡೇ ಕಾಳು ಹಾಕೋದು, ಕಾಳು ಮಣ್ಣಿಗೆ ಹಾಕಿ ಇಡ್ತೀವಿ, ನಾವು ಮಡಕೆ ಮುಚ್ಚಿ ಇಡ್ತೀವಿ. ನಾಗರ ಪಂಚಮಿ ನಮ್ಗದು ಹೂ ಆಗಬೇಕದು, ಅದು ಮೊಕ್ಕೆ ಬರುತ್ತಲ್ಲ, ಮೊಕ್ಕೆ ಬಂದು ಕಾಳು ಅದನ್ನ ನಾವು ನಾಗರ ಪಂಚಮಿಗೆ ಕೊಡ್ಬೇಕು. ನಾವ್ ಮೊಕ್ಕೆ ಮೆತ್ತನು ಹಾಕುವಾಗ ಕಳ್ಳು ಹೋಗಂತೀವಿ. ಇದು ನಾವು ಇದಕ್ಕೆ ಅಮಾವಾಸ್ಯೆಗೆ ಹೋಗಿ ಬಂದು ನೆನ್ಸಿಡೋದು ಅದನ್ನ, ಕಾಳೆಲ್ಲ 9 ನಮೂನಿ ಕಾಳು ಇಲ್ಲ 5 ನಮೂನಿ ಕಾಳು ನೆನ್ಸಿಡೋದು.
2: ಯಾವ್ಯಾವ ರೀತಿಯ ಕಾಳುಗಳನ್ನ ನೆನ್ಸಿಡ್ತೀರ ಅಂದ್ರೆ ಮೊಳಕೆ ಬರ್ಸ್ತೀರ?
3: ಸೇರಿ ಭತ್ತ, ರಾಗಿ, ಗೋಧಿ, ಆಮೇಲೆ ಹುರುಳಿ, ಆಮೇಲೆ ಹೆಸರು, ಅವಳೆ ಒಂದು ಹಾಕಿ ನೆನ್ಸಿಡ್ತೀವಿ. ಆಷಾಢಿ ಹಬ್ಬ ಆಯ್ತಲ್ಲ, ಅದಾದ್ರಮೇಲೆ ಇದು ಇದು ಮಾರ್ಸಮ್ಮಗೆ, ಅದು ಅಮಾವಾಸ್ಯೆಗೆ, ಶ್ರಾವಣ ಲೆಕ್ಕ, ಶ್ರಾವಣ ಲೆಕ್ಕ ಅಲ್ಲ ಅಮಾವಾಸ್ಯೆಗೆ. ಅದು ನಾವು ಅದು ಅವತ್ತು ನೆನೆಸಿಟ್ಟು ನೆಕ್ಸ್ಟ್ ಡೇ ಅದನ್ನ ಮಣ್ಣಿಗೆ ಹಾಕಿ ಇಡೋದು. ಈಗ ಅದಾದ್ರ ಮೇಲೆ ನಮ್ಗೆ ಇದು ಬರುತ್ತೆ, ನಾಗರ ಪಂಚಮಿ ಬರುತ್ತಲ್ಲ, ಈಗ ಅದನ್ನ ಓಪನ್ ಮಾಡಿ ಅದರಿಂದ ಇದು ತೆಗಿಯೋದು, ಹೂವು ತೆಗಿಯೋದು. ಅದು ಹೂ ಅಂದ್ರೆ ತುಂಬಾ ಇರುತ್ತೆ, ಅದು ಕೆಲವರು ಹಾಕೋರು ಸುಮಾರು ದಿನ ಹಾಕ್ತಾರೆ, ಕೆಲವರು ಅವತ್ತಿಗೆ ಹಾಕುವಷ್ಟು ಮಾಡ್ಕೊಂಡು ಅದು ತೆಗೆದು ಖಾಲಿ ಮಾಡ್ತಾರೆ. ಹಂಗೆ ಈಗ ಈ ಹೂ ತೆಗೆದು ಇದನ್ನು ಇಡ್ತಾರೆ, ಹಾಕೋರು ಹಾಕ್ತಾರೆ, ಹಾಕದೇ ಇದ್ದವ್ರ ಮನೇಲಿ ಬೇರೆ ಹಾಕದವ್ರ ಮನೆಯಿಂದ ತಗೊಂಡ್ಬಂದು ತನಗ್ ಹಾಕಕ್ಕೆ ಇಡ್ತಾರೆ. ಅರಿಶಿನ, ಹಾಲು, ಬೊಂಡ, ಕೇದಿಗೆ ಹೋಗು, ಅದೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಅವತ್ತು ಪನ್ಪತ್ಲಿ ಮತ್ತೆ ಕಡುಬು ವಿಶೇಷ, ನಾವು ಅವಾಗ ಅರಿಶಿನ ಎಲೆ ಕಡುಬು ಅವಾಗಿಂದ ನಾವು ಶುರು ಮಾಡೋದು, ಇಂದ ನಾವು ಅಲ್ಲಿವರೆಗೆ ತಿನ್ನೋದಿಲ್ಲ.
2: ಓ, ಅರಿಶಿನ ಎಲೆ ಕಡುಬನ್ನ ಮನೇಲಿ ಮಾಡಲ್ವಾ ನಾಗರ ಪಂಚಮಿ ಹಬ್ಬ ತನಕ?
3: ಎಲೆ ಕಡುಬು ನಾಗರ ಪಂಚಮಿಯಿಂದ ನಾವು ತಿನ್ನೋಕ್ ಶುರು ಮಾಡ್ತೀವಿ.
2: ಈ ನಾಗರ ಪಂಚಮಿ ಹಬ್ಬವನ್ನ ಕುಂದಾಪುರ ಭಾಗಗಳಲ್ಲಿ ಹೇಗೆ ಆಚರಿಸ್ತಾರೆ ಅಂತ ಹೇಳಿ ದಿವ್ಯ ಗಂಗೊಳ್ಳಿಯವರು ತಿಳಿಸಿದ್ರು. ಧನ್ಯವಾದಗಳು ದಿವ್ಯ ಅವರೇ. ಕುಂದಾಪುರದಲ್ಲಿ ಈ ನಾಗರ ಪಂಚಮಿ ಹಬ್ಬಕ್ಕೆ 9 ರೀತಿಯ ಕಾಳುಗಳನ್ನ ಹುರಿದ್ಬಿಟ್ಟು ಅದನ್ನ ನೈವೇದ್ಯ ಮಾಡ್ತಾರಂತೆ, ಹಾಗೆ ಅರಿಶಿನ ಎಲೆಯ ಕಡುಬನ್ನ ಮಾಡ್ತಾರಂತೆ, ಅದಕ್ಕೆ ಪನ್ಪತ್ಲೆ ಅಂತ ವಿಶೇಷ ರೀತಿಯಲ್ಲಿ ಕರೀತಾರೆ. ಜೊತೆಗೆ ಇನ್ನು ಒಂದು ವಿಶೇಷ ಅಂತ ಹೇಳಿದ್ರೆ ಕಾಳುಗಳನ್ನೆಲ್ಲ ಒಂದು ವಾರದ ಮೊದಲೇ ಇವರು ಮಣ್ಣಲ್ಲಿ ಹಾಕ್ಬಿಟ್ಟು ಮೊಳಕೆ ಬರೆಸ್ತಾರಂತೆ. ಆ ಮೊಳಕೆಯಿಂದ ಬಂದಂತ ಹೂವನ್ನ ನಾಗರ ಪಂಚಮಿ ಹಬ್ಬದ ದಿನ ದೇವರಿಗೆ ಅರ್ಪಿಸುವ ಮೂಲಕ ಇವರು ವಿಶೇಷ ರೀತಿಯಲ್ಲಿ ಹಬ್ಬವನ್ನ ಆಚರಿಸ್ತಾರಂತೆ. ಈ ಹಬ್ಬಕ್ಕೆ ಈ ರೀತಿಯ ಹೂಗಳು ಬೇಕೇ ಬೇಕಂತೆ. ಭತ್ತದಿಂದ ಅಥವಾ ಧಾನ್ಯದಿಂದ ಮಾಡಿದಂತಹ ಮೊಳಕೆ ಬಂದಂತಹ ಹೂಗಳಿಂದನೇ ವಿಶೇಷ ರೀತಿಯಲ್ಲಿ ನಾವು ಹಬ್ಬವನ್ನ ಆಚರಿಸ್ತೀವಿ, ಪೂಜೆಯನ್ನ ಮಾಡ್ತೀವಿ ಎಂಬುದನ್ನ ದಿವ್ಯಾ ಗಂಗೊಳ್ಳಿಯವರು ತಿಳಿಸಿದ್ರು. ನಂತರದಲ್ಲಿ ನಾಗರ ಪಂಚಮಿ ಹಬ್ಬದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ನಾಗರಪಂಚಮಿ ಹಬ್ಬದ ಬಗ್ಗೆ ಕುಂದಾಪುರ ಭಾಗಗಳಲ್ಲಿ ಹೇಗೆ ಆಚರಿಸ್ತಾರೆ ಅಂತ ಹೇಳಿ ದಿವ್ಯಾ ಗಂಗೊಳ್ಳಿ ಅವರು ತಿಳಿಸಿದ್ರು. ಈಗ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಈ ನಾಗರಪಂಚಮಿ ಹಬ್ಬವನ್ನ ಹೇಗೆ ಆಚರಿಸ್ತಾರೆ ಅಂತ ಹೇಳಿ ವಾಣಿ ಚಿಕ್ಕೇರೂರು ಅವ್ರು ಹೇಳಿದರೆ ಕೇಳೋಣ. ಬನ್ನಿ ಮೇಡಮ್, ಉತ್ತರ ಕರ್ನಾಟಕ ಭಾಗಗಳಲ್ಲಿ ನಾಗರಪಂಚಮಿ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಹೇಗೆ ಆಚರಿಸ್ತೀರ ಮೇಡಮ್?
5: ಉತ್ತರ ಕರ್ನಾಟಕದೊಳಗ ನಾಗರ ಚೌತಿ ಹಬ್ಬ ಅಂತಂದ್ರ ನಾಗರ ಪಂಚಮಿ ಅಂದ್ರ ನಾಗರ ಚೌತಿ, ನಾಗರ ಪಂಚಮಿ, ಹಿಂಗ ಹಬ್ಬ ಇದೆ. ಎರಡೂ ದಿವಸ ಇರ್ತದ. ನಾಗರ ಚೌತಿ ದಿವಸ ನಾವು ಕಲ್ಲಿ ನಾಗಪ್ಪ ಹೋಗಿ ಅವತ್ತ ಹಾಲ ಹಾಕಂಗಿಲ್ಲ, ಬೆಲ್ಲದ ನೀರು ಮತ್ತ ನೀರಿಂದ ಅಭಿಷೇಕ ಮಾಡ್ತೀವಿ. ಬೆಲ್ಲದ ನೀರಿಂದ ಅಭಿಷೇಕ ಮಾಡ್ತೀವಿ, ಮತ್ತೆ ಅಜ್ಜಿ ದಸರ ಮತ್ತು ದರ್ಶನ ಮೇಲೆ ಕಲ್ಲಿನ ನಾಗಪ್ಪ ಪೂಜೆ ಮಾಡಿ ಎಲ್ಲಾ ಹೆಣ್ಮಕ್ಳು ಸೇರ್ಕೊಂಡು ಹೋಗ್ತೀವಿ ಮನೆ ಅದಕ್ಕೆ. ಎಲ್ಲರೂ ಕಲ್ಲಿನ ನಾಗಪ್ಪ ಇದ್ರೆ ಅಲ್ಲಿ ಹೋಗಿ ಪೂಜೆ ಮಾಡೋದು. ಆಮೇಲೆ ಅವತ್ತಿನ ದಿವಸ ಎಲ್ಲ ಹೂವು ಎಲ್ಲ ಇರಿಸಿ ತಂಬಿಟ್ಟು ಪುಟಾಣಿ ಹಿಟ್ಟಿನ ತಂಬಿಟ್ಟು ಮಾಡೋದು, ನವಣಕ್ಕಿ ಹಿಟ್ಟಿನ ತಂಬಿಟ್ಟು ಮಾಡೋದು, ಮತ್ತೆ ಬೆಳೆದಲ್ಲಿ ಒಳಗೆಲ್ಲ ಇಟ್ಟು ಅವತ್ತ ಕೊಬ್ಬರಿ ಬಟ್ಲ ಇಟ್ಟು ತುಪ್ಪ ಹಾಕಿ ಅವತ್ತ ಬೆಲ್ಲದ ಮೇಲೆ ಅಭಿಷೇಕ ಮಾಡೋದು. ಅವತ್ತಿನ ದಿವಸ ಉಪವಾಸ ಮಾಡ್ಬೇಕು ಎಲ್ಲ ಹೆಣ್ಮಕ್ಳು. ಅವತ್ತ ಉಪವಾಸ ಮಾಡೋದು. ಉಪವಾಸ ಅಂದ್ರ ಮುಸ್ರಿ ಏನು ಅನ್ನ ಚಪಾತಿ ಇಂಥದ್ದೆಲ್ಲ ತಿನ್ನಂಗಿಲ್ಲ. ಅವ ಅಳ್ಳು ನಡೀತದ, ಅಳ್ಳು ಚಕ್ಲಿ ಇಂಥದ್ದು ಹೆಸರು ಕಾಳಿಂದು ಮಡಿಕೆ ಕಾಳು ಮುಸುಳಿ ಮಾಡ್ಕೊಂಡು ಅವತ್ತಿನ ದಿವಸ ತಿನ್ನೋದು. ಅವತ್ತಿಂದ ಚೌತಿ ದಿನ ಹಬ್ಬ ಮುಗಿತು. ಮರುದಿವಸ ಏನದ ನಾಗರ ಪಂಚಮಿ ದಿವಸ ಎಲ್ಲಾರು ಗಂಡಸರು ಎಲ್ಲಾರು ಅವತ್ತ ನಾಗರ ಕಲ್ ಮಣ್ಣಿನ ನಾಗಪ್ಪ ಮಾಡಿ ಅವತ್ತಿನ ದಿವಸ ಎಲ್ಲಾರು ಅದಕ್ಕೆ ಹಾಲೆರೋದು. ಅಂದ್ರೆ ಬೆಳಿಗ್ಗೆನ ಹಾಲು ತಂದು ಕೂಡಲೇ ಮೊದ್ಲು ಹಸಿ ಹಾಲು ತೆಗೆದು ಇಟ್ಕೋಬೇಕು ನೈವೇದ್ಯ ಅಂತ. ಆಮೇಲೆ ನೈವೇದ್ಯ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಅದ ಹಾಲನ್ನ ನಾಗಪ್ಪಗೆ ಅಭಿಷೇಕ ಮಾಡೋದು. ಹಾಲು ಏನೇ ಅವತ್ತು ಸಹಿತ ಕೊಬ್ಬರಿ ಬಟ್ಲ ತಂಬಿಟ್ಟು ನವಣಕ್ಕಿ ಹಿಟ್ಟಿನ ತಂಬಿಟ್ಟು ಆಮೇಲೆ ಕಡ್ಲಿ ನಾವು ಹೂರ್ಣ ಮಾಡ್ತೀವಲ್ಲ ಈ ಕಡೆ ಎಲ್ಲ ನಿಮ್ಮ ಶಿವಮೊಗ್ಗ ಕಡೆ ಎಲ್ಲ ನೀವು ಅಕ್ಕಿ ಮಾಡ್ತೀರಿ, ಹಂಗೆ ನಾವೆಲ್ಲ ಏನ್ ಮಾಡ್ತೀವಿ ಗೋಧಿ ಹಿಟ್ಟು ಮತ್ತ ಕಡ್ಲಿ ಬೆಳೆದು ಹೂರ್ಣ ಮಾಡಿ ಗೋಧಿ ಹಿಟ್ಟಿನ ಹಿಟ್ಟು ಅವತ್ತ ಕುಚ್ಚಿದ ಕಡು ಬಂತೀವಿ ನಾವು ಉಗಿ ಮೇಲೆ ಬೇಯಿಸ್ತೀವಿ. ಅದನ್ನ ಬೇಯಿಸಿ ಅಥವಾ ಅರಶಿಣ ಎಲೆ ಸಿಗ್ತಾವ, ಅರಶಿಣ ಎಲೆ ಸಿಕ್ಕರೆ ಅರಶಿಣ ಎಲೆ ಒಳಗನ್ನ ಒಂದ್ ಸುತ್ತಿಟ್ಟು ಉಗಿ ಮೇಲೆ ಬೇಯಿಸಿ ಅದನ್ನ ನಾಗಪ್ಪಗ ಅವತ್ತ ನೈವೇದ್ಯ ಮಾಡಿ ಅವತ್ತೆ ಊಟ ಮಾಡೋದು. ಎಲ್ಲಾರು ಹೆಣ್ಮಕ್ಳು ಸಹಿತ ಅವತ್ತ ಎಲ್ಲಾರು ಕೂಡಿ ಮನೆ ಮಂದಿ ಊಟ ಮಾಡೋದು. ಆಮೇಲೆ ಚೌತಿ ದಿವಸ ಅಂದ್ರ ಇಲ್ಲೆಲ್ಲ ಹಿಂಗ ಜೋಕಾಲಿನೂ ಕಟ್ತಾರೆ ಇಲ್ಲೆಲ್ಲ ಜೋಕಾಲಿ. ನಾವೆಲ್ಲ ಈಗೆಲ್ಲ ಬಹಳಷ್ಟು ಕಡಿಮೆ ಆಗ್ಬಿಟ್ಟದ. ನಾವೆಲ್ಲ ಸಣ್ಣವರಿದ್ದಾಗ ಮಾತ್ರ ಬಹಳ ಅದನ್ನ ಎಂಜಾಯ್ ಮಾಡೇವಿ ನಾವೆಲ್ಲ. ಸ್ಕೂಲ್ನಾಗೆಲ್ಲ ಚೌತಿ ಬಂದ್ರೆ ಸಾಕು, ನಾವು ಬೆನ್ನ ಹತ್ತಿ ಬಿಡ್ತಿದ್ವಿ ಟೀಚರಿಗೆಲ್ಲ. ನಾವ್ ಇವತ್ತು ಹಾಫ್ ಡೇ ರಜಾ ಕೊಡ್ರಿ, ರಜಾ ಕೊಡ್ರಿ ಅಂತ ಟೀಚರ್ ರಜಾ ಕೊಡ್ತಿದ್ರು. ಮನೆಗೆ ಬರ್ತಿದ್ವಿ, ಮನೆಗೆ ನಮ್ಮ ಮನೆಗಳು ಜೋಕಾಲಿ ಇತ್ತು, ಬಹಳ ಚಂದ ಜೋಕಾಲಿ ಕಟ್ಟಿದ್ವಿ. ಎಲ್ಲ ನಮ್ಮ ಮನೆಗೆ ಬರ್ತಿದ್ರು, ಕೈಯಾಗ ಚಕ್ಲಿ ಹಿಡ್ಕೊಂಡು ಜೋಕಾಲಿ ಆಡೋದು, ಯಾರು ನಿಂತಾಡೋದು, ತೆಳಗ್ ಕುತ್ಕೊಂಡು ಆಡೋದು. ಬಹಳ ಮಸ್ತ್ ಆಯ್ತು, ಎಂಜಾಯ್ ಮಾಡೀವಿ. ಈಗ ಮಾತ್ರ ಎಲ್ಲ ಬಹಳ ಹೋಗ್ಬಿಟ್ರದ. ಈಗ ಎಲ್ಲಾರು ಮೊಬೈಲ್ ಬಂದಾವ, ಮನ್ಯಾಗ ಯಾರ ಬಹುಶಃ ಜೋಕಾಲಿ ಇಲ್ಲ ಅಂತ ಕಾಣಿಸ್ತದೆ. ಎಲ್ಲೋ ಒಂದಿಬ್ರು ಹಳ್ಳಿ ಒಳಗೆಲ್ಲ ಗಿಡ ಕಟ್ಟಿ ಮಾಡಿ ಜೋಕಾಲಿ ಆಡ್ತಾವ. ನಾವ್ ಅದನ್ ಸಹಿತ ಎಂಜಾಯ್ ಮಾಡೇವಿ. ಜೋಕಾಲಿ ಗಿಡಕ್ಕೆ ಕಟ್ಟಿನೂ ಆಡ್ತಿದ್ವಿ, ಮನೆಯವರು ಕಟ್ಟಿವಿ. ಅಷ್ಟು ನಾವು ಸಣ್ಣ ಮಾಡಿದಷ್ಟು ಈಗಿನ ನಾವು ಹುಡುಗರು ಹಂಗೇನು ಕಂಡು ಬರೋದಿಲ್ಲ. ನಮ್ಮನೆಯೊಳಗೆ ಜೋಕಾಲಿ ಅದ, ನಾವು ಕಟ್ಟಿದ್ವಿ ಇಲ್ಲೇ. ಈಗೇನೋ ತೆಗ್ದೀವಿ, ಅದ್ ನಮ್ಮನೆ ತೂಗ್ಮನೆ ಇದೆ ಸದ್ಯಕ. ಅದು ಜೋಕಾಲಿನ ಜೋಕಾಲಿ ಒಳಗೆ ಆಡೋದ್ ಒಂಥರ ಮಜಾ ಬೇರೆ, ತೂಗ್ಮನೆ ಒಳಗೆ ಆಡೋ ಮಜಾನೇ ಬೇರೆ. ಅದು ಜೋಕಾಲಿನ ಮಜಾ ತೂಗ್ಮನೆ ಒಳಗೆ ಬರುವುದೇ ಇಲ್ಲ. ಸ್ಕೂಲ್ನಾಗು ಅವಾಗ ಹಾಡು ಕಲಿಸ್ತಿದ್ರು ನಾಗರ ಪಂಚಮಿ ಹಾಡು. ಹಬ್ಬ ಬಂದ ಕೂಡ ಎಲ್ಲಾ ಬಂದಾಗ ಕಲ್ಸಕ್ ಕಲಿಸ್ತಿದ್ರು. ಪ್ರತಿಯೊಂದು ಹಬ್ಬಕ್ಕ ನಾಗರ ಪಂಚಮಿ ಬಂದ ದಿವಸ ಹಬ್ಬ ಹಾಡು ಕಲಿಸ್ತಿದ್ರು.
4: ಒಂದ್ ಲೈನ್ ಹಾಡು ಹೇಳ್ಬೋದಾ ಮೇಡಮ್ ನಾಗಪಂಚಮಿ ಹಬ್ಬದ ಕುರಿತು?
5: ಅದು ಹಾಡು ಅಷ್ಟು ನೆನಪಿಲ್ಲ ನನಗೆ, ಅದ್ರ ಸ್ವಲ್ಪ ಒಂದ ಏನೋ ಲೈನ್ ನೆನಪಾಗ್ತದ. ನಾವು ನಾಗಪ್ಪಗ ಹಾಲೆಯೋಣ ಜೋಕಾಲಿ ಈ ಕೋಣ, ಏನೋ ಒಂದು ಹಾಡು ಅಷ್ಟು ನಂಗೆ ಪೂರ್ತಿ ನೆನಪಾಗ್ಬಾರ್ದು. ಸಣ್ಣದಾಗ ಹಾಡ್ಕೋತ ಇದ್ರೆ ನೆನಪು ಉಳಿತದ, ಅದು ಹಾಡು ಅಷ್ಟು ನಂಗೆ ನೆನಪಾಗ್ಬಾರ್ದು. ಹಿಂಗೆ ನಮ್ಮ ಉತ್ತರ ಕರ್ನಾಟಕ ಅಂತ ಭಾಳ ಒಟ್ಟು ಚಂದ ಅನಿಸ್ತದ ನಾಗರ ಪಂಚಮಿ ಚೌತಿ. ನಾವು ಅದ್ರೂ ಈಗ ನಾವು ಸಣ್ಣವರಿದ್ದ ಹೆಂಗೆ ಅಷ್ಟು ಚಂದ ನಾವು ಎಂಜಾಯ್ ಮಾಡ್ತಿದ್ವಿ. ಹಬ್ಬ ಬಂದ ಕೂಡಲೆ ಹೊಸ ಬಡಿ ತೊಗೊಂಬರ್ದು ಪರಿಕರ ಸರಿಸ್ಕೋದು ಮಾಡ್ತಿದ್ವಿ. ಆಮೇಲೆ ಈಗ ಒಂದು ಮದುವೆ ಆದ್ಮೇಲೆ ಅಂತೂ ಎಲ್ಲ ಹೆಣ್ಮಕ್ಳಿಗಂತೂ ಇದು ಹಬ್ಬ ತವ್ರ ಮನೆಗೆ ಬರೋದೊಂದು ಅವಕಾಶ. ಖುಷಿಯಿಂದ ಎಲ್ಲರೂ ಬರ್ತಾರೆ, ಹಬ್ಬ ಮಾಡ್ತಾರೆ, ತಮ್ಮ ತಮ್ಮ ತಮ್ಮ ಮನೆ ಮುಗಿಸ್ ಹಬ್ಬ ಮುಗಿಸ್ಕೊಂಡು ಮಂಗಳಾಗೌರಿ ಇವೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ಚಂದ ಅನಿಸ್ತದ ನಾಗರ ಪಂಚಮಿ ಚೌತಿ ಹಬ್ಬ. ಈಗೂ ನಾವು ಮನೆ ಈಗೂ ನನಗೆ ಬಹಳಷ್ಟು ಸಂತೋಷ ಅನಿಸ್ತದ ಹಬ್ಬ ಮಾಡ್ಲಿಕ್ಕೆ. ಮತ್ತೆ ಈ ಹಬ್ಬದ ಬಗ್ಗೆ ಹೇಳಲಿಕ್ಕೆ ನನಗೊಂದೆರಡು ಅವಕಾಶ ಮಾಡಿಕೊಟ್ಟದಕ್ಕೆ ಶಿವಮೊಗ್ಗ ರೇಡಿಯೋ ಶಿವಮೊಗ್ಗ ಅವರಿಗೆ ಧನ್ಯವಾದ.
4: ನಾಗರ ಪಂಚಮಿ ಹಬ್ಬದ ಕುರಿತು ಒಂದು ಹಾಡನ್ನ ಹೇಳುವ ಮೂಲಕ, ಜೊತೆಗೆ ಹಬ್ಬವನ್ನ ಹೇಗೆ ವಿಶೇಷ ರೀತಿಯಲ್ಲಿ ಧಾರವಾಡ ಭಾಗಗಳಲ್ಲಿ ಆಚರಿಸ್ತಾರೆ ಎಂಬುದನ್ನ ವಾಣಿ ಚಿಕ್ಕೇರೂರ್ ಅವರು ತುಂಬಾ ಚೆನ್ನಾಗಿ ನಮಗೆ ಮಾಹಿತಿಯನ್ನ ಹೇಳಿದ್ರು. ಧನ್ಯವಾದಗಳು ಮೇಡಮ್. ಕೇಳಿದ್ರ ಸ್ನೇಹಿತರೆ, ಉತ್ತರ ಕರ್ನಾಟಕ ಭಾಗಗಳಲ್ಲಿ ಈ ನಾಗರ ಪಂಚಮಿ ಹಬ್ಬವನ್ನ ಯಾವ ರೀತಿ ವಿಶೇಷ ರೀತಿಯಲ್ಲಿ ಬೆಲ್ಲದ ನೀರನ್ನ ನಾಗಪ್ಪನಿಗೆ ಅಭಿಷೇಕ ಮಾಡುವುದರ ಮೂಲಕ ವಿಶೇಷ ರೀತಿಯಲ್ಲಿ ಹೇಗೆ ಆಚರಿಸ್ತಾರೆ ಅಂತ ತಿಳ್ಕೊಂಡ್ವಿ. ಕೇಳಿದ್ರಲ್ಲ ಸ್ನೇಹಿತರೆ, ನಾವಿವತ್ತು ನಮ್ಮ ಜಾನಪದ ಕಾರ್ಯಕ್ರಮದಲ್ಲಿ ನಾಗರ ಪಂಚಮಿ ಹಬ್ಬವನ್ನ ಹೇಗೆ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಆಯಾ ಪ್ರದೇಶಕ್ಕೆ ತಕ್ಕಂತೆ ಆಚರಣೆಯಲ್ಲಿ ಒಂದಿಷ್ಟು ಬದಲಾವಣೆ ಆದರೂ ಕೂಡ ನಾಗರ ಪಂಚಮಿ ಹಬ್ಬವನ್ನ ಹೇಗೆ ವಿಶೇಷ ರೀತಿಯಲ್ಲಿ ಆಚರಿಸ್ತಾರೆ ಅಂತ ಹೇಳಿ ನಮ್ಮ ಜಾನಪದ ಕಾರ್ಯಕ್ರಮದ ಮೂಲಕ ತಿಳ್ಕೊಂಡ್ವಿ. ನಾಗರ ಪಂಚಮಿ ಹಬ್ಬದ ವಿಶೇಷತೆಯನ್ನು ತಿಳಿಸ್ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಜಾನಪದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಯಿತು. ಕಾರ್ಯಕ್ರಮವನ್ನು ಆಲಿಸಿದಂತ ಎಲ್ಲ ಭಾನುಲಿ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ

0: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶೌರ್ಯ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಈ ಒಂದು ಗೀತೆಯನ್ನು ಹಾಡಿದವರು ಜಾವೇದ್ ಆಲಿ ಹಾಗೂ ಅನುರಾಧ ಭಟ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಅವರ ಒಂದು ಗೀತೆ ಇದು. ಸಾಧು ಕೋಕಿಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ದರ್ಶನ್ ಅವರ ಒಂದು ಅಭಿನಯದ ಚಿತ್ರ, ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಗೆಳತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸೇವಂತಿ ಸೇವಂತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಚೆಲ್ಲಿದರು ಮಲ್ಲಿಗೆಯ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದು ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಕೀರ್ತಿ ಅಶ್ವಥ್ ಬಾಂಧವರಿಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚೆಂದು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಓ ರವಿಯೇ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನು ಉದಿತ್ ನಾರಾಯಣ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ, ಗುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಿಚ್ಚ ಸುದೀಪ್ ಅವರ ಒಂದು ನಟನೆಯ ಚಿತ್ರ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ ಸುಮಧುರವಾದಂತಹ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಗಲು ರಾತ್ರಿ ಕುಟ್ಟಿ ಕುಟ್ಟಿ ಕುಟ್ಟಪ್ಪ ಅಂತ ಹೆಸರು ಬಿತ್ತು ಎನ್ನುವಂತಹ ಒಂದು ಜನಪದ ಗೀತೆಯನ್ನ ಗುರುರಾಜ್ ಕೆಂದೋಳಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳುಗರಿ, ಇದೀಗ ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾತಿ ಮುತ್ತು ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ರಾಮ ದಯ ಮಾಡಯ್ಯ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂತಹ ಒಂದು ಗೀತೆ, ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂಥ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸೀತಾ ಸ್ವಯಂವರವನ್ನು ಏರ್ಪಡಿಸಿರುವಾಗ ಜನಕನ ಸಭೆಯಲ್ಲಿ ಜನಜಲ ಜನನಿ ನಡೆದು ಬಂದ ಜಾನಕಿಯನ್ನು ಸಭಾಸದರೆಲ್ಲ ಪದೇ ಪದೇ ನೋಡುತ್ತಿರಲಾಗಿ ಶ್ರೀರಾಮಚಂದ್ರಮೂರ್ತಿ ಕಣ್ಣೆತ್ತಿ ನೋಡನೇನು ಅಂದುಕೊಳ್ಳುತ್ತಿದ್ದಾರೆ ಸೀತಾದೇವಿಯ ಪರಿಚಾರಕಿಯರು.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಮ ಬಾಮ ಶ್ಯಾಮ ಚಿತ್ರದ ಒಂದು ಜೋಪಾನ ರಾತ್ರಿಯಾತು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಗುರುಕಿರಣ್ ಹಾಗೂ ಶಮಿತಾ ಮಲ್ನಾಡ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೋಟೂರಿ ಬರೆದಿರುವಂತಹ ಒಂದು ಗೀತೆ, ಗುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಮಲ ಹಾಸನ್ ಹಾಗೂ ರಮೇಶ್ ಅರವಿಂದ್ ಅವರ ಒಂದು ನಟನೆಯ ಈ ಒಂದು ಗೀತೆ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದು ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಅದುವೇ ರಾಮ ಬಾಮ ಶ್ಯಾಮ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆ.

0: ಸಿದ್ರ ಏನಾಗ್ತಾ ಇದ್ದೀಮ?
1: ಆ ಸ್ವರ್ಗಕ್ಕೆ ಕಿಚ್ಚತ್ತೆಂದು ಆ ಸರ್ವಜ್ಞ ಹೇಳವನಲ್ಲ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರವಸಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಇಂದಿನ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರಭಾ ಇನಂದಾರ್ ಅವರು ಹಾಡಿರುವಂತ ಮೂಡಿ ಬರನೆ ಚಂದ್ರಮ ಎನ್ನುವಂತಹ ಒಂದು ಸುಮಧುರವಾದಂತ ಭಾವಗೀತೆ. ಇದು ರೇಖಾ ಭಟ್ ಅವರ ಒಂದು ಗೀತೆ, ಶ್ರೀಮಂತ ಭಟ್ಟಿ ಅವರ ಒಂದು ಸಂಗೀತ ನಿರ್ದೇಶನ. ಹಾಗೆ ಶ್ರೋತೃ ಬಾಂಧವರೇ, ಹಾಡಿನ ಪ್ರತಿ ಒಂದು ಸಾಲು ಮನವ ಹೊಕ್ಕಿ ಮನವ ಪುಳಕಗೊಳಿಸುವಂತ ಒಂದು ಭಾವ ತೀರದಲ್ಲಿ ಇಂಪಿನೊಂದಿಗೆ ಬಂದಿದೆ ಈ ಒಂದು ಭಾವಗೀತೆ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ, ಅದುವೇ ನಮ್ಮ ಪ್ರಭಾ ಇನಂದಾರ್ ಅವರ ಒಂದು ಸ್ವರ ಮಾಧುರ್ಯದಲ್ಲಿ ಈ ಗೀತೆ. ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಸಿ ಅಶ್ವಥ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಒಂದು ಭಾವಗೀತೆಯನ್ನ ಕೇಳೋಣ. ಅದುವೇ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ ಇದು. GS ಶಿವರುದ್ರಪ್ಪ ಅವರ ಒಂದು ಕವನದ ಈ ಒಂದು ಗೀತೆ, ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಗೀತೆಯನ್ನ ಇದೀಗ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೆಜೆಸ್ಟಿಕ್ ಚಿತ್ರದ ಒಂದು ಗೀತೆ ಮುದ್ದು ಮನಸ್ಸೆ. ಇದು ಪಿ ಉನ್ನಿಕೃಷ್ಣನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ. ಸಾಧು ಕೋಕಿಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ದರ್ಶನ್ ಅವರ ಒಂದು ಅಭಿನಯದ ಚಿತ್ರ. ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಒಂದು ಸಮುದ್ರವಾದಂತಹ ಗೀತೆ. ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೇಘನ ಸಾಲಿಗ್ರಾಮ ಅವರಿಂದ ಒಂದು ಸ್ಯಾಕ್ಸೋಫೋನ್ ವಾದನದಲ್ಲಿ ಮಹಾಗಣಪತಿ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಮೇಘನ ಸಾಲಿಗ್ರಾಮ ಅವರ ಒಂದು ಸ್ಯಾಕ್ಸೋಫೋನ್ ವಾದನದಲ್ಲಿ.

0: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸೂರ್ಯವಂಶ ಚಿತ್ರದ ಒಂದು ಕಾಮಿಡಿ ದೃಶ್ಯವನ್ನ, ದೊಡ್ಡಣ್ಣನವರ ಒಂದು ಕಾಮಿಡಿ ದೃಶ್ಯ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ದೃಶ್ಯದ ಮಾತುಗಳನ್ನ ಕೇಳಿ ಆನಂದಿಸೋಣ.
1: ಬೆಳಿಗ್ಗೆ ಬೆಳಿಗ್ಗೆನೆ ಬೊಟ್ಟಾಂಡ್ ಬಂದ್ ನಿಂತಿದೀವಲ್ಲ, ಯಾರ್ ಬತ್ತಾರೆ?
2: ನಿಮ್ಮ ಅಜ್ಜಿ ಮಾಡಕ್ಕೇನು ಕ್ಯಾಮ್ ಇಲ್ವಲ್ಲ, ಅದಕ್ಕೆ ಬಂದ್ ನಿಂತಿದೀವಿ. ಅದ್ಕೊಂಡು

0: ಏನ್ ಬಾಬಿದ ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಅಚ್ಚರಗೋಳ ಕಾಲೇಜ್ ಹೋಯ್ತಾ ಅವಳ್ತಾನೆ. ಈ ಸುದ್ದಿ ಬರ್ಬೇಕಾದ್ರೆ ಒಳ್ಳೆ ರೇಷ್ಮೆ ಸೀರೆ ನಾ ತಗೊಂಬಿಟ್ಟು ಬರ್ತೀನಿ ಅಂದಂಗೆ ಮೊನ್ನೆ ಕಳ್ಸಿದ್ದಲ್ಲ ತಿರುಪ್ತಿ ಪ್ರಸಾದ, ಬಂದ್ ತಲುಪ್ತಾ ದಾಡು ನಿಮ್ ಅಕ್ತಿರ್ಲಿ ಅಂತ ಕಳ್ಸಿದ್ದೆ.
1: ಅಯ್ಯೋ
0: ಬಾವ ಕೇಳ್ದ ಅಂತ ಹೇಳು, ಮಾರ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ. ಯಾವ ತಿರುಬೋಕಿ ನನ್ ಮಗನ ಗೊತ್ತು?
1: ಮತ್ತೆ ತುಂಬಾ ಹತ್ತಿರದ ಅವ್ತರ ಅವ್ರ ಅಕ್ಕನ್ ಅಕ್ಕನ್ ಅವ್ರ ಅಕ್ಕನ್ನೆಲ್ಲ ವಿಚಾರಕೋತಿದ್ಯ ಮತ್ತೆ?
0: ಅದ ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ ಬಿಡ್ತಾವೆ. ಬಸ್ ಅಲ್ಲಿ ಕಿಟಕಿ ಪಕ್ಕದ ಸೀಟ್ ಇಟ್ಕೊಂಡ್ಬಿಟ್ಟು ಗೊರ್ರ ಗೊರ್ರ ಅಂತ ಗೊರ್ಕೆ ಹೊಡಿತಾವೆ. ಈ ಗೋಡೆಯನ್ನು ಹೆಂಗ್ ಹೊಡಿತಾರೆ? ತಲೆ ಗುಳ ಬಿಟ್ಬಿಟ್ಟಿದಿರಲ್ಲ, ಇವನ್ ಯಾರು ಇವನ್ ಯಾರು ಅಂತ ಊರು ಸಿಕ್ಕಗಟ್ಟ ತಲೆ ಕೆಡ್ಸ್ಕೊತಾರೆ. ನನಗಿದ್ರು ಒಂಥರ ಸಂತೋಷ.
2: ಯಾರೇ ಚಿಟ್ಕೊಳ್ಳೆ, ಹೇಳ್ಕೊಳಿಬೇಕಾ ಹೇಳ್ಕೊಳಿಬೇಕಾ? ಹೇಳ್ಕೊಳ್ಳೆ.
3: ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ. ಏನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ಲು ಗುಡ್ಡದ ಮೇಲೆ. ಬರ್ಲ ಮಾಮ. ಏಯ್ ಅವನ್ ಎಬ್ಸೋ ಅಂತ ತಕ್ಷಣ ಎಬ್ಸ್ಬಿಡದೆ ನನ್ನ. ನಿನ್ ಯಾವನ್ ಎಬ್ಸ ಕೇಳಿದ್ದು?
2: ಅಲ್ಲರೂ
3: ಆ ಕಡೆ
2: ರೈಟ್ ರೈಟ್.
0: ಏನ್ ಹಂಗ್ ನೋಡ್ತೀಯಾ? ಅವನ್ ನನ್ ಕ್ಲಾಸ್ ಮೇಟ್ ಗೊತ್ತಾ?
2: ಅವನಿಗೆ ಇನ್ನು ವಯಸ್ಸು ಚಿಕ್ಕದಾಗೈತೆ.
0: ಅವನ್ ಫೇಲ್ ಆಗಿ ಫೇಲ್ ಆಗಿ ಹಂಗೇ ಅವನೇ. ನಾನು ಪಾಸ್ ಆಗ್ಬಿಟ್ಟು ಬೆಳೆದ್ಬಿಟ್ಟಿವನಲ್ಲ, ತಗದ್ ಕೊಟ್ಟೆ ಅಂದ್ರೆ ಪಂಗ್ಲಿಸ್ಕೊಂಡ್ಬಿಡ್ಬೇಕು.
4: ಯಾರು ನೀವ್ ಮಾತಾಡ್ಸಿದ್ರಲ್ಲ ಅವರು ಯಾವನ್ ಗೊತ್ತು? ತುಂಬಾ ಪರಿಚಯದ ಉತ್ತರ ಮಾತಾಡ್ಸ.
3: ಸುಮ್ನೆ ತಮಾಷೆಗೆ. ಈ ನನ್ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಡ್ಡಿ ಮಕ್ಳು 50 ಬಸ್ ಓನರ್ ನಾನು, ದೊಡ್ಡ ಫೈನಾನ್ಸಿಯರ್. ನನಗೆ ಅಲ್ವಾ ಕೊಡ್ತಾ ಇಲ್ಲ ಇವನು? ಈಗ ನಾನ್ ಕೊಟ್ಟಿದ್ದೀನಿ ಅಲ್ವಾ, ಅವ್ನು ಸುಧಾರಿಸ್ಕೊಳಕ್ ಒಂದ್ ವಾರ ಬೇಕು.

ಯಶವಂತ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕನಸುಗಾರ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಎಲ್ಲೋ ಅದು ಎಲ್ಲೋ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ಪ್ರೇಮ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಿಟ್ಟಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ರಂಗಿನ ರಂಗು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನು ಹೇಮಂತ್ ಕುಮಾರ್ ಹಾಗೂ ನಂದಿತಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ಸಾಧು ಕೋಕಿಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ದರ್ಶನ್ ಅವರ ಒಂದು ಅಭಿನಯದ ಚಿತ್ರ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸುಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
3: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
6: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
3: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನಾ?
6: ಹೆಂಗೆ ನಮ್ ಸಿಟಿ ಮೇಸ್ಟ್ರು?
3: ನಿಂಗ್ ಸಿಟಿ ಮೇಸ್ಟ್ರ್ ಆದ್ರೆ ಅವ್ರ ನನಗೆ ಹಳ್ಳಿ ಮೇಸ್ಟ್ರು.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
1: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
0: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
1: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
0: ಹೆಂಗೆ ನಮ್ ಸಿಟಿ ಮೇಸ್ಟರ್?
1: ನಿಂಗ್ ಸಿಟಿ ಮೇಸ್ಟರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟರ್.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ

0: ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ಶ್ರೀತ ಎಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕ ಈಗ ಮೂಡಿ ಬರಲಿದೆ. ನಿರ್ದೇಶನ ಹೆಚ್ ಕೆ ರೆಡ್ಡಿ, ಸಂಗೀತ ಸಾಧು ಕೋಕಿಲ, ಜಯಕುಮಾರ್, ಸರ್ವಮಂಗಳ, ನರಸಿಂಹಮೂರ್ತಿ, ಎಂಪಿಎಸ್ ಕುಮಾರ್, ರಾಮಣ್ಣ ಶೃಂಗೇರಿ, ಹೆಚ್ ಕೆ ರೆಡ್ಡಿ, ಫಕೀರಪ್ಪ ವರವಿ, ಅಬ್ದುಲ್ ಖಾದರ್ ಅಣ್ಣಿಗೇರಿ, ಬಾಬಣ್ಣ ಅಣ್ಣಿಗೇರಿ, ಚಿಕ್ಕಯ್ಯ ಸ್ವಾಮಿ, ಕುಮಾರಿ ನಂದಿನಿ, ಎಸ್ ಮಂಗಳ, ಲಕ್ಕೇಗೌಡ ಇವರು ಪಾತ್ರವಹಿಸಿರುವಂತಹ ಈ ನಾಟಕ ಈಗ ನಿಮ್ಮ ಮುಂದೆ.

0: ಆಹಾ, ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಈ ವಚನ. ಕಲಾವತಿ, ಇದನ್ನು ರಚಿಸಿದವರಾರು?
1: ಮಹಾದೇವಿ ಅಕ್ಕನವರು, ಆಸ್ಥಾನದ ಪ್ರಧಾನ ಕರಣಿಕರಾದ ಬಸವಣ್ಣನವರ ಭಕ್ತಳು.
0: ಏನು, ಬಸವಣ್ಣನವರ ಭಕ್ತಳೆ? ಧನ್ಯ ಧನ್ಯ. ಇಂತಹ ಅಮೂಲ್ಯ ವಚನವನ್ನು ರಚಿಸಿ ಸ್ತ್ರೀ ಸಮೂಹಕ್ಕೆ ಸತ್ಕೀರ್ತಿಯನ್ನು ತಂದರು. ಪಂಡಿತರೇ, ಈ ಬಹುಮಾನವನ್ನು ಅವಳಿಗೆ ಕೊಟ್ಟು ಕಳಿಸಿರಿ.
1: ಮಹಾಪ್ರಭು, ನಾನು ಈ ಬಹುಮಾನವನ್ನು ಸ್ವೀಕರಿಸಲಾರೆ, ಮತ್ತು ಆಸ್ಥಾನದಲ್ಲಿ ಇದೇ ನನ್ನ ಕೊನೆಯ ಸೇವೆ.
2: ಕಲಾವತಿ, ಇದು ಸಾಮ್ರಾಟರ ಸನ್ನಿಧಿ ಎನ್ನುವುದು ನಿನ್ನ ಲಕ್ಷ್ಯದಲ್ಲಿರಲಿ. ನೀನು ಯಾರೆಂಬುದನ್ನು ಅರಿತು ಮಾತನಾಡು.
1: ಸಮಯಕ್ಕೆ ತಕ್ಕ ಎಚ್ಚರಿಕೆ ವಹಿಸಿಯೇ ಮಾತನಾಡುತ್ತಿರುವೆ. ನಾನು ಯಾರು ಎನ್ನುವ ತಿಳುವಳಿಕೆಯೂ ನನಗಿದೆ. ಅದಕ್ಕೆಂದೇ ಪ್ರಭುಗಳ ಸನ್ನಿಧಿಯಲ್ಲಿ ನಮ್ರತೆಯಿಂದ ವಿನಂತಿ ಮಾಡಿಕೊಂಡಿರುವೆ.
3: ನಿನ್ನ ವಿನಯವೇನೋ ಒಳ್ಳೆಯದೆ, ಆದರೆ ವಿಚಾರವು ಮಾತ್ರ ನಿನ್ನ ಜಾತಿಯ ಸೀಮೆಯನ್ನೇ ಮೀರಿದಂತಿದೆ. ನೀನು ಜಾತಿಯಲ್ಲಿ ವೇಶ್ಯೆ. ನಿನ್ನ ಜಾತಿಯ ಧರ್ಮವನ್ನು ಮೀರಿ ನಡೆಯುವುದು ಒಳ್ಳೆಯದಲ್ಲ.
1: ನಾನು ವಾದಿಸುವೆನೆಂದು ಭಾವಿಸಬೇಡಿ. ತಾವು ಅಂದಂತೆ ನಮ್ಮ ಜಾತಿಯ ಧರ್ಮ ಹೊಂದಿರುವುದಲ್ಲವೇ?
3: ಲೋಕ ಪ್ರಸಿದ್ಧವಾದ ವಿಷಯಕ್ಕೆ ಸಂಶಯವೇ?
1: ಹಾಗಾದರೆ ನಮ್ಮ ಪಂಗಡದವರನ್ನು ಯಾವ ಜಾತಿಯವರೆಂದು ಕರೆಯುವರು?
3: ಅದೇ, ದೇವದಾಸಿಯರೆಂದು.
1: ಅಂದ ಮೇಲೆ ದೇವದಾಸಿಯರು ನರದಾಸಿಯರಾಗಬಹುದೇ?
2: ಉದ್ಧಟತನದ ವರ್ತನೆ. ಕಲಾವತಿ, ನೀನು ಸಾಮಾನ್ಯ ವೇಶ್ಯೆ. ಸಿಂಹಾಸನದ ಎದುರು ಇಂಥ ದುಸ್ಸಾಹಸ ಸಲ್ಲದು. ಅಲ್ಪರ ದುರ್ಬೋಧನೆಗೊಳಗಾಗಿ ನಿನ್ನ ಮನೆತನಕ್ಕೆ ವಂಶ ಪರಂಪರೆಯಾಗಿ ಸಲ್ಲುತ್ತಿರುವ ಉಂಬಳಿಯನ್ನು ಕಳೆದುಕೊಳ್ಳುತ್ತಿರುವಿ. ಎಚ್ಚರ.
0: ಪಂಚಣ್ಣನವರೇ, ಸಮಾಧಾನ. ನನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತಮ್ಮ ವಿಚಾರಗಳನ್ನು ಪ್ರಕಟಿಸಲು ವಾಕ್ ಸ್ವಾತಂತ್ರ್ಯವಿದೆ. ಕಲಾವತಿ, ನಿನ್ನ ವಿಚಾರವೇನಿದ್ದರೂ ಹೇಳಬಹುದು.
1: ಪ್ರಭುಗಳ ಔದಾರ್ಯಕ್ಕೆ ನಾನು ಕೃತಜ್ಞಳು. ಮಹಾಪ್ರಭು, ಈ ವಾದವನ್ನು ಮುಂದುವರಿಸಲು ಅವಕಾಶವನ್ನು ಕೊಡಬಾರದೆಂದು ಬೇಡಿಕೊಳ್ಳುತ್ತೇನೆ.
3: ಅದೇನಿಲ್ಲ, ಚರ್ಚೆ ಪ್ರಾರಂಭವಾಗಿದೆ ಎಂದ ಮೇಲೆ ವಿಷಯ ವಿಷದವಾಗಲೇಬೇಕು. ರಾಜ ಪ್ರತ್ಯಕ್ಷ ದೇವತಾ ಎಂದು ಶಾಸ್ತ್ರ ಹೇಳುತ್ತದೆ. ಅಂದ ಬಳಿಕ ರಾಜನೂ ನರನೇ?
1: ಪ್ರಜಾಪಾಲಕನಾದ ರಾಜನು ನರೋತ್ತಮನೆಂದು ಮಾತ್ರ ಹೇಳಬಹುದು.
4: ನರರಲ್ಲಿ ಶ್ರೇಷ್ಠನಾದ ರಾಜನು ದೇವನಾಗಲಾರನೇ?
1: ರಾಜ ಪ್ರಜೆಗಳ ಸಂಬಂಧ ತಂದೆ ಮಕ್ಕಳ ಹಾಗೆ. ತಂದೆಯಲ್ಲಿ ಗೌರವ, ತಾಯಿಯಲ್ಲಿ ಪ್ರೀತಿ, ಗುರುವಿನಲ್ಲಿ ವಿಶ್ವಾಸ, ಕಾಯಕದಲ್ಲಿ ನಿಷ್ಠೆ ಇರಿಸಿ ಸಕಲ ಜೀವಾತ್ಮರಲ್ಲಿ

0: ಅಡಗಿರುವ ಆ ದೇವ ಮಹಾದೇವರಲ್ಲಿ ಭಕ್ತಿ ಇರಿಸಬೇಕೆಂದು ಬೋಧಿಸುವುದೇ ವೀರಶೈವ ತತ್ವ. ಈ ತತ್ವಕ್ಕನುಸಾರವಾಗಿ ಆ ಸಂಗಮನಾಥನೊಬ್ಬನೇ ದೇವನು.
1: ಅಪಮಾನ! ಯಕ್ಕಶ್ಚಿತ ವೇಶ್ಯೆಯಿಂದ ಮಹಾಮಂಡಲೇಶ್ವರರ ಅಪಮಾನ! ಪ್ರಭೋ, ತಮ್ಮ ಪ್ರಜಾವಾತ್ಸಲ್ಯವು ಈ ರೀತಿ ದುರುಪಯೋಗವಾಗುತ್ತಿರುವುದನ್ನು ಕಂಡು ನಿಸ್ಸೀಮ ರಾಜನಿಷ್ಠರಾದ ನಮಗೆಲ್ಲ ಅತೀವ ವೇದನೆಯಾಗುತ್ತಿದೆ ಪ್ರಭೋ.
2: ಇರಲಿ, ಈ ವಾದವನ್ನು ಇಷ್ಟಕ್ಕೆ ನಿಲ್ಲಿಸಿಬಿಡಿ. ಕಲಾವತಿ, ನಿನ್ನ ನಂಬಿಕೆಯಂತೆ ನೀನಿರಬಹುದು, ಆದರೆ ನಿನ್ನ ಇರುವಿಕೆಯಿಂದ ಪರಧರ್ಮದವರಿಗೆ ಹಾನಿಯಾದಲ್ಲಿ ದಂಡನೆಗೆ ಪಾತ್ರಳಾಗುವೆ. ಇದು ನಿನ್ನ ಲಕ್ಷ್ಯದಲ್ಲಿರಲಿ. ಕೊಡುವ ಬಹುಮಾನವನ್ನು ಸ್ವೀಕರಿಸಿ ನೀನಿನ್ನು ಹೋಗಬಹುದು.
3: ಮಹಾಪ್ರಭು,
2: ಸಮಾಚಾರವೇನು?
3: ಕರ್ಣಿಕರಾದ ಬಸವಣ್ಣನವರು ಸನ್ನಿಧಿಯ ದರ್ಶನಕ್ಕೆ ಕಾದು ನಿಂತಿದ್ದಾರೆ. ಅಪ್ಪಣೆಯಾದರೆ?
2: ಅಹುದೇನು, ಬರಮಾಡು ಅವರನ್ನು.
4: ಮಹಾಮಂಡಲೇಶ್ವರರಿಗೆ ಶರಣು, ಎಲ್ಲರಿಗೂ ಶರಣು.
2: ಬನ್ನಿ ಬಸವೇಶ, ವಿಷಯವೇನು?
4: ಪ್ರಭು, ರಾಜ್ಯದಲ್ಲಿ ಕ್ಷಾಮದ ಬೇಗೆ ಬೆಳೆಯುತ್ತಿದೆ. ಪ್ರಜೆಗಳು ಅನ್ನ ನೀರಿಲ್ಲದೆ ಪರನಾಡಿಗೆ ವಲಸೆ ಹೋಗುತ್ತಿರುವರೆಂದು ರಾಜ್ಯದ ನಾಲ್ಕೂ ನಿಟ್ಟಿನಿಂದ ಮನವಿಗಳು ಬಂದಿವೆ. ಪರಾಂಬರಿಸಬೇಕು.
2: ಏನು, ನನ್ನ ರಾಜ್ಯದಲ್ಲಿ ಕ್ಷಾಮವೇ, ಅನ್ನ ನೀರಿಗೆ ಹಾಹಾಕಾರವೇ?
5: ಪ್ರಭು, ವರ್ಣಾಶ್ರಮ ಧರ್ಮಗಳನ್ನು ಅಲ್ಲಗಳೆಯುತ್ತಾ ಹೋದರೆ ಇನ್ನೂ ಅನೇಕ ಅನರ್ಥಗಳು ನಮ್ಮನ್ನು ಕಾಡುತ್ತವೆ.
6: ಆಸ್ಥಾನದ ಅಧಿಕಾರಿಗಳೇ ಜಾತಿ ಮತಗಳನ್ನು ಲೆಕ್ಕಿಸದೆ, ಲಿಂಗ ಜಂಗಮರೆಂಬ ಭೇದವಿಲ್ಲದೆ ಒಲೆಮಾದಿಗರೊಂದಿಗೆ ವ್ಯವಹರಿಸುತ್ತಾ ಹೋದರೆ ಆಗುವ ಪರಿಣಾಮವೇ ಇದು.
7: ಅಲ್ಪರಿಗೆ ಅಧಿಕಾರವಿತ್ತರೆ ಆಗುವ ಅನರ್ಥವೇ ಇದು.
2: ಆಹಾ, ಚರ್ಚೆಗೆ ಆಸ್ಪದ ಬೇಡ. ಮೊದಲು ಕ್ಷಾಮ ಬಾಧೆಗೆ ನಿವಾರಣೆಗಾಗಿ ಉಪಾಯವನ್ನು ಕಂಡುಹಿಡಿಯಿರಿ.
5: ಉಪಾಯವೇ ತರದು ಪ್ರಭು? ಬ್ರಾಹ್ಮಣರು ಸಂತುಷ್ಟರಾದರೆ ಬರಗಾಲ ಬರುವುದೇ. ಪರ್ಜನ್ಯ ಯಾಗ ಮಾಡಿಸಿ ದೇವೇಂದ್ರನೂ ಸಂತೋಷ ಪಟ್ಟನಾದರೆ ಮಳೆಯಾಗಿ ದವಸ ಧಾನ್ಯಗಳು ಸಮೃದ್ಧಿಯಾಗುವು.
6: ಅದಕ್ಕೂ ಮೊದಲು ಜಂಗಮರಿಗೆ ಭೂರಿ ಭೋಜನವಿತ್ತು ಸಂತೃಪ್ತಿ ಪಡಿಸಿದ್ರೆ ಬರಗಾಲ ಬರೋದೇ ಇಲ್ಲ.
7: ನಿತ್ಯವೂ ಮಹಾಮಾತಿಯ ಪೂಜೆ ಪ್ರಾರ್ಥನೆಗಳು ನಡೆಯಬೇಕು ಮಹಾಪ್ರಭು.
1: ಇದಕ್ಕೆ ಬಸವಣ್ಣನವರ ಸಹಕಾರವೂ ಬೇಕು.
4: ಮುಂಚಿನವರೇ, ಜನತೆಯ ಕಷ್ಟ ನಿವಾರಣೆಗೆ ನಾನು ವಿರೋಧಿಸುವೆ ಎಂದೂ ಇಲ್ಲ. ಆದರಿಷ್ಟೇ, ಭೂರಿ ಭೋಜನ ಯಜ್ಞ ಯಾಗಾದಿಗಳಿಗಾಗಿ ಹಣ ಹಾಳು ಮಾಡುವುದಕ್ಕಿಂತಲೂ ಸದ್ವಿನಿಯೋಗದಿಂದ ಈಗ ತಲೆದೋರಿರುವ ಭರದ ಸಮಸ್ಯೆಯನ್ನು ನಿವಾರಿಸಬಹುದೆಂದು ನಾನು ನಿಮಗೆ ಸೂಚಿಸುತ್ತೇನೆ.
2: ಮತ್ತಾವು ಉಪಾಯವಿದೆ ಹೇಳಿ.
4: ರಾಜ್ಯದ ಆಹಾರ ಧಾನ್ಯದ ಉಗ್ರಾಣದಿಂದ ಧಾನ್ಯ ವಿತರಣೆಯಾಗಬೇಕು. ಕೆರೆ ಕುಂಟೆಗಳ ಜೀರ್ಣೋದ್ಧಾರವಾಗಬೇಕು. ಅದಕ್ಕೆ ಬೊಕ್ಕಸದಿಂದಲೇ ತಕ್ಕ ವೇತನ ದೊರೆಯುವಂತಾಗಬೇಕು.
1: ಅದಕ್ಕೆ ಬೊಕ್ಕಸದಲ್ಲಿ ಹಣವಿರಬೇಕಲ್ಲ?
4: ಅದು ಅರ್ಥಮಂತ್ರಿಗಳಾದ ತಮಗೆ ತಿಳಿದ ವಿಷಯ.
3: ಮಹಾಪ್ರಭು, ಮಹಾಮಾತೆಯ ಮಂದಿರದ ಅರ್ಚಕರು ತಮ್ಮ ದರ್ಶನಕ್ಕೆ ಬಂದಿದ್ದಾರೆ.
2: ಬರಮಾಡು ಅವರನ್ನು.
8: ಮಹಾಪ್ರಭು, ಮಹಾಮಾತೆಯ ಮಂದಿರದ ಒಳ ಪ್ರಾಕಾರವನ್ನು ಅಗೆಯುತ್ತಿರುವಾಗ ಈ ತಾಮ್ರಪಟ ದೊರೆಯಿತು. ಅಧಿಕಾರಿಗಳು ತಮ್ಮ ಸನ್ನಿಧಿಗೆ ಅರ್ಪಿಸಬರಲು ಹೇಳಿ ಕಳಿಸಿದ್ದಾರೆ.
2: ಕೊಡುಗಿಲ್ಲಿ, ಎಂತಹ ವಿಚಿತ್ರ ಲಿಪಿ ಇದು! ಪಂಡಿತರೇ, ತಾವು ಸರ್ವಶಾಸ್ತ್ರ ಪ್ರವೀಣರು, ಓದಿಗಿದನ್ನು.
5: ಹೇ ಪ್ರಭು, ಇದು ಪೈಶಾಚಿಕ ಭಾಷೆ. ಹಣದ ಮೇಲೆ ಲೋಭವಿದ್ದವರು ಬರೆದು ಹೂಳಿಟ್ಟ ಲಿಪಿ.
2: ಶೆಟ್ಟರೇ, ತಾವು ಓದಿ.
6: ಪ್ರಭು, ಇದು ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಗ್ರಾಮ ಲಿಪಿ.
2: ಮಧುವರಸರೇ, ತಾವು ಓದಿ.
9: ಪ್ರಭು, ಇದು ಯಾವುದೋ ಸಣ್ಣ ಹುಡುಗರ ಆಟದ ಗೆರೆಯಂತಿದೆ.
2: ಮಂಚಣ್ಣನವರೇ,
8: ಪ್ರಭು,
2: ತಾವು ಪ್ರಯತ್ನಿಸುವಿರಾ?
1: ಇದನ್ನು ಕರ್ಣಿಕರಾದ ಬಸವಣ್ಣನವರು ಓದಬಹುದು.
2: ಬಸವಣ್ಣನವರೇ, ತಾವೇ ಓದಿ ಹೇಳಿ.
4: ಪ್ರಭು, ಅರ್ಥವಾಯಿತು. ಆದರೆ ಇದರಲ್ಲಿಯ ವಿಷಯವು ತಮಗೊಬ್ಬರಿಗೆ ಮಾತ್ರ ತಿಳಿಯತಕ್ಕದ್ದು.
2: ಅಹುದೇ, ಹೀಗೆ ಬನ್ನಿ. ಆಶ್ಚರ್ಯ! ಯಾರಲ್ಲಿ? ನಾಲ್ಕಾರು ಜನ ಸೇವಕರನ್ನು ಹಾರಿ ಗುದ್ದಲಿ ಸಮೇತ ಬರಲಿಕ್ಕೆ ಹೇಳು. ತಂದಿರಾ? ಬಸವಣ್ಣನವರೇ, ಎಲ್ಲಿ ಎಲ್ಲಿ?
4: ಪ್ರಭು, ಇಲ್ಲಿ ಈ ಸ್ಥಳದಲ್ಲಿ.
2: ಅಗಿರಿಯಲ್ಲಿ.
1: ಬಸವಣ್ಣನವರೇ, ಸಿಂಹಾಸನದ ಪಕ್ಕದಲ್ಲಿ ಕೆರೆ ತೋಡಿಸುವರೇನು?
4: ಮುಂಚಣ್ಣನವರೇ, ಆ ಕೆರೆಯಲ್ಲಿ ನೀರಿನ ಬದಲು ಹೊನ್ನಿನ ಸೆಲೆ ಹೊರಡಲೂಬಹುದು.
1: ಹಾಗಾಗದಿದ್ದರೆ ನಿಮಗಾಗುವ ಅನರ್ಥವನ್ನು ಬಲ್ಲಿರೇನು?
4: ಸಂಗಮನಾಥನ ಇಚ್ಛೆ.
2: ಅನರ್ಘ್ಯವಾದ ಸಂಪತ್ತು. ಬಸವಣ್ಣನವರೇ, ಬಸವಣ್ಣನವರೇ, ಈ ಸಂಪತ್ತು ತಮಗೆ ಸಲ್ಲತಕ್ಕದ್ದು.
4: ಮಹಾಪ್ರಭು, ಇದು ಚಾಲುಕ್ಯ ಚಕ್ರವರ್ತಿಗಳ ಮೂಲ ನಿಧಿ, ಇದು ತಮಗೇ ಸಲ್ಲತಕ್ಕದ್ದು. ಇದನ್ನ ನಾನು ತೆಗೆದುಕೊಂಡರೆ ಶಿವಮೆಚ್ಚುವನೇ.
2: ಬಸವಣ್ಣನವರೇ, ತಾವು ಶಾಸನವನ್ನು ಓದಿ ತಿಳಿಸದಿದ್ದರೆ ಈ ಸಂಪತ್ತು ನಮಗೆಲ್ಲಿ ದೊರೆಯುತ್ತಿತ್ತು?
4: ಆಸ್ಥಾನದ ಸೇವಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ, ಅದಕ್ಕೆ ಪ್ರತಿಫಲ ಪಡೆದರೆ ನನ್ನ ಕಾಯಕ ಕಟ್ಟಳೆಗಳಿಗೆ ಚ್ಯುತಿ ಉಂಟಾಗುವುದು. ಪ್ರಭುಗಳು ಸಮ್ಮತಿಸುವುದಾದರೆ ನನ್ನದೊಂದು ಸೂಚನೆ.
2: ಅವಶ್ಯವಾಗಿ ಹೇಳಿ. ನಿಮ್ಮ ಸೂಚನೆಗಳು ಸರ್ವಕಾಲದಲ್ಲಿಯೂ ಸೂಕ್ತವಾಗಿಯೇ ಇರುತ್ತವೆ, ಹೇಳಿ.
4: ಪ್ರಭು, ರಾಜ್ಯದಲ್ಲಿ ತಲೆದೋರಿದ ಕ್ಷಾಮಬಾಧೆ ನಿವಾರಣೆಗಾಗಿ ಶಿವನಿತ್ತ ಈ ಸಂಪತ್ತನ್ನ ವಿನಿಯೋಗಿಸಬೇಕೆಂದು ನನ್ನ ಸವಿನಯ ಪ್ರಾರ್ಥನೆ.
2: ಆಹಾ, ಬಸವಣ್ಣನವರೇ, ನೀವು ನಿಮ್ಮ ವಿಶ್ವ ಬಾಂಧವ್ಯದ ಉಚ್ಚ ಭಾವನೆಯಿಂದ ನನ್ನ ಮನವನ್ನು ಗೆದ್ದಿರಿ. ಈ ಸಂಪತ್ತು ರಾಜಬೊಕ್ಕಸದಲ್ಲಿದ್ದರೂ ಅದನ್ನು ವೆಚ್ಚ ಮಾಡುವ ಅಧಿಕಾರ ತಮ್ಮದು. ನಮ್ಮೆಲ್ಲರನ್ನಗಲಿ ಸ್ವರ್ಗಸ್ಥರಾದ ನಿಮ್ಮ ಮಾವ ಬಲದೇವ ಮಂತ್ರಿಗಳು ಅಲಂಕರಿಸಿದ ಮಹಾಮಂತ್ರಿಯ ಸ್ಥಾನ ನಿಮ್ಮಿಂದಲೇ ಅಲಂಕೃತವಾಗಲಿ. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಬಸವರಾಜರೇ, ಇಂದಿನಿಂದ ನೀವು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳು, ದಂಡನಾಯಕರು.
10: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
11: ಜಯವಾಗಲಿ.
10: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
11: ಜಯವಾಗಲಿ.
10: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
11: ಜಯವಾಗಲಿ.
12: ಬಂಧುಗಳೇ, ಮಹಾತ್ಮರಾದ ಬಸವಣ್ಣನವರು ಎಂತಹ ಪುಣ್ಯಮೂರ್ತಿಗಳು ಬಲ್ಲಿರ. ಧರ್ಮಾಂಧರಾಗಿ ನನ್ನ ಧರ್ಮ ಹೆಚ್ಚು, ನಿಮ್ಮ ಧರ್ಮ ಹೆಚ್ಚು ಎಂದು ಬಡದಾಡುತ್ತಾ ರಕ್ತ ಕಾಲುವೆಯನ್ನು ಹರಿಸುತ್ತಿದ್ದ ಮೂರ್ಖ ಜನಾಂಗಕ್ಕೆ ಮಾನವ ಧರ್ಮ ಒಂದೇ ಎಂಬ ದಿವ್ಯ ಸಂದೇಶವನ್ನು ಸಾರುವುದಕ್ಕಾಗಿ ಅವತರಿಸಿದ ಕಾರಣ ಪುರುಷರು. ಬಂಧುಗಳೇ, ಇಂದು ಆ ಮಹಾತ್ಮರು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳಾದದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅದು ನಿತ್ಯ ಓಲಗ ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ಇತ್ತಲೇ ಬರುತ್ತಿದ್ದಾರೆ. ಎಲ್ಲರೂ ಒಮ್ಮೆಲೆ ಅವರ ಜಯ ಜಯಕಾರ ಮಾಡುವ. ಮಹಾತ್ಮ ಬಸವಣ್ಣನಿಗೆ ಜಯವಾಗಲಿ. ಮಹಾತ್ಮ ಬಸವಣ್ಣನಿಗೆ
11: ಜಯವಾಗಲಿ.
12: ಮಹಾತ್ಮ ಬಸವಣ್ಣನಿಗೆ
11: ಜಯವಾಗಲಿ.
12: ಶರಣೆಂಬೆ ಮಹಾತ್ಮ,
4: ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನು.
12: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಗುರುದೇವ, ಇದನ್ನೇನು ಮಾಡಿದಿರಿ? ನಾನು ಶರಣು ಮಾಡಿದರೆ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣ ಹೇಳಿ ನನ್ನ ಮೇಲೆ ಎಂಥ ಹೊರೆ ಹೊರಿಸಿದಿರಿ? ನಾನೆಂಥ ಪಾಪಿ? ಈ ಪಾಪ ಕ್ಷಾಲನಿಗಾಗಿ ಏನು ಮಾಡಲಿ? ಯಾರನ್ನು ಮೊರೆ ಹೋಗಲಿ? ಸುಮೇಶ, ಬಡಗೋವಿನ ಎಳೆಕರವನ್ನು ಹುಲಿಯು ಮುರಿದಂತೆ ನನ್ನ ಅವಸ್ಥೆ ಮಾಡುವುದು ನಿಮಗೆ ಯೋಗ್ಯವೆನಿಸಿದೆ? ಬಸವೇಶ, ಬಸವೇಶ, ಬಸವೇಶ.
4: ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ,
12: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕೇಳಲಾರೆ, ಕೇಳಲಾರೆ, ನಾನಿದನ್ನು ಕೇಳಲಾರೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.
13: ಸ್ವಾಮಿ, ಸ್ವಾಮಿ, ಏನಾಯ್ತು? ಹೀಗೇಕೆ ಚೀರುತ್ತಿರುವಿರಿ?
12: ಕಲ್ಯಾಣಿ, ಏನೆಂದು ಹೇಳಲಿ? ಆದ ತಪ್ಪಿಗಾಗಿ ಯಾರನ್ನು ಕ್ಷಮೆ ಕೇಳಲಿ? ಆದ ಅಪರಾಧಕ್ಕಾಗಿ ಪರಿಹಾರವನ್ನು ಹೇಗೆ ಹುಡುಕಲಿ? ಕಲ್ಯಾಣಿ, ಪುಸ್ತಕದ ಮೇಲೆ ವಜ್ರಾಘಾತವಾಗಂತಾಗಿದೆ. ಸಹಸ್ರಾರು ಸಿಡಿಲುಗಳು ಒಂದೇ ಬಾರಿಗೆ ಬಡಿದಂತಾಗಿವೆ.
13: ಸ್ವಾಮಿ, ಆದದ್ದಾದರೂ ಏನೆಂದು ನನ್ನೊಡನೆ ಹೇಳಿ, ಅದಕ್ಕೆ ಪರಿಹಾರ ಹುಡುಕುವ.
12: ಕಲ್ಯಾಣಿ, ಈ ದಿನ ದರ್ಬಾರು ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ರಾಜಬೀದಿಯಲ್ಲಿ ಬರುತ್ತಿರುವಾಗ ನಾನವರಿಗೆ ಶರಣು ಮಾಡಿದೆನು. ಅದಕ್ಕೆ ಅವರು ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಶರಣು ಹೇಳಿ ಕೈ ಮುಗಿದು ಹೊರಟು ಹೋದರು. ಪ್ರಿಯೆ, ಈ ಬಗ್ಗೆ ನನಗೆ ದಿಕ್ಕು ಕಾಣದಾಗಿದೆ. ಈ ಪಾಪದಿಂದ ಕಡೆಗಾಗಲು ದಾರಿ ತೋರಿಸುವಿಯಾ?
13: ಒಡೆಯ, ಈ ಪಾಪದಿಂದ ಕಡೆಗಾಣಲು ಒಂದು ಉಪಾಯವಿದೆ.
12: ಹೇಳು ಕಲ್ಯಾಣಿ, ಯಾವ ಉಪಾಯ ಹೇಳು. ಈ ಪಾಪ ಕ್ಷಾಲನಿಗಾಗಿ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ. ಆಗುವವರೆಗೆ ಶಿವನ ಸಾಕ್ಷಿಯಾಗಿ ಬಾಯಲ್ಲಿ ಒಂದು ಗುಟುಕು ನೀರು ಸಹ ಹಾಕುವುದಿಲ್ಲ.
13: ಕೊರಗಬೇಡಿ ಸ್ವಾಮಿ, ನಮ್ಮ ಕಾಯಕದಿಂದಲೇ ನಮ್ಮ ಪಾಪ ಕಳೆಯಬೇಕು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತು ಸತ್ಯವಾಗಿದ್ದರೆ ಈ ಕಾರ್ಯದಲ್ಲಿ ನಮಗೆ ಜಯ ಸಿಗುತ್ತದೆ. ಶಿವ ಮೆಚ್ಚುತ್ತಾನೆ ಸ್ವಾಮಿ.
12: ಹೇಳು, ಯಾವ ಮಾರ್ಗ ಹೇಳು ಕಲ್ಯಾಣಿ.
13: ನಿಮ್ಮ ಬಲತೊಡೆಯ ಚರ್ಮವನ್ನು, ನನ್ನ ಎಡತೊಡೆಯ ಚರ್ಮವನ್ನು ಸುಲಿದು ಅದರಲ್ಲಿ ಹಸನಾದ ಜೋಡುಗಳ ಮಾಡಿ ನನ್ನಣ್ಣ ಬಸವಣ್ಣನವರಿಗೆ ಕೊಡಬೇಕು. ಅವರದನ್ನು ಮೆಟ್ಟಿ ತುಳಿದಾಗ ನಮ್ಮ ಪಾಪ ಪರಿಹಾರವಾಗುತ್ತದೆ ಸ್ವಾಮಿ.
12: ಕಲ್ಯಾಣಿ, ಕಲ್ಯಾಣಿ, ನಾನಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೋ ನೀನು ನನಗೆ ಸತಿಯಾಗಿ ದೊರೆತಿರುವಿ. ನಿನ್ನ ಮಾತು ಸತ್ಯ. ಬೇಗ ಸ್ನಾನ ಮಾಡಿ ಶಿವಪೂಜೆ ಮುಗಿಸಿ ಕಾಯಕ ನಿರತರಾಗು.
13: ಬನ್ನಿ ಸ್ವಾಮಿ.
12: ಸಂಗಮನಾಥ, ಬಸವೇಶ, ಭಕ್ತಿ ಭಾಂಡಾರಿ ಬಸವಣ್ಣ, ಸಂಗಮನಾಥ, ಬಸವೇಶ.
13: ಸ್ವಾಮಿ, ಇಲ್ಲಿ ನೋಡಿ ಎಷ್ಟು ಅಂದವಾಗಿದೆ ಈ ಜೋಡುಗಳು.
12: ಆಗದೇನು ಕಲ್ಯಾಣಿ, ಮನವಲಿದು ಮಾಡಿದ ಭಕ್ತಿ. ಹದವಾದ ಚರ್ಮ ಮೃದುವಾಗದೇನು, ಅಂದವಾಗದೇನು. ಹೋಗು, ಒಂದು ಹಸನವಾದ ಮಡಿಬಟ್ಟೆಯನ್ನು ತೆಗೆದುಕೊಂಡು ಬಾ.
13: ಆಗಲಿ ಸ್ವಾಮಿ.
12: ಇವುಗಳನ್ನು ತೆಗೆದುಕೊಂಡು ಹೋಗಿ ಅಣ್ಣನವರಿಗೆ ಮುಟ್ಟಿಸಿ ಬರುತ್ತೇನೆ. ಬಸವೇಶ, ಬಸವಣ್ಣ.
13: ತನುವ ಕೊಟ್ಟೆನೆಂದು ನುಡಿದು ಗುರುವಚನಕ್ಕೆ ದೂರವಾದೆ, ಮನವ ಕೊಟ್ಟೆನೆಂದು ನುಡಿದು ಲಿಂಗಮುಖಕ್ಕೆ ದೂರವಾದೆ, ಧನವ ಕೊಟ್ಟೆನೆಂದು ನುಡಿದು ಜಂಗಮ ಮುಖಕ್ಕೆ ದೂರವಾದೆ, ಕೂಡಲ ಸಂಗಮ ದೇವ ನಿನಗೆ ಮಾಡಿದೆನೆಂದು ನುಡಿದು ಕೆಟ್ಟ ಕೇಡಿಂಕಿ ಕಡೆಯಿಲ್ಲ.
4: ಆಹ ನೀಲಾ, ನಿಜವಾಗಿಯೂ ನನ್ನ ವಚನಕ್ಕೆ ಜೀವಕಳೆ ತುಂಬಿದೆ. ಧನ್ಯ ನೀಲಾಂಬಿಕೆ, ನೀನೇ ಧನ್ಯ.
13: ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು. ಈ ಹೊಗಳಿಕೆ ನನಗೆ ಹೊನ್ನ ಶೂಲ.
4: ಏಕೆ ನೀಲಾ, ಒಳ್ಳೆ ಗುಣಗಳನ್ನು ಹೊಗಳುವುದು ತಪ್ಪೇ?
13: ತಪ್ಪಲ್ಲವಾದರೂ ನಾನು ನಿಮ್ಮ ಅರ್ಧಾಂಗಿಯಲ್ಲವೇ. ನನ್ನನ್ನು ನೀವು ಹೊಗಳುವುದೆಂದರೆ ನಿಮ್ಮನ್ನು ನೀವು ಹೊಗಳಿಕೊಂಡಂತಾಗುವುದಿಲ್ಲವೇ? ಬೇರೆಯವರು ನಿಮ್ಮನ್ನು ಹೊಗಳಿದಾಗ ಎನ್ನವರೊಲಿದು ಹೊನ್ನ ಶೂಲದೊಳಿಕ್ಕಿದರೆನ್ನ ಹೊಗಳಿ ಹೊಗಳಿ, ಎನ್ನ ಹೊಗಳಿಕೆ ಎನ್ನ ಮೈಗುಂಡಿತಲ್ಲ ಎಂದು ನೀವೇ ಹೇಳಿರಲಿಲ್ಲವೇ?
4: ಆಹಾ ನೀಲ, ಈ ಬಸವ ಬಸವಣ್ಣನಾದದ್ದು ನಿನ್ನಿಂದ.
13: ಸಾಕು ಸಾಕು, ಲಿಂಗಾರ್ಚನೆಗೆ ವೇಳೆಯಾಯಿತು, ಎಲ್ಲವನ್ನೂ ಏರ್ಪಡಿಸಲಿ.
4: ಆಗಲಿ ನೀಲ.
3: ಒಡೆಯ, ಹರಭಕ್ತ ಹರಳಯ್ಯನವರು ಬಾಗಿಲಲ್ಲಿ ಕಾದು ನಿಂತಿದ್ದಾರೆ, ಅಪ್ಪಣೆಯಾದರೆ.
4: ಯಾರು? ಹರಳಯ್ಯನವರೇ? ಶಿವ ಶಿವ, ಶರಣರು ಬಂದು ನಿಂತರೂ ನನಗರಿವಾಗಬಾರದೆ. ಬನ್ನಿ ಬನ್ನಿ ಶರಣರೇ, ಹೀಗೆ ಬನ್ನಿ. ಇಂದು ನನ್ನ ಮನೆ ಪಾವನವಾಯಿತು.
12: ಬೇಡ ಬೇಡ ಗುರುದೇವ, ನನ್ನನ್ನು ಮುಟ್ಟಲಾಗದು. ನಾನು ಅಂತ್ಯಜ ಹೊಲೆಯ.
4: ಶರಣಶ್ರೇಷ್ಠರೇ, ತಾವು ಹೀಗನ್ನಬಹುದೇ? ತಾವು ಹರಭಕ್ತರು ಅಂದಾಗ ತಮ್ಮಲ್ಲಿ ಕುಲವ ನೆನೆಯುವುದೆಂದರೆ ಶಿವದ್ರೋಹ ಮಾಡಿದಂತೆ. ಹೇಳಿ, ನನ್ನಿಂದೇನಾಗಬೇಕು?
12: ಗುರುದೇವ, ಶುದ್ಧ ಅಂತಃಕರಣದಿಂದ ಭಕ್ತಿಪೂರ್ವಕವಾಗಿ ಈ ಪಾದರಕ್ಷೆಗಳನ್ನು ತಮಗಾಗಿ ಸಿದ್ಧಪಡಿಸಿ ತಂದಿರುವೆ. ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು.
4: ಶರಣರೇ, ನನಗಾಗಿ ಪಾದರಕ್ಷೆಗಳನ್ನು ತಂದಿರುವರ? ಕಾರಣ?
12: ಗುರುದೇವ, ಅಂದು ತಾವು ರಾಜಸಭೆಯಿಂದ ಬರುತ್ತಿದ್ದಾಗ ನಾನು ನಿಮಗೆ ಶರಣು ಎಂದೆ. ಅದಕ್ಕೆ ತಾವು ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣು ಹೇಳಿ ನನ್ನ ಮೇಲೆ ಹೆಚ್ಚಿನ ಭಾರ ಹೇರಿದಿರಿ. ಆ ಪಾಪಕ್ಷಾಲನಿಗಾಗಿ ನನ್ನ ಬಲದೊಡೆಯ ಚರ್ಮವನ್ನು, ನನ್ನ ಹೆಂಡತಿಯ ಎಡದೊಡೆಯ ಚರ್ಮವನ್ನು ಸುಲಿದು ಹದ ಮಾಡಿ ಪಾದರಕ್ಷೆಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆ. ದಯಮಾಡಿ ಸ್ವೀಕರಿಸಿ ನನ್ನನ್ನು ಪಾಪಮುಕ್ತನನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುತ್ತಿರುವೆ.
4: ಶಿವ ಶಿವ, ಪತಿ ಪತ್ನಿಯರು ನಿಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಸಿದ್ಧಪಡಿಸಿದರ? ಅದು ಅದು ನನಗಾಗಿ? ಶಿವ ಶಿವ, ಆಹಾ ಎಷ್ಟು ಅಂದವಾಗಿವೆ. ಶರಣರೇ, ಭಕ್ತಿ ಭಾವ ಪರಾಕಾಷ್ಠೆಯ ಕಾಯಕದಿಂದ ಶುದ್ಧಗೊಳಿಸಿದ ಈ ಪಾದರಕ್ಷೆಗಳು ನನಗೆ ಸಲ್ಲತಕ್ಕವುಗಳಲ್ಲ, ಆ ಶಿವನಿಗೆ ಸಲ್ಲತಕ್ಕವುಗಳು. ಪಾಮರನಾದ ನಾನು ಇವುಗಳನ್ನು ಮೆಟ್ಟಲು ಯೋಗ್ಯನಲ್ಲ, ತಲೆ ಮೇಲೆ ಹೊತ್ತುಕೊಂಡು ಕುಣಿದಾಡಲು ಯೋಗ್ಯ.
14: ಗುರುದೇವ, ನಾನಿವುಗಳನ್ನು ತಮಗಾಗಿ ಸಿದ್ಧಪಡಿಸಿಕೊಂಡು ತಂದಿರುವೆ.
4: ಶರಣರೇ, ನಿಮ್ಮ ಕಾಯಕ ನಿಷ್ಠೆಯಿಂದ ನಾನು ಸಂತುಷ್ಟನಾದೆ. ಈ ಪಾದರಕ್ಷೆಗಳನ್ನು ಸಂಗಮನಾಥನಿಗರ್ಪಿಸಿ ಆತನ ಕೃಪೆಗೆ ಪಾತ್ರರಾಗಿರಿ.
14: ಆಗಲಿ ಗುರುದೇವಾ.

0: ಸ್ವಾಮಿ ಸ್ವಾಮಿ, ಪೂಜೆಗೆ ಸಿದ್ಧವಾಗಿದೆ, ಬರುವಿರಾ? ಎಂತಹ ಭಾವಪರವಶತೆ! ಭಕ್ತಿ ವಿರಕ್ತಿಯೇ ಜೀವನ್ಮುಕ್ತಿಯ ಸಾಧನೆ ಎಂದು ಅರಿತ ಈ ಸಾಕಾರ ಮೂರ್ತಿಯನ್ನು ಕಂಡು ಧನ್ಯನಾದೆ. ಸ್ವಾಮಿ ಸ್ವಾಮಿ, ಲಿಂಗಾರ್ಚನೆಗೆ ವೇಳೆಯಾಗಿದೆ, ಬರುವಿರಾ? ಇದೇನು ಸ್ವಾಮಿ, ಇಷ್ಟೊಂದು ಭಾವಪರವಶರಾಗಿ ಸುಮ್ಮನೆ ನಿಂತಿರುವಿರಲ್ಲ.
1: ನೀಲಾ, ಹರಭಕ್ತ ಹರಳೆಯನವರು ಬಂದಿದ್ದರು, ಹೋಗುವಾಗ ಸಂಗಮನಾಥನು ಗುಣಗಾನ ಮಾಡುತ್ತಾ ಹೋದರು. ಅವರ ಅಂತರಂಗದಿಂದ ಹೊರಹೊಮ್ಮಿದ ಅವರ ಭಕ್ತಿ ಭಾವ ರಸಗಂಗೆಯಲ್ಲಿ ತೇಲಿ ಮೈ ಮರೆತು ಹೋದೆ. ನೀಲಾ, ಹರಳಯ್ಯನವರು ಎಂಥ ಶರಣರು, ಎಂಥ ಭಕ್ತರು! ಕರುಣಾಳು ಪರಶಿವನು ಆನಂದದಿಂದ ಬಂಧಿಯಾಗಿರುವನು ಅವರ ಮನೋಮಂದಿರದಲ್ಲಿ.
0: ಸ್ವಾಮಿ, ಪೂಜೆಗೆ ವೇಳೆಯಾಗುತ್ತಿದೆ, ಬರುವಿರಾ?
1: ನಡೆ ನೀಲಾ. ನೀಲಾ, ರಾತ್ರಿ ಬಹಳವಾಗಿದೆ, ನೀನು ವಿಶ್ರಾಂತಿ ತೆಗೆದುಕೋ ಹೋಗು.
0: ಹಾಗೆ ಆಗಲಿ ಸ್ವಾಮಿ. ಶಿವನೇ,
1: ಸಂಗಮನಾಥ,
2: ಮಂಚಣ್ಣನವರ ಹೇಳಿಕೆಯಂತೆ ಕಳವಿಗೇನೋ ಬಂದೆ, ಆದರೆ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ನೋಡಿ ಮನವೇ ಬಾರದು. ಏನು ಮಾಡಲಿ? ಇಲ್ಲ, ಕಳುವು ಮಾಡಲಿಕ್ಕೆ ಬೇಕು, ಕಳುವು ಮಾಡಲಿಕ್ಕೆ ಬೇಕು.
1: ಕಳ್ಳ ಏನಾಯ್ತು ನೀಲ?
0: ಸ್ವಾಮಿ, ಕಳ್ಳ ನನ್ನ ಕೊರಳ ಮಾಂಗಲ್ಯವನ್ನು ಕಿತ್ತುಕೊಂಡು ಓಡುತ್ತಿದ್ದಾನೆ ಸ್ವಾಮಿ.
3: ಒಡೆಯ, ಕಳ್ಳ ಸಿಕ್ಕ.
1: ಬಿಡು ಆತನನ್ನ. ಅಪ್ಪ, ನೀನು ಯಾರೇ ಆಗಿರು ಗಾಬರಿ ಆಗಬೇಡ, ಸಮಾಧಾನವಿರಲಿ.
0: ಸ್ವಾಮಿ, ಇವನು ಕಳ್ಳ, ನನ್ನ ಮಾಂಗಲ್ಯವನ್ನು ಕದ್ದಿದ್ದಾನೆ.
1: ಅಯ್ಯೋ ಹುಚ್ಚಿ, ಸಜೀವ ಮಾಂಗಲ್ಯ ನಾನಿರುವಾಗ ಆ ಚಿನ್ನದ ತಾಳಿಗೇಕೆ ಮೋಹ?
0: ಮೋಹವಲ್ಲ ಸ್ವಾಮಿ, ಲೋಕಾಚಾರ. ಮಾಂಗಲ್ಯ ಸತಿಗೆ ಭೂಷಣವಲ್ಲವೇ?
1: ಅಲ್ಲ, ಸತಿಗೆ ಪತಿಯೇ ಭೂಷಣ, ಪತಿಯೇ ಪರದೈವ. ಹೀಗೆ ತಿಳಿದ ಸತಿ ಯಾವ ಮೌಢ್ಯಕ್ಕೂ ಸಿಕ್ಕಲಾರಳು. ಅಪ್ಪ, ಈ ಬಸವನ ಮನೆಗೆ ಆಸೆಯಿಂದ ಬಂದ ನೀನು ನಿರಾಶೆಯಾಗಿ ಹೋಗಲಾರೆ. ನೀಲಾ, ನಿನ್ನ ಮೈ ಮೇಲಿನ ಎಲ್ಲ ಆಭರಣಗಳನ್ನೂ ಬಿಚ್ಚಿಕೊಡು.
0: ಇದೇನು ಸ್ವಾಮಿ, ಇವನು ನನ್ನ ಮಾಂಗಲ್ಯವನ್ನು ಕದ್ದ ಮಹಾ ಅಪರಾಧಿ, ಅಂತಹವನ ಮೇಲೆ ದಯೆ ತೋರಿಸುತ್ತಿರುವಿರ? ದಯವೇ ಧರ್ಮದ ಮೂಲವೆಂಬುದನ್ನು ನಾನು ತಿಳಿದಿದ್ದೇನೆ, ಆದರೂ ಪಾತ್ರ ಪಾತ್ರಗಳನ್ನು ವಿಚಾರ ಮಾಡದೆ ದಾನ ಮಾಡಬಾರದಷ್ಟೇ. ಈ ನಿಮ್ಮ ಅತಿಯಾದ ಔದಾರ್ಯ ಅನಾಹುತಕ್ಕೆ ಕಾರಣವಾಗುತ್ತಿದೆ.
1: ನೀಲಾ ನೀಲಾ, ಅಸ್ಥಿರವಾದ ವಸ್ತುಗಳ ಮೇಲಿನ ಮೋಹದಿಂದ ಪತಿಗೆ ವಿರೋಧಿಸಿ ನುಡಿವಿ ಎಂದು ನಾನೆಣಿಸಿರಲಿಲ್ಲ.

0: ಅಯ್ಯೋ, ತಪ್ಪಾಯಿತು ಸ್ವಾಮಿ. ಅಜ್ಞಾನಿಯಂತೆ ಅಪರಾಧ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ.
1: ಹೇಳು ಹೇಳು ನೀಲ, ಇವನು ನಿನ್ನಂತೆ ತಿಳಿಯದೆ ಅಪರಾಧ ಮಾಡಿದ್ದಾನೆ, ಬಿಚ್ಚಿಕೊಡು.
0: ತೆಗೆದುಕೊಳ್ಳಿ ಸ್ವಾಮಿ, ತೆಗೆದುಕೊಳ್ಳಿ.
1: ಅಪ್ಪ ಇವುಗಳನ್ನ ತೆಗೆದುಕೋ.
2: ಅಪ್ಪ ಮಹಾತ್ಮ ನನ್ನ ಸರ್ವ ಅಪರಾಧವನ್ನು ಮನ್ನಿಸುತ್ತಂದೆ.
1: ಅಪ್ಪ ಮೇಲೇಳು, ಮನೆಯಲ್ಲಿ ಯಾವ ತೊಂದರೆ ಇದೆಯೋ? ಹೆಂಡರು ಮಕ್ಕಳು ಬಹು ಕಷ್ಟದಲ್ಲಿರಬಹುದು. ಬಡತನವು ಮಾನವನಿಗೆ ಮಹಾರೋಗವಿದ್ದಂತೆ. ಆ ಬಡತನದ ಬೇಗಿಯಿಂದ ಮುಕ್ತನಾಗಲು ನೀನು ಕಳ್ಳತನಕ್ಕೆ ಕೈಯಿಕ್ಕಿರಬೇಕು. ತೆಗೆದುಕೋ ಬಡವರಿಗಾಗಿಯೇ ಮೀಸಲಾಗಿರುವ ಈ ಒಡವೆಗಳನ್ನು.
2: ಬೇಡ ಬೇಡ ತಂದೆ, ಇವು ನನಗೆ ಬೇಡ. ನನಗೆ ಮನೆ, ಮಾರು, ಮಡದಿ, ಮಕ್ಕಳು ಯಾರು ಇಲ್ಲ ನನ್ನಪ್ಪ.
1: ಆದ್ರೇನು, ಜಂಗಮ ರೂಪಿಯಾದ ನೀನು ಸಂಗಮನಾಥನಲ್ಲದೆ ಬೇರಾರೂ ಅಲ್ಲ. ಪ್ರಭುವೇ, ಕಳ್ಳನ ರೂಪದಿಂದ ಈ ಬಸವನನ್ನು ಪರೀಕ್ಷಿಸಲು ಬಂದೆಯಾ ತಂದೆ? ಎಲ್ಲವೂ ನಿನ್ನದಾಗಿರಲು ಕೊಡಲು ನಾನಾರು? ತೆಗೆದುಕೋ ನನ್ನಪ್ಪ.
2: ಬೇಡ ತಂದೆ, ನನ್ನ ಕಾಲಿಗೆ ಬೀಳಬೇಡಿ. ನಾನು ಜಂಗಮನಲ್ಲ. ನನಗೆ ನಮಸ್ಕರಿಸಿ ನನ್ನನ್ನು ಪಾಪ ಕೂಪಕ್ಕೆ ನೂಕಬೇಡಿ ನನ್ನಪ್ಪ.
1: ಅಪ್ಪ ನೀನು ಜಂಗಮನಲ್ಲ ಎಂದಾಕ್ಷಣ ನಿನ್ನ ಕೊರಳಲ್ಲಿರುವ ಲಿಂಗವೆಂದಾದರೂ ಸುಳ್ಳಾದೀತೆ.
2: ಸುಳ್ಳು ಸುಳ್ಳು ಎಲ್ಲಾ ಸುಳ್ಳು. ನಿಮ್ಮ ಮನೆಯೊಳಗೆ ಬರಲು ಅನುಕೂಲವಾಗಲೆಂದು ಈ ವೇಷ ಧರಿಸಿದೆ. ಇದು ಲಿಂಗವಲ್ಲ ನನ್ನಪ್ಪ, ಕಲ್ಲು.
1: ಏನು ಹೇಳಿದೆ? ಕಲ್ಲು? ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯ? ಎಂಥ ಉಚ್ಚ ಭಾವನೆಯಪ್ಪ ನಿನ್ನದು. ಸಾಕ್ಷಾತ್ ಪರಶಿವನ ಪ್ರತೀಕವಾದ ಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡವರು ಅದು ಕಲ್ಲೆಂದು ತಿಳಿದಿರುವಾಗ ನೀನು ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯಲ್ಲ, ಎಂಥ ಒಳ್ಳೆ ಭಾವನೆಯಪ್ಪ ನಿನ್ನದು. ಅದನ್ನು ಆಜೀವವೂ ಪೂಜಿಸುತ್ತಿರು. ಸಕಲರನ್ನೂ ಸಮಭಾವದಿಂದ ನೋಡುವ ಸಂಗಮನಾಥನು ನಿನಗೂ ಅನುಗ್ರಹಿಸುವನು. ಅಯ್ಯ ನಿನ್ನ ಹೆಸರೇನು?
2: ಬೇಡರ ಭದ್ರ.
1: ಜಾತಿಯ ಹೆಸರನ್ನೆತ್ತಿ ಮಾತನಾಡಿದರು. ನೀನು ಯಾವ ಜಾತಿಯವನೇ ಆಗಿರು, ಇಂದಿನಿಂದ ನೀನು ಭದ್ರನಲ್ಲ, ವೀರಭದ್ರ. ವೀರಭದ್ರಣ್ಣ, ರಾತ್ರಿ ಬಹಳವಾಗಿದೆ. ಈ ಅಪರಾತ್ರಿಯಲ್ಲಿ ಮನೆಗೆ ಹೋಗುವುದು ಬೇಡ. ಇಲ್ಲೇ ವಿಶ್ರಾಂತಿ ತೆಗೆದುಕೋ. ನಾಳೆ ಬೆಳಿಗ್ಗೆ ಹೋಗುವಿಯಂತೆ.
2: ಇನ್ನೆಲ್ಲಿಗೆ ಹೋಗಲಿ ತಂದೆ? ನನಗೆ ಯಾರೂ ಇಲ್ಲ. ಅಪ್ಪ ನನ್ನದೊಂದು ಬೇಡಿಕೆ.
1: ಏನಪ್ಪ ಅದು?
2: ಇವತ್ತಿನಿಂದ ತಮ್ಮ ಸೇವೆ ಮಾಡಿಕೊಂಡಿರಲು ನನಗೆ ಅಪ್ಪಣೆಯಾಗಬೇಕು ನನ್ನಪ್ಪ.
1: ಆಗಲಿ, ನಿನ್ನ ಕಾಯಕ ಯಾವುದೆಂದು ನಾಳೆ ಹೇಳುತ್ತೇನೆ. ನೀಲ
0: ಸ್ವಾಮಿ,
1: ಇಂದಿನಿಂದ ಈ ವೀರಭದ್ರಣ್ಣನನ್ನು ನಿನ್ನ ಒಡಹುಟ್ಟಿದ ಸಹೋದರನೆಂದು ಭಾವಿಸು.
0: ಹಾಗೆ ಆಗಲಿ ಸ್ವಾಮಿ.

0: ಅರುಣಾ ನಿಲ್ಲು.
1: ಸಂಗಮನಾಥ,
0: ಏನದು ತಲೆಯ ಮೇಲೆ ಹೊತ್ತುಕೊಂಡಿರುವುದು?
2: ಇವು ಬಸವಣ್ಣನವರಿಗಾಗಿ ಸಿದ್ಧಪಡಿಸಿದ್ದ ಪಾದರಕ್ಷೆಗಳು ಮಧುವರಸರೆ.
0: ಏನು, ಇವು ಬಸವಣ್ಣನಿಗಾಗಿ ಸಿದ್ಧಪಡಿಸಿದ ಪಾದರಕ್ಷೆಗಳೇ?
2: ಹೌದು, ಇವುಗಳನ್ನು ನೋಡಿ, ಇವು ನನಗೆ ಸಲ್ಲತಕ್ಕವುಗಳಲ್ಲ, ಸಂಗಮನಾಥನಿಗೆ ಸಲ್ಲತಕ್ಕವುಗಳೆಂದು ಅವನಿಗೇ ಅರ್ಪಿಸಿ ಎಂದು ಕಳಿಸಿದ್ದಾರೆ.
0: ಎಲ್ಲಿ ನೋಡುವ, ಎಷ್ಟು ಅಂದವಾಗಿವೆಯಲ್ಲ ಹರಳ. ಆ ಬಸವನ ಮಾತು ಕೇಳಿ ನೀನು ಚರ್ಮದ ಜೋಡುಗಳನ್ನ ಸಂಗಮನಾಥನಿಗೆ ಅರ್ಪಿಸಲು ಹೊರಟಿರುವೆಯ?
2: ಮಧುವರಸರೆ, ಇವು ನನ್ನ ಭಕ್ತಿಯ ಕಾಣಿಕೆ.
0: ಹರಳ, ಈ ಜೋಡುಗಳು ನನಗೆ ಬೇಕಾಗಿವೆ, ಇವುಗಳನ್ನು ಮೆಟ್ಟುವ ಇಚ್ಛೆ ನನಗಾಗಿದೆ. ಹೇಳು, ಇವುಗಳ ಬೆಲೆ ಏನು?
2: ಇವುಗಳ ಬೆಲೆ, ಮಧುವರಸರೆ, ಇವುಗಳಿಗೆ ಬೆಲೆಯೇ ಇಲ್ಲ. ವಜ್ರ ವೈಢೂರ್ಯದಂತೆ ಅಮೂಲ್ಯವಾಗಿದೆ. ಬಸವಣ್ಣನವರೇ ಇವುಗಳನ್ನು ಮೆಡಲಿಲ್ಲ.
0: ಹರಳ, ಆ ಬಸವನ ಹೆಸರನ್ನು ನನ್ನ ಮುಂದೆ ಎತ್ತಬೇಡ. ಬೇಕಾದಷ್ಟು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತೇನೆ. ಹೇಳು,
2: ಇವುಗಳಿಗೆ ಬೆಲೆ ಇಲ್ಲವೆಂದು ಹೇಳಿದನಲ್ಲ, ಇವು ಸಂಗಮನಾಥನಿಗೆ ಸೇರಬೇಕಾದವು. ಹಠ ಹಿಡಿದು ಕೆಡಬೇಡಿ.
0: ಎಲ್ಲಿಯ ಸಂಗಮನಾಥ, ಎಲ್ಲಿಯ ಬಸವಣ್ಣ?
2: ಶಿವಶಿವ
0: ಪಡು.
2: ಶಿವಶಿವ, ಶರಣರ ನಿಂದಿಯನ್ನು ಮಾಡಬೇಡಿ, ಶರಣರನ್ನು ನಿಂದಿಸಿ ಕೇಡಿಗೊಳಗಾಗಬೇಡಿ.
0: ನಿನ್ನ ಪುರಾಣ ಕೇಳಲಿಕ್ಕೆ ನಾನು ಬಂದಿಲ್ಲ, ಕೇಳಲು ಸಿದ್ಧನೂ ಇಲ್ಲ. ಕೊಡು ಜೋಡುಗಳನ್ನು.
2: ಬೇಡಿ ಬೇಡಿ ಮಧುವರಸರೇ, ಬೇಡಿ.
0: ಹರಳ,
2: ಸಂಗಮನಾಥ, ತಂದೆ ಬಸವಣ್ಣ,
0: ಏನಾಗುತ್ತದೆ ನೋಡೇ ಬಿಡುವ.
2: ಬೇಡಿ ಬೇಡಿ ಮಧುವರಸರೇ, ಬೇಡಿ, ತುಡುಕಬೇಡಿ. ನಿಮಗೆ ಇದರಿಂದ ಒಳ್ಳೇದಾಗಲಿಕ್ಕಿಲ್ಲ. ಬೇಡಿ ಮಧುವರಸರೇ, ಬೇಡಿ.
0: ಏನಾಗುತ್ತದೆ ಮೆಟ್ಟಿ ನೋಡೇ ತೀರುತ್ತೇನೆ.
2: ಬೇಡಿ ಮಧುವರಸರೇ.
3: ಅಯ್ಯೋ ಅಯ್ಯೋ, ಅಮ್ಮ ಅಮ್ಮ, ಉರಿ ಉರಿ ಉರಿ, ಸಂಕಟ ಸಂಕಟ, ಹರಳ, ಉರಿ ಉರಿ, ಅಮ್ಮ
2: ಸಂಗಮನಾಥ.
4: ಮಂಚಣ್ಣ ಮಂತ್ರಿಗಳೇ, ವಿಶೇಷವಾದ ವರ್ತಮಾನವೇನಾದರೂ ಇರುವುದೇ?
5: ಮಹಾಪ್ರಭು, ಕಲ್ಯಾಣ ರಾಜ್ಯದ ದುಸ್ಥಿತಿಯನ್ನು ಏನೆಂದು ಹೇಳಲಿ? ಕಲ್ಯಾಣ ಪಟ್ಟಣವು ಹೊಲೆ ಮಾದಿಗರ ಪಟ್ಟಣವಾಗತೊಡಗಿದೆ.
4: ಅದಕ್ಕೆ ಕಾರಣ?
5: ದಂಡಾಧೀಶರಾದ ಬಸವಣ್ಣನವರೇ ಇದಕ್ಕೆ ಕಾರಣ. ಸಿಕ್ಕ ಸಿಕ್ಕ ಕುಲದವರಿಗೆ ಲಿಂಗ ಧಾರಣೆ ಮಾಡಿಸಿ ವೀರಶೈವ ಧರ್ಮದ ದೀಕ್ಷೆಯನ್ನು ಕೊಡಿಸುತ್ತಿರುವರು. ಇದರಿಂದ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ತಾರತಮ್ಯ ಒಳಿದು ನಾಗರಿಕರ ಜೀವನ ಅಧೋಗತಿಗಿಳಿಯುತ್ತಿದೆ.
6: ಮಹಾಪ್ರಭು, ಇತ್ತಿತ್ತಲಾಗಿ ಬಸವರಾಜರು ರಾಜ್ಯ ಕಾರಭಾರದಲ್ಲಿ ಅಲಕ್ಷ್ಯ ಮಾಡುತ್ತಿದ್ದಾರೆ, ಇದರಿಂದ ಆಡಳಿತ ಶಿಥಿಲಗೊಳ್ಳುತ್ತಿದೆ.
7: ಮಹಾಪ್ರಭು, ಅವನೇ ಅವನು ಜಾತವೇದ ಮುನಿಯಂತೆ ಕಪ್ಪಡಿ ಕ್ಷೇತ್ರದಿಂದ ಇಲ್ಲಿಗೆ ಬಂದು ಬೀಡು ಬಿಟ್ಟು ಜನತೆಗೆ ದುರ್ಬೋಧನೆ ಮಾಡುತ್ತಿದ್ದಾನೆ.
4: ಜಾತವೇದ ಮುನಿ?
6: ಹೌದು ಪ್ರಭು, ಅವನು ನಮ್ಮ ಬಸವರಾಜರ ಗುರುವಂತೆ.
5: ಇದು ಅಲ್ಲದೆ ಮೊನ್ನೆ ನಡೆದ ಘಟನೆಯನ್ನು ಪಂಡಿತರು ಶೆಟ್ಟರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಬಸವರಾಜರೇ ಮುಂದಾಗಿ ಹೊಲೆಮಾದಿಗರನ್ನು ದೇವ ಮಂದಿರ ಪ್ರವೇಶ ಮಾಡಿಸಿದರಂತೆ. ಇದರಿಂದ ರಾಜ್ಯದಲ್ಲಿ ಕ್ರಾಂತಿ ಎದ್ದಿದೆ. ಪ್ರಯುಕ್ತ ಮಹಾಪ್ರಭುಗಳು ಯೋಗ್ಯ ಕ್ರಮ ಕೈಗೊಳ್ಳಬೇಕೆಂದು ನಮ್ರತೆಯ ವಿನಂತಿ.
4: ಮಹಾಮಂತ್ರಿ ಬಸವಣ್ಣನವರೇ.
8: ಪ್ರಭು,
4: ಇವರು ಹೇಳುತ್ತಿರುವುದು ನಿಜವೇ? ಅಸತ್ಯ ಕೆಡೆಗೊಡಬೇಡಿ.
8: ಪ್ರಭು, ನಾನು ಸುಳ್ಳಾಡುವೆನೆ? ದಿಡವನೇ ನುಡಿಯುವುದು, ನುಡಿದಂತೆ ನಡೆಯುವುದು, ಪುಸಿಯೇ ನುಡಿಯುವವರನ್ನು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ.
6: ಬಸವರಾಜರೇ, ನೀವು ಮಹಾಧೈರ್ಯಶಾಲಿಗಳು. ಆ ಹೊಲೆಮಾದಿಗರನ್ನು ಕಟ್ಟಿಕೊಂಡು ಮಂದಿರ ಪ್ರವೇಶ ಮಾಡಿಸಿದ್ದಲ್ಲದೆ ಶಿವಪ್ರಸಾದವೆಂದು ಅವರೊಡನೆ ಭೋಜನವನ್ನು ಮಾಡಿರುವಿರಿ. ಇದು ಧರ್ಮಸಮ್ಮತವೇ?
8: ಯಾರು ಹೊಲೆಮಾದಿಗರು?
5: ಆ ಮಚ್ಚಿಗಾರ ಹರಳ್ಯ, ಡಂಬರ ಕಕ್ಯ,
9: ಡಾಂಬರ ನರಸ್ಯ, ಕೀಳಿ ಕ್ಯಾತ್ರ ತಿಮ್ಯ, ಕಿನ್ನರಿ ಬಮ್ಯ, ಇವರೆಲ್ಲ ಹೊಲೆಮಾದಿಗರಲ್ಲನ್ರಿ?
8: ಛೇ ಛೇ ಛೇ ಛೇ, ಅವರು ಹೊಲೆಮಾದಿಗರಲ್ಲ, ಶಿವ ಶರಣರು. ನಿಜವಾದ ಹೊಲೆಮಾದಿಗರು ಯಾರು ಬಲ್ಲಿರ?
6: ಯಾರು ಹೇಳ್ರಪ್ಪ?
8: ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ. ಕುಲವೇನು ಆ ಬಂದಿರ ಕುಲವೇನು? ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರು. ಇಂಥ ಸದ್ಗುಣ ಸದಾಚಾರ ಸಂಪನ್ನರಿಗೆ ಹೊಲೆಮಾದಿಗರೆಂದು ಹೇಳುವುದು ಒಳಿತಲ್ಲ. ನಾನು ಆ ಮಹನೀಯರನ್ನು ಹೀಗೆ ತಿಳಿಯುತ್ತೇನೆ. ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇನಂತ ಕರೆಯಿರಯ್ಯ ನಮ್ಮ ಕೂಡಲ ಸಂಗಮ ದೇವ.
5: ದಂಡಾಧೀಶರೇ, ದೋಹರರು ಮೋಚಿಯವರು ಮೊದಲಾದ ಕೀಳು ಜಾತಿಯವರು ನಿಮಗೆ ನಮಿಸಿದರೆ ನೀವು ಪ್ರತಿಯಾಗಿ ಅವರಿಗೆ ನಮಿಸುವುದು ಯೋಗ್ಯವೇ?
8: ಅವರು ಜನಿಸಿದ ಜಾತಿ ಕೀಳಾದರು, ಅವರು ತಮ್ಮ ಆಚಾರ ವಿಚಾರಗಳನ್ನು ಶುದ್ಧೀಕರಿಸಿಕೊಂಡು ಉಚ್ಚ ಕುಲದವರನ್ನು ಮೀರಿದ್ದಾರೆ. ಅಲ್ಲದೆ ಅವರೇ ವೀರಶೈವ ಮತೋದ್ಧಾರಕರು.
6: ಆಚಾರ ವಿಚಾರವನ್ನು ಶುದ್ಧೀಕರಿಸಿಕೊಂಡ ಮಾತ್ರಕ್ಕೆ ಮೂಲ ಜಾತಿ ಏನಾದರೂ ಬದಲಾಗ್ತದೇನ್ರಿ?
8: ಏಕಾಗಬಾರದು. ನಿಮ್ಮ ಹೇಳಿಕೆಯಂತೆ ನಡೆ ನುಡಿಗಳನ್ನು ಶುದ್ಧೀಕರಿಸಿಕೊಂಡರೂ ಮೂಲ ಜಾತಿ ಬದಲಾಗುವುದಿಲ್ಲವಾದರೆ ನಿಮ್ಮ ಪೂರ್ವಜ ಋಷಿ ಮುನಿಗಳೆಲ್ಲರೂ ಸತ್ಕುಲದಲ್ಲಿ ಹುಟ್ಟಿದವರೇ, ಹೇಳಿ ನೋಡುವ.
6: ಛೇ, ನಾನು ಹೇಳಿದ್ರೆ ನಿಜವೆನಿಸುವುದಿಲ್ಲ, ನೀವೇ ಹೇಳಿ.
4: ಪಂಡಿತರೇ, ನಿಮಗೆ ಗೊತ್ತಿದ್ದರೆ ನೀವೇ ಹೇಳಿಬಿಡಿ.
6: ಮಹಾಪ್ರಭು, ವಿಷಯ ಪ್ರಸ್ತಾಪನೆ ಆದುದು ಅವರಿಂದಲೇ, ಅವರೇ ಹೇಳಲಿ. ಅವರಿಗೆ ಆಗುವುದಿಲ್ಲವೆಂದರೆ ನಾನು ಹೇಳುತ್ತೇನೆ.
4: ಅವರಿಗೆ ಆಗುವುದಿಲ್ಲವೆಂದು ತಿಳಿದು ನೀವೇ ಹೇಳಿಬಿಡಿ.
6: ಪ್ರಭು, ಆ ವಿಚಾರ ಗಹನವಾದದ್ದು, ಹಾಗೆಲ್ಲ ಹೇಳಲು ಬರುವಂತಿಲ್ಲ.
4: ಹೌದೇ ಬಸವಣ್ಣನವರೇ, ನೀವೇ ಹೇಳಿ.
8: ಪ್ರಭುಚಿತ್ತ, ಕೇಳಿ. ವ್ಯಾಸನು ಬೆಸ್ತರ ಮಗನು, ಕೌಂಡಿಲ್ಯನು ಕ್ಷೌರಿಕನು, ದೂರ್ವಾಸನು ಮೋಚಿಯ ಮಗನು, ವಾಲ್ಮೀಕಿಯು ಬೇಡರವನು, ವಸಿಷ್ಠರು ವೇಶ್ಯ ಮಗನು. ಅಂದ ಮೇಲೆ ಇನ್ನುಳಿದವರ ಕುಲ ಜಾತಿಯನ್ನು ಎತ್ತುವುದರಲ್ಲಿ ಅರ್ಥವೇನಿದೆ? ಮಹಾಪಾಪ.
6: ಅದಕ್ಕೆ ನಾನು ಹೇಳಲಿಲ್ಲ.
7: ಅವರೆಲ್ಲ ಋಷಿಮುನಿಗಳು, ಮಹಾಮಹಿಮರು, ತಪಸ್ಸಿನ ಬಲದಿಂದ ಬ್ರಹ್ಮ ಪದವಿಯನ್ನು ಪಡೆದವರು. ಅದರಂತೆ ಈ ನಿಮ್ಮ ಜಾತಿ ವೇದ ಮುನಿ ಏನಾದರೂ ಬ್ರಹ್ಮ ಪದವಿ ಪಡೆದಿದ್ದಾರೇನ್ರಿ?
8: ಅವರು ಬ್ರಹ್ಮ ಪದವಿಯನ್ನಷ್ಟೇ ಅಲ್ಲ, ಅದಕ್ಕೂ ಮೀರಿದ ಪದವಿಯನ್ನು ಪಡೆದಿರುವರು. ಭಗವಾನ್ ಜಾತವೇದ ಮುನಿಗಳು ಮಹಾತ್ಮ ಬುದ್ಧನಂತೆ ಈಗಿನ ಚಾತುರ್ವರ್ಣ ಪದ್ಧತಿಯನ್ನು ಅಳಿಸಿ ಗುಣವಿಶಿಷ್ಟವಾದ ಸನಾತನ ಮತವನ್ನು ಬೋಧಿಸುವುದಕ್ಕಾಗಿ ಅವತರಿಸಿದ ಮಹಾಪುರುಷರು. ಹಿಂಸೆಯಿಂದ ಕೂಡಿದ ಯಜ್ಞ ಯಾಗಾದಿಗಳನ್ನು ನಿಷೇಧಿಸಿ ಶಾಂತಿ ಸಮತಿಗಳನ್ನು ಸ್ಥಾಪಿಸಲು ಬಂದಿರುವ ಮಹಾಮಾನವರು.
6: ಭಗವಾನ್ ಬುದ್ಧದೇವನೆತ್ತ ಈ ಜಾತವೇದ ಮುನಿಯತ್ತ, ಬುದ್ಧದೇವನ ಉದಾತ್ತ ವಿಚಾರಗಳೆತ್ತ ಈ ಜಾತವೇದ ಮುನಿಯ ಕೀಳು ವಿಚಾರವೆತ್ತ. ಅಜಗಜಾಂತರ, ಅಜಗಜಾಂತರ.
8: ಬುದ್ಧದೇವನು ಮೊದಲು ತನ್ನ ಧರ್ಮಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ಧರ್ಮಕ್ಕೆ ಸಂಘಕ್ಕೆ ಜ್ಞಾನಿಗಳಿಗೆ ಶರಣಾಗತನಾಗಿ ನಂತರ ಕಳ್ಳತನ, ಹಿಂಸೆ, ಅಸತ್ಯ, ಅನಾಚಾರ, ಮಾದಕ ಪದಾರ್ಥ ಸೇವನೆ, ಈ ಐದು ಅನಾಚಾರಗಳನ್ನು ತ್ಯಜಿಸಬೇಕಾದ ಪಂಚ ಆಚಾರಗಳನ್ನು ಹೇಗೆ ಕಾರ್ಯರೂಪಕ್ಕಿಳಿಸಿದರೋ ಹಾಗೆ ಜಾತವೇದ ಮುನಿಗಳು ಗುರುಲಿಂಗ ಜಂಗಮರಿಗೆ ಅಧೀನರಾಗಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮರಿಗೆ ಧನವನ್ನಿತ್ತು ಸತ್ಕರಿಸಬೇಕೆಂದು ಕಟ್ಟಳೆ ಮಾಡಿದ್ದಾರೆ.
4: ಬಸವಣ್ಣನವರೇ, ನೀವು ಪ್ರತಿನಿತ್ಯ 196,000 ಜಂಗಮರಿಗೆ ನಿತ್ಯ ದಾಸೋಹ ನಡೆಸುತ್ತಿರುವಿರಂತೆ, ನಿಜವೇ?
8: ನಿಜಪ್ರಭು. ಅದನ್ನು ಕಲ್ಯಾಣ ನಗರವೇ ಬಲ್ಲದು. ಅವರು ನಿರುದ್ಯೋಗಿಗಳಾಗಿ ಜೀವಿಸುವುದಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ಕಾಯಕ ಮಾಡಿ ಬಂದ ಪ್ರತಿಫಲದಿಂದ ದಾಸೋಹ ನಡೆಸುತ್ತಿದ್ದಾರೆ.
4: ಆ ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಡುತ್ತಿದೆಯಂತೆ, ನಿಜವೇ?
8: ಅದೂ ನಿಜ ಪ್ರಭು. ಅವರೆಲ್ಲರೂ ಸಂಗಮನಾಥನ ಸೈನಿಕರು.
4: ಆಹಾ, ಆ ಅರ್ಥದಲ್ಲೆಲ್ಲ ನಾನು ನಿಮ್ಮನ್ನು ಕೇಳಿದ್ದು. ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಟ್ಟು ಕಲ್ಯಾಣ ರಾಜ್ಯದ ರಾಜಮುಕುಟವನ್ನು ನಿಮ್ಮ ತಲೆಗೆ ಮೇಲಿರಿಸಲು ಪ್ರಯತ್ನಿಸುತ್ತಿದ್ದಾರೆಂಬ ವದಂತಿಗಿದೆ. ಇದಕ್ಕೇನು ಹೇಳುವಿರಿ?
8: ಏನು ಹೇಳುತ್ತಿರುವಿರಿ ಪ್ರಭು? ಕಲ್ಯಾಣದ ರಾಜಮುಕುಟ ನನಗೆ ದೊರಕಿಸಿಕೊಡುವರೆ?
6: ಹೌದು ಹೌದು, ಕಲ್ಯಾಣದ ರಾಜಮುಕುಟ ನಿಮಗೆ.
7: ನಿಜ ನಿಜ, ಆ ಲಕ್ಷಣಗಳು ನಿಮ್ಮಲ್ಲಿ ಮೊದಲಿನಿಂದಲೂ ಇವೆ.
8: ಕಲ್ಯಾಣದ ರಾಜಮುಕುಟ ನನಗೆ, ಆ ಲಕ್ಷಣಗಳು ಮೊದಲಿನಿಂದಲೂ ಇವೆ. ಜಂಗಮ ಸ್ತೋಮ ಸೈನ್ಯವಾಗಿ. ಮಹಾಪ್ರಭು, ಈ ಮಾತನ್ನು ತಾವು ನಂಬುವಿರ?
4: ಇಲ್ಲ ಇಲ್ಲ, ನಾನೆಂದಿಗೂ ಹಾಗೆ ಭಾವಿಸಿಲ್ಲ.
8: ಪ್ರಭು, ಪಿಸುಣರ ಬಾಯಿ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಶಿವಕಾರುಣ್ಯದ ಶಿವಮುಕುಟದ ಬದಲು ಅರಸೊತ್ತಿಗೆಯ ಮುಳ್ಳು ಕಿರೀಟವನ್ನು ಅಪೇಕ್ಷಿಸುವಂಥ ಅಜ್ಞಾನಿಯೂ ನಾನಲ್ಲ. ಪ್ರಭು, ಮಂತ್ರಿ ಪದವಿ ಸ್ವೀಕರಿಸುವಾಗ ಹರನಾಣಿ ಇಟ್ಟು ಪ್ರತಿಜ್ಞೆ ಮಾಡಿದ್ದೇನೆ, ಈ ಬಸವನ ಸರ್ವಸ್ವವು ರಾಜರ ಹಿತಕ್ಕಾಗಿ, ರಾಜ್ಯದ ಜನತೆಯ ಸೇವೆಗೆ ಮೀಸಲು.
4: ಅದನ್ನು ನಾನು ಬಲ್ಲೆ ಬಸವೇಶ.
8: ಪ್ರಭು, ಒಂದು ಮಾತನ್ನು ಹೇಳಬಯಸುತ್ತೇನೆ. ಯಾವ ದಿನ ನನ್ನ ವಿಷಯವಾಗಿ ತಮಗೆ ಸಂದೇಹ ಬರುವುದೋ ಆ ಕ್ಷಣವೇ ಈ ಅಮಾತ್ಯಾಧಿಕಾರವನ್ನು ತ್ಯಜಿಸಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ಬಹುದೂರ ಹೊರಟು ಹೋಗುತ್ತೇನೆ.
4: ಬೇಡ ಬಸವೇಶ, ಬೇಡ. ನನಗೆ ಅನುಮಾನವೂಗಿಲ್ಲ, ಅಧೈರ್ಯವೂಗಿಲ್ಲ. ಈ ಮಂತ್ರಿಮಂಡಲದವರು ನಿಮ್ಮ ಬಗ್ಗೆ ಶಂಕಿಸಿ ಅಸಂತೋಷ ವ್ಯಕ್ತಪಡಿಸಿದ್ದಾರಷ್ಟೇ. ಇವರ ಸಮಾಧಾನಕ್ಕೆ ಇಷ್ಟೊಂದು ವಿವರಣೆ ಕೇಳಬೇಕಾಯಿತು.
8: ಪ್ರಭು, ಮಂತ್ರಿಮಂಡಲವಷ್ಟೇ ಏಕೆ, ಇಡೀ ಕಲ್ಯಾಣ ಪಟ್ಟಣವೇ ಮುನಿದೇಳಲಿ. ನಾನು ನನ್ನ ಕರ್ತವ್ಯ ಬಿಟ್ಟು ಕದಲಲಾರೆ.
4: ಬಸವಣ್ಣ, ಬಸವರಾಜ, ನೀವು ಮಾಡಿದ್ದು ನಮಗೆ ಮಾನ್ಯವಿದೆ. ಧೈರ್ಯದಿಂದ ಮುನ್ನಡೆಗಿರಿ. ಪ್ರಜೆಗಳ ಅಭ್ಯುದಯವೇ ನಮ್ಮ ಸಂಪತ್ತು.
8: ಶರಣು, ಬರುವೆ.
10: ಪ್ರಭು, ನೋಡಿ ನೋಡಿ, ಬಸವಣ್ಣನವರು ಸಿಂಹಾಸನಕ್ಕೆ ನಮಸ್ಕರಿಸದೆ
5: ತಮ್ಮ ಬೆರಳಿನಲ್ಲಿರುವ ನಂದಿ ಉಂಗರಕ್ಕೆ ನಮಸ್ಕರಿಸುತ್ತಾರೆ. ಇದು ಸಿಂಹಾಸನಕ್ಕೆ ಅಪಮಾನ ಮಾಡಿದಂತಾಗುತ್ತದೆ. ಬಸವಣ್ಣನವರು ತಮ್ಮ ಕೈಯೊಳಗಿನ ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ತಲೆಬಾಗಲೇಬೇಕು.
8: ಪ್ರಭು, ನಾನು ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡುವುದಿಲ್ಲ. ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹಾಗೆ ಮಾಡುತ್ತಿರುವೆನು.
5: ಏನು ಬಸವಣ್ಣನವರೇ, ನಂದಿ ಉಂಗರವನ್ನು ತೆಗೆದಿಟ್ಟು ನಮಸ್ಕರಿಸಿದರೆ ಸಿಂಹಾಸನವು ಸುಡುವುದೇ?
9: ಸುಡಾಕದೇನು ಬಣಿವೇನ್ರಿ,
6: ಸುಟ್ಲಿಕ್ಕದೇನು ಹಪ್ಪಳವೇನ್ರಿ?
4: ಬಸವಣ್ಣನವರೇ, ನೀವೀಗ ಉಂಗುರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಗಲೇಬೇಕು.
8: ಪ್ರಭು, ತಾವು ಸ್ವಲ್ಪ ಹೊತ್ತು ಸಿಂಹಾಸನದಿಂದ ಕೆಳಗಿಳಿಯಬೇಕು.
9: ಬೇಡಿ ಬೇಡಿ ಮಹಾಪ್ರಭು, ಏನಾಗುವುದು ನೋಡೋಣ.
4: ಶೆಟ್ಟರೆ, ಭಟ್ಟರೆ, ನಿಮ್ಮ ಅವಿವೇಕತನವನ್ನು ಸಾಕು ಮಾಡಿ. ಬಸವಣ್ಣ, ವಿಳಂಬಬೇಕೆ?
8: ಪ್ರಭು, ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ಕೆಳಗಿಳಿದು ಬನ್ನಿ.
4: ಆಗಲಿ, ನಿಮ್ಮಗಿಚ್ಛೆಯಂತಾಗಲಿ.
8: ಸಂಗಮನಾಥ, ಸಂಗಮನಾಥ.
4: ಬಸವಣ್ಣ, ಬಸವರಾಜ, ಬಸವೇಶ, ಮೊದಲು ಆ ನಂದಿ ಉಂಗುರವನ್ನು ತೆಗೆದುಕೊಳ್ಳಿ. ಈ ಉರಿಯನ್ನು ಶಾಂತ ಮಾಡಿ.
8: ಈಗಲಾದರೂ ತಮಗೆ ಅರ್ಥವಾಯಿತಿಲ್ಲ ಪ್ರಭು, ಎಲ್ಲವೂ ಸಂಗಮನಾಥನ ಇಚ್ಛೆ.
10: ಬಸವೇಶ, ಬಸವಣ್ಣ, ಬಸವರಾಜ, ನೀನು ಮಾನವನಲ್ಲ, ಆ ನಂದೀಶ್ವರನ ಅವತಾರವೇ ನಿಜ.
11: ಶರಣು, ಶರಣು ಹರಳಯ್ಯನವರೇ ಶರಣು. ಈ ಪಾಪಿ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು. ಮಾನವ ಜಾತಿ ಒಂದೇ ಎಂಬ ಅಣ್ಣ ಬಸವಣ್ಣನವರ ತತ್ವಕ್ಕೆ ತಲೆಬಾಗಿ ಜಾತಿ ಮತ ಪಂಥದ ಬಂಧನವನ್ನು ಹರಿದೊಗೆದು ಹರಳಯ್ಯನವರೇ, ಇಂದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು.
10: ಮಧುವರ್ ಸರಿ, ಸಿರಿ ಬಂದಿದೆ ಎಂಬ ಸೊಕ್ಕಿನಲ್ಲಿ ಅಂಧರಾಗಿ ಮೆರೆದರೆ ಕೇಡು ತಪ್ಪಿದ್ದಲ್ಲ. ಏನಾಗಿದೆ ನಿಮಗೆ? ನನ್ನಿಂದ ನಿಮಗೇನಾಗಬೇಕಾಗಿದೆ?
11: ಹರಳಯ್ಯನವರೇ, ಸಂಗಮನಾಥನಿಗೆ ಸಲ್ಲಬೇಕಾಗಿದ್ದ ಈ ಪವಿತ್ರವಾದ ಪಾದುಕೆಗಳನ್ನು ನಾನು ಮೆಟ್ಟಿ ಉರಿ ಉರಿದು ಸಾಯುತ್ತಿದ್ದ ನಾನು, ತಾವು ಸ್ನಾನ ಮಾಡಿ ಹರಿಯುವ ನೀರಿನಿಂದ ಸ್ನಾನ ಮಾಡಿ ನನ್ನ ಮೈ ಉರಿಯನ್ನು ಕಳೆದುಕೊಂಡೆ. ಶರಣ ಪುಂಗವ, ಗಂಗೆ, ತುಂಗೆ, ಗೋದಾವರಿ, ಸಿಂಧು, ಕಾವೇರಿ ನದಿಗಳ ತೀರ್ಥವು ಶರಣರು ಮಿಂದ ನೀರಿನ ಒಂದು ಬಿಂದುವಿಗೂ ಸರಿಯಾಗಲಾರದು. ನನ್ನದೊಂದು ವಿನಂತಿಯನ್ನು ತಾವು ಮಾನ್ಯ ಮಾಡಬೇಕು.
10: ಅದೇನು ಹೇಳಿ ಮಧುವರ ಸರಿ.
11: ಮಹಾತ್ಮರೇ, ನಾನು ಮಾಡಿದ ತಪ್ಪಿಗಾಗಿ ನನ್ನ ಮಗಳನ್ನು ನಿಮ್ಮ ಮಗನಿಗಿತ್ತು ಮದುವೆ ಮಾಡಬೇಕೆಂದಿರುವೆ.
10: ಏನು ಮಧುವರ ಸರಿ, ತಾವು ನಿದ್ರೆಯಲ್ಲಿದ್ದಂತೆ ಕಾಣುತ್ತದೆ. ಹೊಲೆಯ ಹಾರವರಲ್ಲಿ ದೇಹ ಸಂಬಂಧವೇ?
11: ಹರಳಯ್ಯನವರೇ, ನನಗೆ ಕುಲ ಬೇಕಾಗಿಲ್ಲ, ಧರ್ಮ ಬೇಕು.
10: ಮಧುವರ ಸರಿ, ಕರ್ಮ ಜಂಜಡವಾದ ಈ ಜಗತ್ತಿನಲ್ಲಿ ನೀವು ಕುಲಗೆಟ್ಟವರೆಂದು ಜನರು ನಿಮ್ಮ ನಿಂದೆ ಮಾಡುವರು, ಹೊಲೆಯನೆಂದು ಹೀಯಾಳಿಸುವರು.
11: ಏನಾದರಾಗಲಿ, ನನ್ನ ಮಗಳನ್ನು ನಿಮ್ಮ ಕೈಯಲ್ಲಿಡುತ್ತೇನೆ. ಅಭಯವಿತ್ತು ನನ್ನನ್ನು ಕಾಪಾಡಬೇಕು. ಇದಕ್ಕೆ ತಪ್ಪಿದರೆ ನಿಮಗೆ ಸಂಗಮನಾಥನ ಹಾನಿಯಾಗಿ.
10: ಮಧುವರ ಸರಿ, ಮಧುವರ ಸರಿ, ಇದನ್ನೇನು ಮಾಡಿದಿರಿ? ಆಗಲಿ, ಎಲ್ಲವೂ ಶಿವನಿಚ್ಛೆ.

0: ಇವರು ನಿರಪರಾಧಿಗಳೆಂದು ನಿಮ್ಮ ಅಭಿಪ್ರಾಯವೇನು?
1: ನಿಸ್ಸಂದೇಹವಾಗಿ
2: ನ್ಯಾಯನಿಷ್ಠುರರಾದ ಮಹಾಮಂತ್ರಿಗಳು ಪಕ್ಷಪಾತಿಗಳಾಗಬಾರದು.
0: ಮಂಚಣ್ಣನವರೇ, ಎಂಥ ಪ್ರಸಂಗ ಬಂದರೂ ಮಹಾಮಂತ್ರಿಯ ಪೀಠಕ್ಕೆ ಕಳಂಕ ತರಲಾರೆ, ಸಿಂಹಾಸನದಿಂದ ಸಿಗುವ ಗೌರವಕ್ಕೆ ಗರ್ವ ಪಡಲಾರೆ, ಹೊನ್ನು ಮಣ್ಣಿನ ಆಸೆಗಾಗಿ ಮನಬಂದಂತೆ ವರ್ತಿಸಲಾರೆ, ಪ್ರಜಾ ಜನತೆಯ ಕತ್ತು ಕೊಯ್ಯಲಾರೆ, ತತ್ವವನ್ನು ಬಿಟ್ಟು ನುಡಿಯುವುದಿಲ್ಲ. ಪ್ರಭು, ನೀವು ಕೂಡ ನನ್ನನ್ನು ಪಕ್ಷಪಾತಿ ಎಂದು ನಿರ್ಧರಿಸಿದಲ್ಲಿ
3: ಹಾ ತಡೆಯಿರಿ ಬಸವೇಶ, ಮುಂದಿನ ನುಡಿಯನ್ನು ನಾನು ಕೇಳಬಯಸುವುದಿಲ್ಲ. ನಿಮ್ಮ ತತ್ವವು ಎಂತಹುದೇ ಇರಲಿ, ಇಂದು ಅದು ಪ್ರಜಾಕ್ರಾಂತಿಗೆ ಕಾರಣವಾಗಿದೆ. ಬಹುಸಂಖ್ಯಾತರ ಕೂಗನ್ನು ರಾಜಧರ್ಮವು ಎಂದಿಗೂ ನಿರಾಕರಿಸುವುದಿಲ್ಲ.
0: ಪ್ರಭು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಂಬ ಅಲ್ಪ ಕಾರಣಕ್ಕಾಗಿ ರಾಜಶಾಸನವು ಮುಂದುವರಿಯುವುದಾದರೆ ನಿತ್ಯದ ಹೊಣೆಗಾರಿಕೆ ರಾಜಧರ್ಮಕ್ಕೆ ಇಲ್ಲವೆಂದಾಯಿತು. ಪ್ರಭು, ತತ್ವದಲ್ಲಿ ಪ್ರಜಾಗಣದ ಹಿತವಿದೆ, ಪ್ರಜಾಗಣದ ಹಿತದಲ್ಲಿ ತತ್ವ ಹುದಿಗಿದೆ. ಅಲ್ಲದೆ ದಯವೇ ಧರ್ಮದ ಮೂಲವೆಂಬುದನ್ನರಿತ ಮಹಾಪ್ರಭುಗಳು ಇವರನ್ನು ಮನ್ನಿಸಬೇಕೆಂದು ವಿನಂತಿಸಿಕೊಳ್ಳುವೆ.
3: ಬಸವೇಶ, ನನಗಾಗಿ ನಾನು ರಾಜ್ಯ ಆಳುತ್ತಿಲ್ಲ, ಪ್ರಜೆಗಳಿಗಾಗಿ, ಪ್ರಜೆಗಳ ಸುಖ ಶಾಂತಿಗಳಿಗಾಗಿ ನನ್ನ ಆಳ್ವಿಕೆ. ಬಸವಣ್ಣ, ತಮ್ಮ ಮಾತನ್ನು ನಾನು ಅಲ್ಲಗಳಿಗುತ್ತಿರುವೆನೆಂದು ಭಾವಿಸಬೇಡಿ. ನಿಮ್ಮ ಬಗ್ಗೆ ನನಗೆ ಅಪಾರ ಪ್ರೇಮವಿದೆ, ಆದರೆ ರಾಜಧರ್ಮವು ಬಹು ಕಠೋರವಾದದ್ದು, ಅದಕ್ಕೆ ಅಪರಾಧಿಗಳಿಗೆ ಶಿಕ್ಷೆಯಾಗಲೇಬೇಕು.
0: ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ.
3: ಅದನ್ನು ನಾನು ಬಲ್ಲೆ.
0: ಇದೇ ಕೊನೆಯ ನಿರ್ಧಾರವೇ?
3: ಅಹುದು ಬಸವಣ್ಣನವರೇ, ಈ ವಿಷಯದಲ್ಲಿ ನೀವು ನಿಮ್ಮ ಛಲವನ್ನು ಬಿಡಲೇಬೇಕು. ಇನ್ನು ಮುಂದೆ ಧಾರ್ಮಿಕ ಆಂದೋಲನೆಯ ಕಾರ್ಯದಲ್ಲಿ ನೀವು ಸಹಕರಿಸಿದ್ದಾದರೆ ನಿಮಗೆ ಕೂಡಲ ಸಂಗಮನಾಥನ ಮೇಲೆ ಆಳೆಯಾಗಿದೆ.
0: ಪ್ರಭು, ಅನರ್ಥವಾಯಿತು. ದೊರೆಯೇ, ಇನ್ನೂ ಅವಕಾಶವಿದೆ, ಆಣೆಯನ್ನು ಹಿಂತೆಗೆದುಕೊಳ್ಳಿ.
2: ಮಹಾಮಂತ್ರಿಗಳೇ, ಶಾಸನವನ್ನು ಉಲ್ಲಂಘಿಸಿ ಮಹಾಪ್ರಭುಗಳ ವಿರುದ್ಧ ಮಾತನಾಡುವುದು ತಮ್ಮ ವ್ಯಕ್ತಿತ್ವಕ್ಕೆ ಶೋಭಿಸದು.
0: ಮಂಚಣ್ಣನವರೇ, ಪ್ರಭುತ್ವದೊಂದಿಗೆ ಮಹಾಮಂತ್ರಿ ಪದವಿಯು ಸತ್ಯಭ್ರಷ್ಟವಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಮತ್ತು ಧರ್ಮ.
3: ದಂಡಾಧೀಶರೇ, ನಾನು ಈಗ ಕೇವಲ ಬಿಜ್ಜಳನಲ್ಲ, ಕಲ್ಯಾಣ ರಾಷ್ಟ್ರದ ಮಹಾಮಂಡಲೇಶ್ವರನೆನ್ನುವುದು ನಿಮ್ಮ ಲಕ್ಷ್ಯದಲ್ಲಿರಲಿ.
0: ಮಹಾಪ್ರಭು, ನನ್ನಿಂದ ಶರಣದ್ರೋಹ ಮಾತ್ರ ಎಂದಿಗೂ ಆಗದು.
3: ಹಾಗಾದರೆ ನಾವೀಗ ಅನಿವಾರ್ಯವಾಗಿ
0: ಮಹಾಮಂತ್ರಿ ಪದವಿಯನ್ನು ತ್ಯಜಿಸಲು ನಾನೂ ಸಿದ್ಧ. ಮಂತ್ರಿ ಪದವಿಯ ಆಸೆಗಾಗಿ ತತ್ವಕ್ಕೆ ತಿಲಾಂಜಲಿಯನ್ನು ನೀವುವನು ನಾನಲ್ಲ. ಮಹಾಪ್ರಭು, ಈಗಲೇ ತಾವಿತ್ತ ಮಂತ್ರಿ ಪದವಿಯನ್ನು ತಿರುಗಿ ತಮಗೊಪ್ಪಿಸುತ್ತಿದ್ದೇನೆ. ಸ್ವೀಕರಿಸಿ.
3: ಬಸವೇಶ, ಬಸವಣ್ಣ, ಬಸವರಸ, ದುಡುಕದಿರಿ. ಈ ಜನಗಳ ಸಂಘದಿಂದ ನಿಮಗಾವ ಲಾಭ?
0: ಕೈವಲ್ಯ. ಪ್ರಭು, ಬರುತ್ತೇನೆ. ಶರಣ ದ್ರೋಹವಾಗುವುದನ್ನು ನಾನು ನೋಡಲಾರೆ, ಕೇಳಲಾರೆ, ಸಹಿಸಲಾರೆ. ಅದಕ್ಕಾಗಿ ಮಹಾಮಂತ್ರಿ ಪದವಿಯನ್ನು ತ್ಯಾಗ ಮಾಡಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ದೂರ, ಬಹುದೂರ ಹೋಗುತ್ತೇನೆ.
3: ಬಸವಣ್ಣ, ಹೋಗಬೇಡಿ. ಬಸವೇಶ, ಬಸವರಾಜ, ಹೋಗಬೇಡಿ.
0: ಕ್ಷಮಿಸಿ, ಬರುತ್ತೇನೆ. ಎಲ್ಲರಿಗೂ ಶರಣು, ಶರಣು.
4: ಬಸವೇಶ, ಬಸವರಸ, ಬಸವಣ್ಣ, ನಮ್ಮನ್ನು ಬಿಟ್ಟು ಹೋಗುವಿಯಾ?
3: ಬಸವೇಶ, ಬಸವಣ್ಣ, ಬಸವರಾಜ, ಕಲ್ಯಾಣವನ್ನು ಕತ್ತಲನ್ನಾಗಿ ಮಾಡಿ ಹೋದಿರ. ಅಹುದು, ಧರ್ಮ ರಕ್ಷಣೆಗಾಗಿ ಮತ್ತೊಮ್ಮೆ ಕಲ್ಯಾಣದಲ್ಲಿ ಇಂತಹ ಕ್ರಾಂತಿ ಆಗದಂತೆ ತಡೆಯಲು ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ.
0: ಆಯಿತು, ಕಲ್ಯಾಣದ ಕ್ರಾಂತಿ ಆಯಿತು, ಶರಣ ದ್ರೋಹವಾಯಿತು, ಬಿಜ್ಜಳ ಪ್ರಭುವಿನ ಕೊಲೆಯಾಯಿತು. ನೀಲಾಂಬಿಕೆ, ನನಗಿಂತ ಮೊದಲೇ ಸಂಗಮನಾಥನಲ್ಲಿ ಐಕ್ಯವಾದಳು. ಕಲ್ಯಾಣವು ಮೆರೆಯಿತು, ಕಲ್ಯಾಣವು ಮರೆಯಿತು. ಕಲ್ಯಾಣಕ್ಕಾಗಿಯೇ ನಾನು ಬಂದೆ, ನನಗಾಗಿ ಚನ್ನಬಸವಣ್ಣ ಬಂದ, ನಮ್ಮೆಲ್ಲರಿಗಾಗಿ ಪ್ರಭುದೇವರು ಬಂದರು. ಪ್ರಭುದೇವರಿಗಾಗಿ ಸಮಸ್ತ ಶಿವಲೋಕವೇ ಬಂದು ಒಂದುಗೂಡಿತು. ಕೆಲ ದಿನ

ಕಲ್ಯಾಣವು ಪ್ರಣತಿಯಾಗಿತ್ತು. ನಾನು ತೈಲವಾಗಿದ್ದೆ, ಚನ್ನಬಸವಣ್ಣ ಭಕ್ತಿಯಾಗಿದ್ದ, ಪ್ರಭುದೇವರು ಜ್ಯೋತಿಯಾಗಿದ್ದರು. ಪ್ರಣತಿ ಒಡೆಯಿತು, ತೈಲ ಹೊರತಿತ್ತು, ಜ್ಯೋತಿ ಬಯಲಾಗಿತ್ತು. ಬರುವೆ ಬರುವೆ ಭಕ್ತ ಬಂಧುಗಳೇ, ಶಿವಧರ್ಮವನ್ನು ಬಿಡದೆ ಕಾಪಾಡಿರಿ. ಇದೆನ್ನ ಕೊನೆಯ ನಿರೂಪ. ಶಂಭೋ ಹರ ಹರ ಮಹಾದೇವ.

0: ಇದುವರೆಗೂ ನೀವು ಇಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕವನ್ನು ಕೇಳಿದಿರಿ. ಈಗ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂನ ಕಾರ್ಯಕ್ರಮಗಳು ಮುಂದುವರೆಯಲಿವೆ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ.
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
2: ಏನು ಏನು ವಿಷಯ ಅಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಬಾಂಧವರಿಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶಿವನೇ ಶಿವನೇ ಎನ್ನುವಂತ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಪ್ರಸನ್ನ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಬಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಎನ್ನುವಂತ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಇದೀಗ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೋಗಿಲೆಯು ಹಾಡುತ್ತಿದೆ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸೋಜುಗಾದ ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಜ್ಞಾನ ಗುರುರಾಜ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಾಂಬ ಸದಾಶಿವ ಶಂಭೋ ಶಂಕರ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.